ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 26 ತಾರೀಕು ಭಾನುವಾರ. ಬುಧವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:46. ಆತ್ಮೀಯ ಕೇಳುಗರಿಗೆಲ್ಲ ನೀತಾ ನಾಯ್ಕ ಹೇಳುವ ನಮಸ್ಕಾರಗಳು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:30 ಚಿಂತನ ಡಾಕ್ಟರ್ ನಯೀಮ್ ಉರ್ ರೆಹಮಾನ್ ಅವರಿಂದ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆಗಳು. 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:15 ಪ್ರಾಯ

ಉಚಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಈ ವಿಜ್ಞಾನಿ ಡಾಕ್ಟರ್ ವತ್ಸಲ ಎಚ್ ಅವರೊಂದಿಗೆ ಮಾತುಕತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಆಮ್ಲ ಮತ್ತು ಪಿತ್ತ ಅಥವಾ ಗ್ಯಾಸ್ಟ್ರಿಕ್ ಹೋಮಿಯೋಪತಿ ಪರಿಹಾರ, ಈ ಕುರಿತಂತೆ ಮಾಹಿತಿ ಡಾಕ್ಟರ್ ಪ್ರಸನ್ನ, ಹೋಮಿಯೋಪತಿ ಉಪನಿರ್ದೇಶಕರು ಇವರಿಂದ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಮಂಜುಳ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಗಜಲ್ಸ್. 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ, ರಾಜಲಕ್ಷ್ಮಿ ಕೊಡಿಬೆಟ್ಟು ಅವರಿಂದ ಕಥೆ, ಒಂದು ರಸ್ತೆಯ ಕಥೆ. ನಂತರ ಲೀಲಾ ದಾಮೋದರ್ ಅವರಿಂದ ಲಘು ಧಾಟಿಯ ಭಾಷಣ, ಪತ್ರ ಮರೀಚಿಕೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಸರೋಜನಿ ಯಮಕನ ಮರಡಿ ಅವರಿಂದ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ನೀತು ಸೈನಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಸಖಿ ಸಹೇಲಿ. 4:00 ಆಜ್ ಕಿ ಮೆಹಮಾನ್. ಸಂಜೆ ಪ್ರಸಾರ ಕಾರ್ಯದಲ್ಲಿ 5:00 ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗ, ದೂದ್ ಪೇಡ ತಯಾರಿ ಮತ್ತು ಮಾರಾಟದ ಅನುಭವ ಕುರಿತು ಹೊನ್ನಾವರ ತಾಲೂಕು ಕಡ್ಲೆಯ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗೆ ಸಂದರ್ಶನ. ನಂತರ ಭಾವಗೀತೆಗಳು. 5:30 ಚಿತ್ರಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. ಕೃಷಿ ರಂಗ, ವನ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ಕುರಿತು ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂಥೋನಿ ಮರಿಯಪ್ಪ ಅವರು ಮಾಡಿದ ಭಾಷಣದ ಆಯ್ದ ಭಾಗ 15. ನಂತರ ಕೃಷಿ ಮಾಹಿತಿ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬ್ರಹ್ಮೂರ್ ಬೆಟಗೇರಿ ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:30 ಕ್ರೀಡಾಲೋಕ, ಕರ್ನಾಟಕ ರಾಜ್ಯ ಮಹಿಳಾ ಫಿಡೆ ಚೆಸ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರಿಂದ ಬಾನ್ಸುರಿ ವಾದನ ಆಲಿಸುವಿರಿ. 10:30 ಗೀತಚಂದ್ರಿಕಾ ಮೆಲೋಡಿ ಟೈಮ್. ಕೇಳುಗರೆ, ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರುವಿರಿ. ಆಕಾಶವಾಣಿ ಕಾರವಾರ, ಸಮಯ 6:05 ಆಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನನ್ನ ಹಿರಿಯ ಸ್ನೇಹಿತರೊಬ್ಬರು ಸಿ ಬಿ ಜಯರಾರು.

0: ಬಿ ಜಯರಾಯರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು, ಡೈರೆಕ್ಟರ್ ಆಗಿದ್ದವರು, ರಂಗಭೂಮಿಯಲ್ಲೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ರು. ನಾನು ಅವ್ರ ಜೊತೆಗೆ ಒಂದು ಮೂರ್ನಾಲ್ಕು ನಾಟಕದಲ್ಲಿ ಕೂಡ ಆಲ್ ಇಂಡಿಯಾ ರೇಡಿಯೋ ನಾಟಕದಲ್ಲಿ ಕೆಲಸ ಮಾಡಿದ್ದೇನೆ. ಹಿರಿಯರು ನನಗಿಂತ ನಮ್ಮ ಎಚ್ ಕೆ ರಂಗನಾಥ್ ಅವರಿಗೆ ಆತ್ಮೀಯ ಸ್ನೇಹಿತರವರು, ಇಬ್ರು ಕೈಲಾಸಮ್ಮ ನಾಟಕ ಮಾಡ್ಕೊಂಡು ಇಬ್ರು ಹತ್ತಿರವಾದವರು. ಜಯರಾಯರದ ಒಂದು ವಿಶೇಷ ಅಂದ್ರೆ ಸಿ ಬಿ ಜೆ ಅಂತ ಕರಿತಿದ್ವಿ ಅವ್ರನ್ನ. ಯಾವಾಗ್ಲೂ ನಗುಮುಖ, ಇಷ್ಟು ಸೊಗಸುಗಾರ ಅಂದ್ರೆ ಆ ಶರ್ಟ್ ಹಂಗೆ ಇರಬೇಕು, ಒಂದ್ ಮನೆಗೆ ಒಂಚೂರು ಕಸ ಇರಬಾರ್ದು, ಇನ್ ಶರ್ಟ್ ಮಾಡಿರ್ಬೇಕು, ಗೆರೆ ಒಂದೇ ಲೈನ್ ಬರಬೇಕು, ಬೆಲ್ಟ್ ಹಿಂಗೆ ಇರಬೇಕು, ಯಾವಾಗ್ಲೂ ಪ್ಯಾಂಟಿನ ಜೇಬಲ್ಲಿ ಎರಡು ಜೇಬಲ್ಲಿ ಎರಡು ವಸ್ತ್ರ ಬೇರೆ, ಬಲಗಡೆ ವಸ್ತ್ರ ಒಂದು, ಎಡಗಡೆ ವಸ್ತ್ರ ಶೂ ಆಗಾಗ ಒರೆಸ್ಕೋಬೇಕು, ಮುಂದೆ ಚಕ್ಕ ಚಕ್ಕ ಮಿಂಚಬೇಕದು, ಬಲಗಡೆ ವಸ್ತ್ರ ಮುಖ ಒರೆಸ್ಕೊಳಕ್ಕೆ. ಕೆಲವೊಂದ್ಸಲ ಬದಲಿ ಆಗ್ತಿತ್ತೇನೋ ಗೊತ್ತಿಲ್ಲ, ತಮಾಷೆ ಮಾಡ್ತಿದ್ವಿ ನಾವೆಲ್ಲ. ಇಷ್ಟು ಸೊಗಸುಗಾರ ಮನುಷ್ಯ, ಯಾವಾಗ್ಲೂ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು, ಬಾಚಿಕೋತ ಇರ್ಬೇಕು ಅವಾಗ ಅವಾಗ, ಆ ವಸ್ತ್ರದ ಮೂರನೇ ಮಡಿಕೆಯಲ್ಲಿ ಒಂಚೂರು ಪೌಡರ್ ಇರೋದು, ಪೌಡರ್ ಹಚ್ಕೋಬೇಕು. ಆಗಾಗ ರಿಟೈರ್ ಆದ್ರು, ಮುಂದೆ ಸ್ವಲ್ಪ ನಮಗೆ ಸಂಪರ್ಕ ತಪ್ಪೋಯ್ತು, ಅವರ ಆರೋಗ್ಯ ಕೆಟ್ಟು ಅಂತ ಸುದ್ದಿ ಬಂತು. ಅವ್ರನ್ನ ಆಸ್ಪತ್ರೆಗೆ ದಾಖಲೆ ಮಾಡಿದ್ದಾರೆ, ಸುಮಾರು ದಿವಸ ಅಲ್ಲೇ ಇರ್ತಾರೆ ಅಂತ ಬಂತು. ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ರಂಗನಾಥ್ ಒಂದ್ಸಲ ಬನ್ನಿ ಕರ್ಜಿಗೆ ನೋಡ್ಕೊಂಡ್ ಬರೋಣ ಅಂದ್ರು. ಹೋದ್ವಿ. ಹೋದ್ರೆ ನಾವು ಆ ವಾರ್ಡ್ ಹತ್ರ ಹೋಗೋ ಹೊತ್ತಿಗೆ ಅವ್ರ ಹೆಂಡತಿ ಎದುರಿಗೆ ಬಂದ್ರು. ಅವರಿಗೆ ನಮ್ಮ ರಂಗನಾಥ್ ಅವ್ರು ತುಂಬಾ ಚೆನ್ನಾಗಿ ಪರಿಚಯ. ಅವರು ಕರೆದು ಹೇಳಿದ್ರು ರಂಗನಾಥ್ ಅವ್ರನ್ನ, ರಂಗನಾಥ್ ಒಂದು ವಿಷಯ ದಯವಿಟ್ಟು ಯಜಮಾನ್ರಿಗೆ ಹೇಳ್ಬೇಡಿ. ಏನಾಗಿದೆ ಅಂತ ಇವ್ರು ಕೇಳಿದ್ರು. ಅಳೋಕ್ ಶುರು ಮಾಡಿದ್ರು ಅವ್ರ ಹೆಂಡತಿ. ಇಲ್ಲ, ನಿನ್ನೆ ನನಗೆ ವೈದ್ಯರು ಹೇಳಿದ್ದಾರೆ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತೆ, ಕರುಳಿನ ಕ್ಯಾನ್ಸರ್ ಆಗಿದೆ ಅಂತೆ, ಅದು ಫೈನಲ್ ಸ್ಟೇಜ್ ಬೇರೆ ಅಂತೆ, ಇನ್ನು ಬಹಳ ಅಂದರೆ ತಿಂಗಳು ಎರಡು ತಿಂಗಳು ಅಷ್ಟೇನೆ ಅಂತ ಹೇಳಿದ್ದಾರೆ. ಅಯ್ಯೋ ಅಯ್ಯೋ, ಹೀಗಾಯ್ತಾ ಜಯರಾಜನ್ಗೆ ಅಂತ ಇವ್ರು ಅಂದ್ಕೊಂಡ್ರು. ಆನಂತರ ಹೆಂಡತಿ, ನಿಮ್ಗೆ ಯಾಕೆ ಹೇಳಿದೆ ಅಂದರೆ ದಯವಿಟ್ಟು ಅವ್ರಿಗೆ ಹೇಳಬೇಡಿ, ಗೊತ್ತಿಲ್ಲ ಅವ್ರಿಗೆ. ಆದರೆ ಒಂದು ವಿಷಯ ನಿಮ್ಗೆ ಗೊತ್ತಲ್ಲ, ಸೊಗಸ್ತಾನ ಅವ್ರದ್ದು ದಿನಾಲೂ ತಾವೇ ಸ್ನಾನ ಮಾಡಬೇಕು. ಎದ್ದು ಹೋಗ್ತಾರೆ, ಸ್ನಾನ ಮಾಡಬರು, ಹೊಟ್ಟೆ ಕರುಳೆಲ್ಲ ತುಂಬ ನೋವಾಗುತ್ತೆ, ಒದ್ದಾಡ್ತಾರೆ. ಡಾಕ್ಟರ್ ಹೇಳ್ತಾರೆ ಬೇಡ ಸ್ಪಾಂಜ್ ಬಾತ್ ಮಾಡ್ತೀವಿ ಅಂತಾರೆ, ದಿನ ತಾವೇ ಶೇವ್ ಮಾಡ್ಕೋಬೇಕು ಅಂತಾರೆ. ಇದರಿಂದ ತುಂಬ ಸುಸ್ತಾಗ್ತಾರೆ, ಬೇಡ ಅಂತ ಹೇಳ್ತೀರಾ ನೀವು ಸ್ನೇಹಿತರು ಅಂದರು. ಆಯ್ತು, ಹೇಳ್ತೀನಿ ಬಿಡಿ. ಒಳಗಡೆ ಹೋದರು. ಹೋದ ತಕ್ಷಣ ಎರಡು ಸ್ಟೂಲ್ ಎಳ್ಕೊಂಡು ಕೂತ್ಕೊಂಡ್ವಿ. ಒಂದು ನಿಮಿಷ ಆದಮೇಲೆ ಜಯರಾಯರು ತಮ್ಮ ಹೆಂಡತಿಗೆ, ನೀನು ಹೊರಗೆ ಹೋಗು, ಬಾಗಿಲು ಹಾಕೋ ಸ್ವಲ್ಪ ಅಂದರು. ರಂಗನಾಥ್ ಹತ್ರ ಮಾತಾಡಬೇಕು. ಅವ್ರು ಬಾಗಿಲು ಹಾಕೊಂಡು ಹೊರಗೆ ಹೋದ್ಮೇಲೆ ಇವ್ರ ಹತ್ರ ಹೇಳ್ತಾರೆ ರಂಗನಾಥ್ ಹತ್ರ ಬಾಯಿಲಿ, ಒಂದು ವಿಷಯ ನನ್ನ ಹೆಂಡತಿ ಮಕ್ಕಳಿಗೆ ಹೇಳಬೇಡಿ, ಅವ್ರಿಗೆ ಗೊತ್ತಿಲ್ಲ ನನಗೆ ಕ್ಯಾನ್ಸರ್ ಆಗಿದೆ, ನಾನು ಫೈನಲ್ ಸ್ಟೇಜಲ್ಲಿ ಇರೋನು, ಬಹಳ ಹೆಚ್ಚು ಅಂದ್ರೆ ಒಂದು ತಿಂಗಳು ಅಷ್ಟೇ, ನಾನು ಜಾಸ್ತಿ ಬದುಕೋಲ್ಲ. ಹಾಂ, ಅವ್ರಿಗೆ ಹೇಳಬೇಡ, ಅವಾಕಾಗಿ ಹೋಗ್ಬಿಟ್ರು. ನನಗೂ ಅವಾಕಾಯ್ತು, ಗೊತ್ತಿದ್ದ ಮನುಷ್ಯ ಆಗಿದಾರಲ್ಲ ಇವರು. ನಂತರ ರಂಗನಾಥ್ ಸಾವರಿಸ್ಕೊಂಡು ಹೇಳಿದರು, ಅಲ್ಲಪ್ಪ ನಿನ್ಗೆ ಗೊತ್ತಾನೆ ಕ್ಯಾನ್ಸರ್ ಇದೆ, ಫೈನಲ್ ಸ್ಟೇಜ್ ಅಂತ ಗೊತ್ತಿದೆ ತಾನೆ, ಮತ್ತೆ ಯಾಕೆ ದಿನ ಸ್ನಾನ ಮಾಡ್ಬೇಕಂತೀಯ ನೀನು? ಕರಳಿಗೆ ತೊಂದರೆ ಆಗಲ್ವಾ? ದಿನ ಶೇವ್ ಮಾಡ್ಕೊಳ್ಳೋದೇನು? ಇನ್ನೊಂದು ಮದುವೆ ಆಗ್ಬೇಕಾ ನೀನು? ಸುಮ್ಮನೆ ಇರೋಕ್ಕಾಗಲ್ವಾ? ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಮಾಡ್ತಾರಲ್ಲ, ಸುಮ್ಮನೆ ಇರೋ ಅಂದ್ರು. ಆಗ ಸಿ ಬಿ ಜಯರಾಯರು ಹೇಳಿದಂಥ ಮಾತು ನನ್ನ ಜೀವನಕ್ಕೆ ಒಂದು ಮಾರ್ಗದರ್ಶಿ ಸೂತ್ರ ಆದದ್ದು. ಅವರು ರಂಗನಾಥ್ ಹೇಳಿದ್ರು, ಐ ನೋ ರಂಗನಾಥ್ ದಟ್ ಐ ಆಮ್ ಇಲ್, ಐ ನೋ ದಟ್ ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ರಂಗನಾಥ್, ನಾನು ರೋಗಗ್ರಸ್ತ ಆಗಿದ್ದೇನೆ ಅಂತ ಗೊತ್ತಿದೆ, ಗುಣವಾಗಲಾರದಷ್ಟು ರೋಗಗ್ರಸ್ತ ಆಗಿದ್ದೇನಂತೂ ಗೊತ್ತಿದೆ. ಆದ್ರೆ ರೋಗಗ್ರಸ್ತರಂಗೆ ಯಾಕೆ ಕಾಣಿಸ್ಬೇಕು? ನಾನು ಬದುಕಿನ ಕೊನೆ ಸೆಕೆಂಡ್ ವರೆಗೂ, ನಿಮಿಷದವರೆಗೂ ಸಂಭ್ರಮದಿಂದ ಬದುಕಿ ಹೋಗ್ತೇನೆ ಅಂತ. ಇದು ಸ್ವಾಮಿ ಬದುಕುವ ರೀತಿ ಅಂದ್ರೆ, ಸಾವಿನಂಚಿನಲ್ಲೂ ನಗುವಂತ, ಸಂಭ್ರಮ ಪಡುವಂತ ಈ ಜೀವನದ ಸೊಗಸು ಎಲ್ಲರಲ್ಲೂ ಬರಬೇಕು. ನಮ್ಮಲ್ಲಿ ಕೆಲವರು ಏನೂ ಆಗುದಿಲ್ಲ, ಬರೀ ನೆಗಡಿ ಆದ್ರೆ ಪ್ರಪಂಚ ಗೊತ್ತಾಗೋ ಹಂಗ ಅಳ್ತಾರೆ. ಬೆಳಗ್ಗೆ ವಾಕಿಂಗ್ ಹೋದಾಗ ಹೇಗಿದ್ದೀರಿ ಸ್ವಾಮಿ ಅಂತ ಕೇಳುದು, ಸುಮ್ಮನೆ ಉಭಯ ಕುಶಲೋಪರಿ ಕೇಳುವಂತಹದ್ದು. ಕೆಲವರು ಅಯ್ಯೋ ಏನೋ ಅಪ್ಪ ಹಿಂಗಿದ್ದೀನಿ, ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ. ಇಲ್ಲಿ ಸಿ ಪಿ ಜಯರಾ ಅವರು ಸಾವಿರ ಅಂಚಿನಲ್ಲಿ ನಿಂತಿದ್ದಾರೆ ಮನುಷ್ಯ, ಆದ್ರೆ ಏನು ಸಂಭ್ರಮ, ಬದುಕಿರೋ ರೀತಿ ಹಾಗೆ ಬದುಕಿದ್ರೆ ಹಾಗೆ ಬದುಕಬೇಕು ಸ್ವಾಮಿ. ಇದು ಜೀವನದಲ್ಲಿ ಸಂಭ್ರಮ, ಜೀವನ ನರಳಾಟಿಕೆ ಅಲ್ಲ. ನರಳಿದೆ ಇಲ್ಲಂತ, ನರಳುವಿಕೆ ಇದೆ, ಕಷ್ಟ ಇದೆ, ತೊಂದರೆ ಇದೆ, ಅದೆಲ್ಲವನ್ನು ಎದ್ದು ಕಿತ್ತುಕೊಂಡು ಹಾಕಿ ನಗುವಂತ ಮನಸ್ಥಿತಿ ನಮ್ಮಲ್ಲಿ ಬಂದ್ರೆ ಜೀವನ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ. ಈಗ ಭಕ್ತಿಗೀತೆಗಳು. ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿ. ಮೊದಲಿಗೆ ಕೇಳಿ ದೇವರ ದಾಸಿಮಯ್ಯ ಅವರ ವಚನ. ಘಟವ ನೋಡೆದು ಬಯಲ ನೋಡಲದೇಕೆ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ ಮೂಡಿಬರುವುದು.

0: ದಿನದಂದು ಅಂದರೆ ದಿನಾಂಕ 22 ಏಪ್ರಿಲ್ ಕ್ರಿಸ್ತಶಕ 571 ಸೋಮವಾರ ಮುಂಜಾನೆ. ಅವರು ಪವಿತ್ರ ಮಕ್ಕಾದ ಸುಪ್ರಸಿದ್ಧ ಹುರೇಶಿ ಮನೆತನದ ಬನು ಹಾಷಿಂ ಬುಡಕಟ್ಟಿಗೆ ಸೇರಿದವರು. ಬಾಲ್ಯದಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡ ಈ ಅನಾಥ ಮುತ್ತು ಅಸಂಖ್ಯಾತರ ಬಾಳಿನ ಬೆಳಕಾದ ಅನರ್ಘ್ಯ ರತ್ನ. ಸ್ಫುರದ್ರೂಪಿಯೂ ಸರಳ ಸ್ವಭಾವದವರೂ ಆಗಿದ್ದ ಇವರು ಅಯಸ್ಕಾಂತೀಯ ವ್ಯಕ್ತಿತ್ವವುಳ್ಳವರು. ಕಷ್ಟ ಪರಂಪರೆಯ ಹಾದಿಯಲ್ಲಿ ಬೆಳೆದು ಪಕ್ವತೆಯನ್ನು ಹಂತ ಹಂತವಾಗಿ ರೂಪಿಸಿಕೊಂಡ ಹಿರಿಮೆ ಅವರದು. ಸಾಮಾನ್ಯ ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದ ಪ್ರವಾದಿ ಮಹಮ್ಮದರು ಪ್ರಾಮಾಣಿಕತೆ ಮತ್ತು ಸದ್ವರ್ತನೆಯ ಪ್ರತಿರೂಪವಾಗಿ ಕಾಣಿಸಿಕೊಂಡರು. ಸಾಂಸಾರಿಕ ಜೀವನದಿಂದ ವಿಮುಖರಾಗದೆ ಐಹಿಕ ಲೋಕದ ವ್ಯಾಪಕ ಅನುಭವ ತಮ್ಮದಾಗಿಸಿಕೊಂಡವರು. ಮನುಕುಲದ ಮಾರ್ಗದರ್ಶಕರಾಗಲು ಇವೆಲ್ಲ ಗಟ್ಟಿ ವೇದಿಕೆಯಾಯಿತು. ದೈವಾಂಶ ಸಂಭೂತರಾದ ಇವರಿಗೆ ದಿವ್ಯಜ್ಞಾನ ಪ್ರಾಪ್ತವಾದುದರ ಪ್ರತಿಫಲವೇ ಪವಿತ್ರ ಹುರಾನಿನ ಅವತರಣಿಕೆ. ದೇವದೂತರಾಗಿದ್ದ ಪ್ರವಾದಿಯವರು ದೈವ ಸಂದೇಶವಾಹಕರ ಸರಣಿಯಲ್ಲಿ ತಾವು ಕೊನೆಯವರೆಂದು ಪ್ರತಿಪಾದಿಸಿದರು. ಹುಲ್ವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲತ್ ವಲಂ ಯಕುಲ್ಲಹು ಕುಹುವನ್ ಅಹದ್. ಎಂದರೆ ದೇವನೊಬ್ಬನೇ, ಆತನೇ ಅವಿನಾಶಿ, ಆತನೇ ಅಖಂಡ, ಆತ ಯಾರಿಂದಲೂ ಸೃಷ್ಟಿಸಲ್ಪಟ್ಟಿಲ್ಲ, ಯಾರ ಸಂತಾನವೂ ಅಲ್ಲ. ಇಸ್ಲಾಂ ಎಂದರೆ ದೈವ ಶರಣಾಗತಿ, ಶರಣಾರ್ಥಿಯೇ ಮುಸ್ಲಿಂ, ಏಕದೇವೋಪಾಸನೆ ಇದರ ಮೂಲಧಾತು. ಇಸ್ಲಾಂ ಧರ್ಮಪಾಲನೆಗೆ ನಿರ್ಬಂಧಗಳಿಲ್ಲ. ಇದು ನಿರ್ಜಾತಿಯ, ನಿರ್ವರ್ಗೀಯ ಮತ್ತು ನಿರ್ವರ್ಣೀಯ. ಸಮಾನತೆ ಇದರ ಅಡಿಗಲ್ಲು. ನಿಮಗೆ ನಿಮ್ಮ ಧರ್ಮ, ನನಗೆ ನನ್ನ ಧರ್ಮ. ಇದು ದಿವ್ಯ ಖುರಾನಿನ 2ನೇ ಅಧ್ಯಾಯದ 256ನೇ ಸೂಕ್ತಿ. ಇದೇ ವಿಶ್ವ ಬಂಧುತ್ವಕ್ಕೆ ಕಲಶಪ್ರಾಯವಾಗಿದ್ದು ಸೌಹಾರ್ದ ಸಹಬಾಳ್ವೆಗೆ ಮಾರ್ಗದರ್ಶಕವಾಗಿದೆ. ದೈವ ಸಂವಾಹಕರಿಗೆ ಸಂಕಷ್ಟಗಳು ಸರ್ವೇ ಸಾಮಾನ್ಯ. ವಿಶ್ವ ಇತಿಹಾಸದಲ್ಲಿ ಎಲ್ಲ ಧರ್ಮ ಸಂಸ್ಥಾಪಕರು ಈ ಹಾದಿಯನ್ನು ಕ್ರಮಿಸಿದ್ದಾರೆ. ಅಂತೆಯೇ ಪ್ರವಾದಿ ಮಹಮ್ಮದರು ತಮ್ಮ ಪ್ರತಿಪಾದನೆಗಳಿಗೆ ಪ್ರಬಲ ವಿರೋಧ ಕಾಣಬೇಕಾಯಿತು. ಬಹುದೇವತಾ ಉಪಾಸಕರು, ಅಶಿಕ್ಷಿತರು, ಅವಿಧೇಯರು ಆಗಿದ್ದ ಅಂದಿನ ಅರಬರು ಅವರ ವಿರೋಧಕ್ಕೆ ಮುಂದಾಗಿ ಸಮಸ್ಯೆಗಳಿಗೆ ಕಾರಣರಾದರು. ಇದು ಪ್ರವಾದಿಯವರ ಸತ್ಯವಂತಿಕೆ, ದಿಟ್ಟತನಕ್ಕೆ ಪ್ರೇರಕ ಶಕ್ತಿಯಾಯಿತು. ದೃಢ ಮನಸ್ಕರಾದ ಇವರು ಸಮದರ್ಶಿಯಾಗಿಯೂ, ಸಹನಶೀಲರಾಗಿಯೂ, ಕ್ಷಮಾದಾನಿಯೂ ಆಗಿ ಪ್ರತಿಕೂಲ ಸಂದರ್ಭಗಳನ್ನು ಸಮರ್ಥವಾಗಿ ಎದುರಿಸಿದರು. ಸಂಘರ್ಷ ಅನಿವಾರ್ಯವಾದಾಗ ನಾಯಕತ್ವದ ಸರ್ವೋನ್ನತ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಅವರ ಜನಪ್ರಿಯತೆ ಮತ್ತು ಜನಮಾನ್ಯತೆಗೆ ಇದೇ ಆಧಾರವಾಯಿತು. ನಂಬಿಕೆ ಮತ್ತು ಉಪಾಸನೆ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು. ಪರೋಪಕಾರವೇ ಇದರ ಆತ್ಮ. ಅಂದರೆ ಪ್ರತಿಯೊಬ್ಬರೂ ತಮ್ಮ ಸಂಪಾದನೆ ಮತ್ತು ಸಂಪತ್ತಿನ ನಿರ್ದಿಷ್ಟ ಭಾಗವನ್ನು ದೀನದಲಿತರಲ್ಲಿ ಹಂಚಬೇಕು. ತನ್ಮೂಲಕ ಪರಹಿತ ಚಿಂತನೆಯನ್ನು ಬೆಳೆಸಿಕೊಂಡು ಸಮಾನತೆ ಮತ್ತು ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು. ಜೂಜು, ಮದ್ಯಪಾನ ಮತ್ತು ವ್ಯಭಿಚಾರಗಳಿಗೆ ಕಡು ತಿರಸ್ಕಾರ ಮತ್ತು ಇಹಲೋಕದಷ್ಟೇ ಪರಲೋಕ ಚಿಂತನೆಗೆ ಆದ್ಯತೆ, ಇವೆಲ್ಲ ಇಸ್ಲಾಂ ಧರ್ಮದ ಮಿಂಚಿನ ಸಂಚಾರಕ್ಕೆ ವೇಗವರ್ಧಕವಾಯಿತು. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂತಹ ಧರ್ಮೋತ್ಥಾನದ ಮಹೋನ್ನತ ನಾಯಕರಾಗಿ, ಮನುಕುಲದ ಜ್ಞಾನದೀಪಕರಾಗಿ, ಅಸಂಖ್ಯಾತರ ಬಾಳಿನ ಬೆಳಕಾಗಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಮಹಾಪುರುಷರ, ಮಹಾತ್ಮರ ಮತ್ತು ದೈವಾಂಶ ಸಂಭೂತರ ದಿವ್ಯ ಸ್ಮರಣೆ, ಜನ್ಮದಿನಾಚರಣೆ ಸದಾ ಸ್ಫೂರ್ತಿದಾಯಕ. ಅಶಾಂತಿ, ಅಸಮಾಧಾನವೇ ವ್ಯಾಪಕವಾಗಿರುವ ಇಂದಿನ ಜಗತ್ತಿಗೆ ಇವರ ಚಿಂತನೆ, ಪ್ರತಿಪಾದನೆಗಳು ಚಿಕಿತ್ಸಕ ಸ್ಪರ್ಧೆ ನೀಡಬಲ್ಲದು. ಸರ್ವರಿಗೂ ಈದ್ ಮಿಲಾದ್ ಶುಭಾಶಯಗಳು.
1: ಡಾಕ್ಟರ್ ನಯೀಮುರ್ ರೆಹಮಾನ್ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆಗಳು.
2: ರಬ್ಬರ್ ಬೆಳೆಯಲ್ಲಿ ಮಳೆಗಾಲದಲ್ಲಿ ಪಿಂಕ್ ರೋಗ ಎನ್ನುವಂತಹದ್ದು ಬಾಧಿಸ್ತದೆ. ಟ್ಯಾಪಿಂಗ್ ಪ್ಯಾನೆಲ್ನಲ್ಲೂ ಕಾಂಡದ ಬೇರಾವುದೋ ಭಾಗದಲ್ಲೂ ಈ ರೋಗ ಬಾಧೆ ಉಂಟಾಗಬಹುದು. ರೋಗ ಬಾಧಿಸಿರುವಂತಹ ಭಾಗದಿಂದ ರಬ್ಬರ್ ಹಾಲು ಹರಿಯುವುದರೊಂದಿಗೆ ತೊಗಟೆಯು ತುಂಡು ಮಾಡಲ್ಪಡುತ್ತದೆ. ತೊಗಟೆಯ ಕೆಳಭಾಗದಲ್ಲಿ ರಬ್ಬರ್ ಹಾಲು ಗಟ್ಟಿಯಾಗಿರುವುದನ್ನು ಕಾಣಬಹುದು. ಈ ರಬ್ಬರ್ನ ತೆಗೆದು ಪರಿಶೋಧಿಸಿದರೆ ಕಾಂಡವು ಕಾಣುವ ರೀತಿಯಲ್ಲಿರುವ ಒಂದು ಗಾಯವನ್ನು ಕಾಣಬಹುದು. ಕೇಡು ಬಂದಂತಹ ತೊಗಟೆಯನ್ನು ಹಾಗೂ ರಬ್ಬರ್ನ

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ನಯಿಮುರ್ ರೆಹಮಾನ್ ಅವರಿಂದ.
2: ಈದ್ ಮಿಲಾದ್ ಎಂಬುದು ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಸಲ್ಲಮರ ಜನ್ಮದಿನಾಚರಣೆ. ಅವರ ಜನ್ಮದಿನ ರಬೀಉಲ್ ಅವ್ವಲ್ನ 12

0: ತೆಗೆದು ಡೈಥೇನ್ M45 ಶಿಲೀನಾಶಕವನ್ನು 10 ಗ್ರಾಂನ ಹಾಗೆ 1 ಲೀಟರ್ ನೀರಿನಲ್ಲಿ ಹಚ್ಚಿ ನಂತರ ಔಷಧಿ ಒಣಗಿದ ಮೇಲೆ ರಬ್ಬರ್ ಕೋಟನ್ನು ಹಚ್ಚಬೇಕು. ರೈನ್ ಗಾರ್ಡಿಂಗ್ ಮಾಡಿರುವಂಥ ಮರಗಳಲ್ಲಿ ಟ್ಯಾಪಿಂಗನ್ನು ಮುಂದುವರಿಸಬಹುದು. ಆದರೆ ತೊಗಟೆ ಕೊಳೆಯುವಿಕೆ ಉಂಟಾಗದ ಹಾಗೆ ಸಂರಕ್ಷಿಸುವುದಕ್ಕೆ ತೊಗಟೆಯನ್ನು ವಾರದಲ್ಲಿ 1 ಸಾರಿ ಶಿಲೀನಾಶಕವನ್ನು ಉಪಯೋಗಿಸಿ ತೊಳಿಬೇಕಾಗ್ತದೆ. ಇದಕ್ಕೆ ಡೈಥೇನ್ ಎನ್ನುವಂತಹ ಶಿಲೀನಾಶಕವನ್ನು 5 ಗ್ರಾಂನ ಹಾಗೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಉಪಯೋಗಿಸಬಹುದು. ಚಿಗುರು ಕೊಳೆ ರೋಗವನ್ನು ತಡೆಯುವುದಕ್ಕೆ ಕೃಷಿ ಮಾಡಿದ ಗಿಡಗಳಲ್ಲೂ ನರ್ಸರಿ ಗಿಡಗಳು 1% ಬೋರ್ಡೋ ದ್ರಾವಣದ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಗಿಡಗಳ ತಾಯಿ ಕಾಂಡದಲ್ಲಿ ಸುಮಾರು 8 ಅಡಿಯವರೆಗೆ ಬೆಳೆದು ಬರುವಂತಹ ಎಲ್ಲ ರೆಂಬೆಗಳನ್ನು ಕಾಂಡಕ್ಕೆ ಹತ್ತಿರವಾಗಿ ಕತ್ತರಿಸಿ ತೆಗಿಬೇಕು. ಮಳೆಗಾಲವಾಗಿದ್ದರಿಂದ ಕಳೆಗಳು ತೋಟದಲ್ಲಿ ಹೆಚ್ಚಾಗಿ ಬೆಳೀಬಹುದು. ಅವುಗಳನ್ನು ತೆಗೆದು ಸಮತಟ್ಟುಗಳಲ್ಲಿ ಹಾಕಿದರೆ ಬೇಸಿಗೆಯಲ್ಲಿ ಮಲ್ಚಿಂಗ್ಗಾಗಿ ಇವುಗಳನ್ನು ಉಪಯೋಗಿಸುವುದಕ್ಕೆ ಬರ್ತದೆ. ಉತ್ತಮವಾಗಿ ಮಳೆಯು ಮುಂದುವರಿತಾ ಇದ್ದು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ಈ ತಿಂಗಳಿನಲ್ಲಿಯೂ ಕೂಡ ಗಿಡಗಳನ್ನು ನೆಡುವಂತಹ ಕೆಲಸವನ್ನು ಮುಂದುವರಿಸಬಹುದು. ಹಾಗೆಯೇ ಎಥಿಫೋನ್ ಎನ್ನುವಂಥದ್ದು 2-chloro-ethane ಫಾಸ್ಫೋನಿಕ್ ಆ್ಯಸಿಡ್. ಇದು ಮಣ್ಣಿನಲ್ಲಿ ಬಿದ್ದು ಗಿಡಗಳು ಹೀರಿಕೊಳ್ಳುವಾಗ ನೀರಿನೊಂದಿಗೆ ಸೇರಿ ವಿಭಜಿಸಿ ಎಥಿಲೀನ್ ಅನಿಲ ಉಂಟಾಗಿ ಕ್ಲೋರೈಡ್ ಫಾಸ್ಫೇಟ್ ಎನ್ನುವಂತಹ ವಸ್ತುಗಳಾಗಿ ರೂಪಾಂತರಗೊಳ್ಳುತ್ತದೆ. ಎಥಿಲೀನ್ ಗಿಡಗಳಲ್ಲಿ ಸಾಮಾನ್ಯವಾಗಿ ಉತ್ಪಾದನೆಯಾಗುವಂತಹ ಹಾರ್ಮೋನ್ ಆಗಿದೆ. ಈ ವಸ್ತುಗಳು ಯಾವುದೇ ಒಂದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ, ಇತರ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಾಗಲಿ ಯಾವುದೇ ರೀತಿಯ ಸಂಶೋಧನೆಗಳಿಂದ ದೃಢಪಟ್ಟಿಲ್ಲ. 4 ದಿವಸಕ್ಕೆ 1 ಸಾರಿ ಹಾಲಿಡಿಸುವಾಗ ಕ್ರಮಬದ್ಧವಾದಂತಹ ಉತ್ತೇಜಕವು ದೊರೆಯಬೇಕಾದರೆ 48-72 ಗಂಟೆಗೆ ಮೊದಲು 2.5% ಸಾಂದ್ರತೆಯ ಎಥಿಫೋನನ್ನು ಹಚ್ಚಬೇಕಾಗ್ತದೆ. ಸಮಯ 48 ಗಂಟೆಗಿಂತ ಕಡಿಮೆಯಾದರೆ ಅಥವಾ 72 ಗಂಟೆಗಳಿಗಿಂತ ಹೆಚ್ಚಾದರೆ ಉತ್ತೇಜಕದ ಫಲ ದೊರೆಯುವುದಿಲ್ಲ. ರಬ್ಬರಿಗೆ ಬೆಲೆ ಕಡಿಮೆ ಇರುವ ಸಮಯದಲ್ಲಿ ಟ್ಯಾಪಿಂಗ್ ಕಾರ್ಮಿಕರ ಅಭಾವದ ಸಂದರ್ಭದಲ್ಲೂ ಕೃಷಿಕರ ಅವಶ್ಯಕತೆಗೆ ಅನುಗುಣವಾಗಿ ಟ್ಯಾಪಿಂಗನ್ನು 3 ದಿವಸಕ್ಕೊಂದು ಸಾರಿ, 4 ದಿವಸಕ್ಕೊಂದು ಸಾರಿ, ಇಲ್ಲವೇ ವಾರಕ್ಕೊಮ್ಮೆ ಮಾಡಬಹುದು. ವಾರಕ್ಕೊಮ್ಮೆಯಾದರೆ 1ನೇ ವರ್ಷದಿಂದ ಮೊದಲ 1 ತಿಂಗಳಿನಲ್ಲಿ 2 ಸಲ, 2 ಟ್ಯಾಪಿಂಗ್ಗೆ ನಂತರ 3ನೇ ಟ್ಯಾಪಿಂಗ್ಗೆ 48-72 ಗಂಟೆಯ ಒಳಗಡೆ ಮಾಡಬೇಕಾಗ್ತದೆ. ಉತ್ತೇಜಕ ಔಷಧಿಯನ್ನು ಹಚ್ಚಬಹುದು. 3ನೇ ವರ್ಷದಿಂದ ಇದನ್ನು ತಿಂಗಳಿಗೆ ಒಮ್ಮೆ ಹಚ್ಚುವಂತೆ ಮಾಡಬೇಕು. 4 ಟ್ಯಾಪಿಂಗಿನ ನಂತರ 5ನೇ ಟ್ಯಾಪಿಂಗ್ನ ಮೊದಲು 48-72 ಗಂಟೆ ಒಳಗಡೆ ಇವುಗಳನ್ನು ಬಳಸಬೇಕಾಗ್ತದೆ. ಮಾರುಕಟ್ಟೆಯಲ್ಲಿ ಲಭಿಸುವಂತಹ 10% ಸಾಂದ್ರತೆಯ ಎಥಿಫೋನ್ ದ್ರಾವಣಕ್ಕೆ 3/3 ಪಾಲು ಪಾಮ್ ಆಯಿಲ್ ಅಥವಾ ತೆಂಗಿನ ಎಣ್ಣೆಯನ್ನು ಸೇರಿಸಿ 10 ನಿಮಿಷದಷ್ಟು ಕಾಲ ಚೆನ್ನಾಗಿ ಮಿಶ್ರಣಗೊಳಿಸಬೇಕು. ಪ್ಯಾನೆಲ್ ಅಪ್ಲಿಕೇಶನ್ ರೀತಿಯಲ್ಲಿ 1.5 ಸೆಂಟಿಮೀಟರ್ ಅಗಲದಲ್ಲಿ ಹಚ್ಚುವುದಕ್ಕೆ 1 ಮರದ ತೊಗಟೆಗೆ 1 ಮಿಲಿಲೀಟರ್ ಎಥಿಫೋನ್ ಸಾಕಾಗ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿ ಮೊದಲಿಗೆ ಕೇಳಿ ಘನಮಠ ಶಿವಯೋಗಿಯವರ ವಚನ. ಬಸವೇಶ ಬಸವೇಶ ಪಾಲಿಸು ಪಾಲಿಸು.

ಗಾನಸುಧೆ ಕಾರ್ಯಕ್ರಮದಲ್ಲಿ ಇದುವರೆಗೆ ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ

0: ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
2: ಆಕಾಶವಾಣಿ ಕಾರವಾರ, ಸಮಯ 7:02. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
0: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ

ಮುನ್ನಡೆಸಲು ಸಿದ್ಧವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1 ರಿಂದ 10 ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟಪತಿಯವರಿಂದ ಶುಭಾಶಯ. ವಾರ್ತೆಗಳ ವಿವರ. ಕರ್ನಾಟಕದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಎಸ್ಐಆರ್ ಕುರಿತಂತೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಎಎಸ್ಡಿಡಿಒ ಅಡಿಯಲ್ಲಿ ಗುರುತಿಸಲಾದ 1.08 ಕೋಟಿಗೂ ಹೆಚ್ಚು ಮತದಾರರು ಮತ್ತು ಸುಮಾರು 43 ಲಕ್ಷ ಮತದಾರರು ತಾರ್ಕಿಕ ವ್ಯತ್ಯಾಸಗಳಿಗಾಗಿ ನೋಟಿಸ್ಗಳನ್ನು ಎದುರಿಸುತ್ತಿದ್ದಾರೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಸಲ್ಲಿಸುವಿಕೆ ಅವಧಿಯನ್ನು ವಿಸ್ತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸಭೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಮಿತಿ ಸಭೆಗಳು ಸೇರಿದಂತೆ ನಿಗದಿತ ಕಾರ್ಯವಿಧಾನವನ್ನು ಸಾಕಷ್ಟು ಪ್ರಚಾರದೊಂದಿಗೆ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಬೇಕು ಎಂದು ಪತ್ರದಲ್ಲಿ ಹೇಳಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೆ ಅವಕಾಶವಿದ್ದು, ಅರ್ಹರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಕರಡು ಮತದಾರರ ಪಟ್ಟಿಯನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಇಂದಿನಿಂದ ಅಕ್ಟೋಬರ್ 22ರವರೆಗೂ ನೋಟಿಸ್ ಅವಧಿ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇರುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತಿದೆ ಎಂದರು. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಸಹ ಅರ್ಜಿ ನಮೂನೆ 6ರೊಂದಿಗೆ ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ದಿನಾಂಕ 1/10/2026ಕ್ಕೆ 18 ವರ್ಷ ತುಂಬುವವರು ಕೂಡ ಅರ್ಜಿ ನಮೂನೆ 6 ಸಲ್ಲಿಸಬಹುದಾಗಿದೆ ಎಂದು ಅವರು ಹೇಳಿದರು. ಯುವಜನರ ಭವಿಷ್ಯವನ್ನು ಕಾಪಾಡುವ ಮತ್ತು ಮಾದಕ ವಸ್ತುಗಳ ಅಕ್ರಮ ಜಾಲಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಳೆದ 10 ದಿನಗಳಲ್ಲಿ 15.94 ಕೋಟಿ ಮಾರುಕಟ್ಟೆ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ವಿಷಯ ತಿಳಿಸಿರುವ ಅವರು, ಈ ಕಾರ್ಯಾಚರಣೆಯಲ್ಲಿ 7 ಕೆಜಿ ಎಂಡಿಎಂಎ, 21 ಕೆಜಿ ಗಾಂಜಾ ಸೇರಿದಂತೆ 10 ಜನರನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕುವ ಮೂಲಕ ಯುವ ಸಮುದಾಯವನ್ನು ರಕ್ಷಿಸುವುದು ಹಾಗೂ ಮಾದಕರಹಿತ ಸಮಾಜ ನಿರ್ಮಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರತಿಭೆ ವಿಶ್ವವ್ಯಾಪಿಯಾಗಿದ್ದರೂ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗುತ್ತಿಲ್ಲ. ಈ ಅಂತರವನ್ನು ಉತ್ತಮ ನೀತಿಗಳು ಮತ್ತು ಪರಿಣಾಮಕಾರಿ ಕೌಶಲ್ಯಾಭಿವೃದ್ದಿ ಕಾರ್ಯಕ್ರಮಗಳ ಮೂಲಕ ತುಂಬುವ ಅಗತ್ಯವಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾ ಅಜಯ್ ಸಿಂಗ್ ಹೇಳಿದ್ದಾರೆ. ಬೆಂಗಳೂರು ಸುಮಾರು 67,000 ನೋಂದಾಯಿತ ಐಟಿ ಮತ್ತು ಟೆಕ್ ಕಂಪನಿಗಳ ತವರೂರಾಗಿದೆ. ನಗರದ ಐಟಿ ಮತ್ತು ತಂತ್ರಜ್ಞಾನ ವಲಯವು ನೇರ ಹಾಗೂ ಪರೋಕ್ಷವಾಗಿ ಸುಮಾರು 10 ಲಕ್ಷದಿಂದ 25 ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ. ಈ ಬಲವನ್ನು ರಾಜ್ಯದ ಕೌಶಲ್ಯಾಭಿವೃದ್ದಿ ಮತ್ತು ಶಿಕ್ಷಣ ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಜೋಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು ಕೇವಲ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬೋಧಿಸುವ ಕೇಂದ್ರಗಳಾಗಿರದೆ ಅವುಗಳ ಪರೀಕ್ಷಾ ಶಿಬಿರಗಳಾಗಬೇಕು. ವಿದ್ಯಾರ್ಥಿಗಳು, ಎಂಎಸ್ಎಂಇಗಳು, ರೈತರು, ಸಾರ್ವಜನಿಕ ಸೇವೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಪರಿಹಾರಕ್ಕಾಗಿ ತಂತ್ರಜ್ಞಾನವನ್ನು ಬಳಸುವಂತಾಗಬೇಕು ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ವಿಧಾನಪರಿಷತ್ತಿನ ಸಭಾಪತಿಯಾಗಿ ಇದು ತಮ್ಮ ಮೊದಲ ಅಧಿವೇಶನವಾಗಿದ್ದು, ಸದನವನ್ನು ಸಂಪೂರ್ಣ ನಿಷ್ಪಕ್ಷಪಾತ ಹಾಗೂ ಸಂವಿಧಾನಬದ್ದವಾಗಿ ನಡೆಸಿದ ಆತ್ಮತೃಪ್ತಿಯಿದೆ. ಆದರೆ ಚಿಂತಕರ ಚಾವಡಿ ಎನಿಸಿದ ಮೇಲ್ಮನೆಯಲ್ಲಿ ಜನಹಿತಕ್ಕಾಗಿ ಅರ್ಥಪೂರ್ಣ ಚರ್ಚೆ ನಡೆಸಲು ಪ್ರತಿಪಕ್ಷಗಳ ಸದಸ್ಯರು ಸೂಕ್ತ ಸಹಕಾರ ನೀಡಲಿಲ್ಲ ಎಂದು ವಿಧಾನಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರು ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಅಧಿವೇಶನದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಬರ ಪರಿಸ್ಥಿತಿ, ಕುಡಿಯುವ ನೀರು, ರೈತರ ಮತ್ತು ನೀರಾವರಿ ಸಮಸ್ಯೆಗಳ ಕುರಿತು ಚರ್ಚಿಸಲು ಪ್ರತಿಪಕ್ಷಗಳಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು. ಪ್ರತಿಭಟನೆ ಮಾಡುವುದು ಪ್ರತಿಪಕ್ಷದ ಹಕ್ಕಾಗಿದ್ದರೂ ಕಲಾಪವೇ ನಡೆಯದಂತೆ ಮಾಡುವುದು ಸಂಸದೀಯ ವ್ಯವಸ್ಥೆಗೆ ಸೂಕ್ತವಲ್ಲ ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸೆಪ್ಟೆಂಬರ್ 1 ರಾಯಚೂರಿನಿಂದ ಬಳ್ಳಾರಿಯವರೆಗೆ ನಡೆಯುವ ಪಾದಯಾತ್ರೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದು, ಪಕ್ಷದ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 10 ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಕೇಂದ್ರದ ಹಲವು ಸಚಿವರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಯಚೂರಿನಿಂದ ಬಳ್ಳಾರಿವರೆಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ಉದ್ಯೋಗ ನೇಮಕಾತಿ ಕುಂಠಿತವಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಆವರಿಸಿರುವ ಬರದ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಇಂದು ಈದ್ ಎ ಮಿಲಾದ್ ಉನ್ ನಬಿ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪವಿತ್ರ ಹಬ್ಬ. ಇದನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 3 ರಬಿ ಉಲ್ ಅವ್ವಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಪ್ರವಾದಿಯವರ ಬೋಧನೆಗಳನ್ನು ಸ್ಮರಿಸಲಾಗುತ್ತದೆ. ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿ ಭವ್ಯ ಮೆರವಣಿಗೆಗಳನ್ನು ನಡೆಸುತ್ತಾರೆ. ಬಡವರಿಗೆ ಅನ್ನದಾನ ಹಾಗೂ ದಾನ ಮಾಡುವುದರಲ್ಲಿ ಈ ದಿನ ವಿಶೇಷ ಪ್ರಾಮುಖ್ಯವಿದೆ. ಹಲವೆಡೆ ಮಿಲಾದ್ ಮೆಹಫಿಲ್ಸ್ ಮತ್ತು ಸೀರತ್ ಸಮ್ಮೇಳನಗಳು ಆಯೋಜಿತವಾಗಿವೆ. ಅಲ್ಲಿ ಉಲೇಮಾಗಳು ಅಥವಾ ಧಾರ್ಮಿಕ ವಿದ್ವಾಂಸರು ಪ್ರವಾದಿಯವರ ಜೀವನ ಮತ್ತು ಬೋಧನೆಗಳನ್ನು ಪ್ರಚುರಪಡಿಸುವರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ, ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು, ಪ್ರವಾದಿಯವರ ಬೋಧನೆಗಳು ನಡವಳಿಕೆ ಮತ್ತು ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ಹುಬ್ಬಳ್ಳಿಯ ನೇತ್ರ ತಜ್ಞ ವೈದ್ಯ ಡಾ ಸತೀಶ್ ಹಳ್ಳಿಕೇರಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಸರ್ವೇಂದ್ರಿಯಾಣಂ ನಯನ ಪ್ರಧಾನಂ, ಎಲ್ಲ ಅಂಗಗಳಲ್ಲಿ ಕಣ್ಣೇ ಬಹಳ ಪ್ರಧಾನವಾದದ್ದು. ಎಲ್ಲ ದಾನಗಳಿಗಿಂತ ನೇತ್ರದಾನ ಮಹಾದಾನ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಭಾರತದಲ್ಲಿ ಪ್ರತಿ ವರ್ಷ August 5-8 ಆಚರಿಸಲಾಗುತ್ತದೆ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ನೇತ್ರದಾನದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅಥವಾ ಅರಿವು ಮೂಡಿಸುವುದು ಮತ್ತು ಸಾವಿನ ನಂತರ ಕಣ್ಣುಗಳು ಮಣ್ಣಾಗಿ ಹೋಗುವುದನ್ನು ತಡೆದು ಅವುಗಳ ದಾನ ಮಾಡಲು ಜನರಲ್ಲಿ ಪ್ರೋತ್ಸಾಹಿಸುವುದು. ಈ ನೇತ್ರದಾನ ಮಾಡಲು ಸರ್ವರು ಅರ್ಹತೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ವಯಸ್ಸು, ಲಿಂಗ, ಧರ್ಮ ಅಥವಾ ರಕ್ತದ ಗುಂಪನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿ ನೇತ್ರದಾನ ಮಾಡಬಹುದು.
3: ಸಿಎಸ್ಐಆರ್ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಸುಧಾರಿತ ಬಾಹ್ಯಾಕಾಶ ಉಡ್ಡಯನ ಕ್ಷೇತ್ರದ ಮಹತ್ವದ ಹೆಜ್ಜೆಯಾಗಿ ಭಾರತದ ಮಾನವರಹಿತ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತಹ ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ನವದೆಹಲಿಯ ಸಿಎಸ್ಐಆರ್ ಪ್ರಧಾನ ಕಚೇರಿಯ ಎಸ್ಎಸ್ಪಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಅನಾವರಣಗೊಳಿಸಿದೆ. ಭಾರತದ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಹಾಗೂ ಸಂಪೂರ್ಣ ಸ್ವದೇಶಿ ನಿರ್ಮಿತ 3 ಮೈಕ್ರೋ ಮತ್ತು ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಗಳು ಮಹತ್ವ ಪಡೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ. ರಾಷ್ಟಪತಿಯವರಿಂದ ಶುಭಾಶಯ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಇದೆ. ಮಂಡ್ಯದಲ್ಲಿ ಒಬ್ಬ ರೈತ ಸ್ಮಾರ್ಟ್ ಫೋನ್ನಲ್ಲಿ ಮಾಹಿತಿಯನ್ನ ಪರಿಶೀಲಿಸ್ತಾ ಇರಬಹುದು, ಕಂಚಿಯಲ್ಲಿರುವ ಒಬ್ಬ ನೇಕಾರರು ತಂತ್ರಜ್ಞಾನಗಳನ್ನ ಬಳಸ್ತಾ ಇರಬಹುದು, ಹಾಗೆ ಹಳ್ಳಿಯ ಅಂಗಡಿಯ ಮಾಲೀಕರು ಡಿಜಿಟಲ್ ಪಾವತಿ ಮಾಡ್ತಾ ಇರಬಹುದು. ಆದ್ರೆ ಸ್ವಲ್ಪ ಕಾಲದ ಹಿಂದೆ ಹೋದ್ರೆ ಕಂಪ್ಯೂಟರ್ಗಳೇ ಒಂದು ಪ್ರಮುಖ ಮಿತಿ ಇತ್ತು. ಅವು ಬಹುತೇಕ ಇಂಗ್ಲಿಷ್ನಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದ್ವು. ಹೀಗಿದ್ದಾಗ ನಮ್ಮ ಮಾತೃಭಾಷೆ ಕಂಪ್ಯೂಟರ್ ಪರದೆಗಳು ಮತ್ತು ಮೊಬೈಲ್ ಫೋನ್ಗಳಲ್ಲಿ ತನ್ನ ಸ್ಥಾನವನ್ನ ಹೇಗ್ ಪಡ್ಕೊಂತು, ನಮ್ಮ ಪ್ರಾಚೀನ ಭಾಷೆಗಳು ಹಾಗೂ ಪರಂಪರೆಗಳು ಈಗ ಕೃತಕ ಬುದ್ಧಿಮತ್ತೆಯೊಂದಿಗೆ ಹೇಗೆ ಸಂಪರ್ಕ ಹೊಂದುತ್ತಾ ಇದ್ದಾವೆ ಕುರಿತು ಮಾತನಾಡೋದಿಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಸೈಂಟಿಸ್ಟ್ ಇ ಹಾಗೂ ಭಾರತೀಯ ಪರಂಪರೆ ಮತ್ತು ಭಾಷಾ ಗಣಕೀಕರಣ ಟೀಮ್ನೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವತ್ಸಲ ಎಚ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
1: ಕಳೆದ ಸುಮಾರು ದಶಕಗಳಿಂದ ಸಿಡ್ಯಾಕ್ ಬೆಂಗಳೂರು ಭಾರತದ ಭಾಷೆಗಳು, ಆಧುನಿಕ ತಂತ್ರಜ್ಞಾನ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ನಡುವಿನ ಅಂತರವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಿರುವಾಗ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಅಥವಾ ಡಿಜಿಟಲ್ ಹೆರಿಟೇಜ್ ಅನ್ನೋ ಪದಗಳನ್ನ ಕೇಳಿದಾಗ ಪಟ್ಟಣದ ಜನರಿಗೂ ಕೂಡ ಇದು ಬಹಳ ಶೈಕ್ಷಣಿಕ ಅಥವಾ ತಾಂತ್ರಿಕ ಪದಗಳು ಅಂತ ಅನಿಸ್ಬಹುದು. ಕಳೆದ ಸುಮಾರು 30 ವರ್ಷಗಳಲ್ಲಿ ಸಾಮಾನ್ಯ ಜನರಿಗಾಗಿ ಸಿಡ್ಯಾಕ್ ಬೆಂಗಳೂರು ಏನೆಲ್ಲ ಅಭಿವೃದ್ಧಿ ಪಡಿಸಿದೆ ಅನ್ನೋದನ್ನ ಸರಳವಾಗಿ ವಿವರಿಸಬಹುದಾ?
3: ಖಂಡಿತ. 30 ವರ್ಷಗಳ ಹಿಂದೆ ಇಂಗ್ಲಿಷ್ ಅಲ್ಲಿ ಬರೆಯಲು ಬರಲ್ಲ ಅಂತಂದ್ರೆ ಡಿಜಿಟಲ್ ಪ್ರಪಂಚ ಅವರಿಗಲ್ಲ ಎಂಬ ಸಂದರ್ಭದಲ್ಲಿ ನಮ್ಮ ಜನರಿಗೆ ಗೊತ್ತಿರುವ ಭಾಷೆಯಲ್ಲಿ ತಂತ್ರಜ್ಞಾನ ಮಾತನಾಡಬೇಕು ಅಂತ ಸಿಡ್ಯಾಕ್ನ ಗುರಿಯಾಗಿತ್ತು. ಇದನ್ನು ಸಾಧ್ಯವಾಗಿಸಲು ಸಿಡ್ಯಾಕ್ ಭಾರತೀಯ ಭಾಷೆಗಳಲ್ಲಿ ಫಾಂಟ್ಗಳು, ಕೀಬೋರ್ಡ್ ಲೇಔಟ್ಗಳು, ಟ್ರಾನ್ಸ್ಲೇಷನ್ ಇಂಜಿನ್ ಮತ್ತು ಸ್ಪೀಚ್ ಟು ಟೆಕ್ಸ್ಟ್ ಟೂಲ್ಸ್ಗಳನ್ನು ಅಭಿವೃದ್ಧಿಗೊಳಿಸಿತು. ಈ ಬುನಾದಿಯ ಮೇಲೆ ಸಿಡ್ಯಾಕ್ ಬೆಂಗಳೂರು ಏನ್ಷಿಯಂಟ್ ನಾಲೆಜ್ ಬೇಸ್, ಸಂಸ್ಕೃತ್ ಬೇಸ್ಡ್ ಸ್ಪೀಚ್ ಮಾಡೆಲ್ಸ್, ಭಾಷಿಣಿ ಮುಖಾಂತರ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ನಲ್ಲಿ ಭಾಗಿಯಾಗಿದೆ. ಹಾಗಾಗಿ ಸಿಡ್ಯಾಕ್ನ ಗುರಿ ಟೆಕ್ನಾಲಜಿಯನ್ನು ಜನರಿಗೆ ಪರಿಚಯಿಸುವುದು ಒಂದೇ ಅಲ್ಲದೆ ಬದಲಾಗಿ ಟೆಕ್ನಾಲಜಿ ಜನರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ದೈನಂದಿನ ಜೀವನದಲ್ಲಿ ಬಳಕೆಗೆ ಬರಬೇಕು ಅನ್ನುವುದು.
1: ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಈ ಭಾಷಾ ತಂತ್ರಜ್ಞಾನ ನೇರವಾಗಿ ಹೇಗೆ ಪ್ರಯೋಜನಕಾರಿ ಆಗಿದೆ ಅನ್ನೋದನ್ನ ಒಂದಷ್ಟು ನೈಜ ಉದಾಹರಣೆಗಳನ್ನ ನೀಡಿದ್ರೆ ಇನ್ನು ಸರಳವಾಗಿ ಅರ್ಥವಾಗುತ್ತೆ.
3: ಖಂಡಿತ. ಒಬ್ಬ ನಾಗರಿಕ ಆಧಾರ್ಗೆ ಎನ್ರೋಲ್ ಮಾಡುವಾಗ ಅವರ ಡೆಮೋಗ್ರಫಿಕ್ ಡೀಟೇಲ್ಸ್, ಹೆಸರು, ಅಡ್ರೆಸ್ ಮುಂತಾದ ವಿವರಗಳು ಇಂಗ್ಲಿಷ್ ಹಾಗೂ ಪ್ರಾದೇಶಿಕ ಭಾಷೆಗಳಲ್ಲಿ ನಮೂದಾಗಿರುತ್ತದೆ. ಆಧಾರ್ನ ಸಾಫ್ಟ್ವೇರ್ ಡೇಟಾ ಎಂಟ್ರಿ ಮತ್ತು ಟ್ರಾನ್ಸ್ಲೇಷನ್ಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಮಾಡಲು ಸಪೋರ್ಟ್ ಮಾಡುತ್ತದೆ. ಇನ್ನೊಂದು ಉದಾಹರಣೆ, ಕೃಷಿ ಕ್ಷೇತ್ರದಲ್ಲಿ ಸಿಡ್ಯಾಕ್ನ ಆಗ್ರಿ ಚಾಟ್ಬಾಟ್ ಮುಖಾಂತರ ರೈತರಿಗೆ ತಮ್ಮ ಭಾಷೆಯಲ್ಲೇ ಕೃಷಿ ಸಂಬಂಧಿತ ಮಾಹಿತಿಗಳನ್ನು ನೀಡುತ್ತಿದ್ದೇವೆ.
1: ಇದರಿಂದ ಭಾಷೆಯ ಅಡೆತಡೆಯ ಬಗ್ಗೆ ಚಿಂತಿಸದೆ ವಿವಿಧ ಪ್ರದೇಶಗಳಿಗೆ ಈ ರೀತಿಯ ಪರಿಹಾರ

0: ವಿಸ್ತರಿಸಲು ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಸಿಡಾಕ್ ಬೆಂಗಳೂರು ಪರಂಪರೆ ಗಣಕೀಕರಣ ಅಂದ್ರೆ ಡಿಜಿಟಲ್ ಹೆರಿಟೇಜ್ ಕ್ಷೇತ್ರದಲ್ಲಿಯೂ ಕೂಡ ವ್ಯಾಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಕಾಡಬಹುದು, ಕಂಪ್ಯೂಟರ್ ಮತ್ತು ಕೃತಕ ಬುದ್ಧಿ ಮತ್ತೆ ಈಗಿನ ತಂತ್ರಜ್ಞಾನಗಳು, ಆದ್ರೆ ನಮ್ಮ ಭೂತಕಾಲವನ್ನ ಇದು ಹೇಗೆ ಸಂರಕ್ಷಿಸಿ ಭವಿಷ್ಯಕ್ಕೆ ಸಹಾಯ ಮಾಡಬಲ್ಲದು? ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯಗಳ ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ AI ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ವಿವರಿಸಬಹುದಾ?
1: ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯದ ಶಾಸನಗಳು ಅಮೂಲ್ಯವಾದ ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ದಾಖಲೆಗಳಾಗಿವೆ. ಆದರೆ ಇವುಗಳ ಮೇಲೆ ಕಾಲದ ಪರಿಣಾಮವಾಗಿ ಅಕ್ಷರಗಳು ಮಾಸಿ ಹೋಗುವುದು, ಹಸ್ತಪ್ರತಿಗಳು ಹಾನಿಗೊಳಗಾಗುವುದು, ಹಾಗೇನೆ ಶಾಸನಗಳನ್ನು ಓದುವುದರಲ್ಲಿ ಕಷ್ಟವಾಗುವುದು, ಇಂತಹ ಕೆಲವಾರು ಸಮಸ್ಯೆಗಳು ಕಂಡುಬರುತ್ತದೆ. ಇದರ ಜೊತೆಗೆ ಗ್ರಂಥ, ಶಾರದ, ಮೋಡಿ ಮತ್ತು ನಂದಿನಾಗರಿ ಮುಂತಾದ ಕೆಲವು ಐತಿಹಾಸಿಕ ಲಿಪಿಗಳನ್ನು ಓದುವವರು ಕೆಲವರೇ ಉಳಿದುಕೊಂಡಿದ್ದಾರೆ. ಹಾಗಾದರೆ ಈ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಮಧ್ಯೆ ಬ್ರಿಡ್ಜ್ ಆಗಿ ಉಪಯೋಗಕ್ಕೆ ಬರುತ್ತದೆ. ಸಿಡಾಕ್ ಬೆಂಗಳೂರಿನಲ್ಲಿ AI ಅನ್ನು ಬಳಸಿಕೊಂಡು ಪಾಂಡುಲಿಪಿ ಸಂಶೋಧಕ ಅಥವಾ ಮ್ಯಾನುಸ್ಕ್ರಿಪ್ಟ್ ಪ್ರೊಸೆಸಿಂಗ್ ಟೂಲ್ ಅನ್ನು ಅಭಿವೃದ್ಧಿಗೊಳಿಸಿದ್ದೇವೆ. ಇದರಲ್ಲಿ AI ಹಾಗೂ ಕಂಪ್ಯೂಟರ್ ವಿಷನ್ ಮಾಡೆಲ್ಗಳು ಹಸ್ತಪ್ರತಿಯ ಇಮೇಜ್ಗಳನ್ನು ಅನಲೈಸ್ ಮಾಡಿ ಡ್ಯಾಮೇಜ್ ಆಗಿರುವ ಭಾಗಗಳನ್ನು ಡಿಜಿಟಲಿ ಸರಿಪಡಿಸುವುದರಲ್ಲಿ ನೆರವಾಗುತ್ತಿದೆ. ತದನಂತರ ಅಕ್ಷರಗಳನ್ನು ಗುರುತಿಸಿ ಆ ಮಾಹಿತಿಯನ್ನು ಪ್ರಾದೇಶಿಕ ಭಾಷೆಯಲ್ಲಿ ಲಭ್ಯಪಡಿಸುತ್ತಿದ್ದೇವೆ. ಈ ರೀತಿಯಲ್ಲಿ ಟೆಕ್ನಾಲಜಿ ಇತಿಹಾಸ ಹಾಗೂ ಪಾರಂಪರಿಕ ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಮಗೆ ಸಹಾಯ ಮಾಡುತ್ತಿದೆ.
0: ಹಳೆಯ ಹಸ್ತಪ್ರತಿಗಳನ್ನ ಡಿಜಿಟಲೀಕರಣ ಮಾಡಿದ್ರೆ ಸಾಕಾಗೋದಿಲ್ವಾ? ಈ ಜ್ಞಾನ ಅನ್ವೇಷಣೆ ಪ್ರಕ್ರಿಯೆ ಯಾಕೆ ಬೇಕು?
1: ಡಿಜಿಟಲೈಸೇಷನ್ ಅನ್ನೋದು ಪ್ರಥಮ ಹೆಜ್ಜೆ ಮಾತ್ರ. ಡಿಜಿಟಲೈಸೇಷನ್ ಅಲ್ಲಿ ಛಾಯಾಚಿತ್ರ ತಗೊಂಡು ಅದನ್ನ ಸ್ಟೋರ್ ಮಾಡೋದು ಅಷ್ಟೇನೆ. ನಾಲೆಜ್ ಡಿಸ್ಕವರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಹತ್ತಿರ 3 ಹಸ್ತಪ್ರತಿಗಳಿದ್ದಾವೆ ಎಂದುಕೊಳ್ಳೋಣ. ಮೊದಲನೇ ಹಸ್ತಪ್ರತಿಯಲ್ಲಿ ಒಂದು ಔಷಧೀಯ ಸಸ್ಯದ ಬಗ್ಗೆ ವಿವರಣೆ ಇದೆ. ಎರಡನೆಯ ಹಸ್ತಪ್ರತಿಯಲ್ಲಿ ಅದೇ ಸಸ್ಯವನ್ನು ಮತ್ತೊಂದು ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಮೂರನೆಯ ಹಸ್ತಪ್ರತಿಯಲ್ಲಿ ಆ ಸಸ್ಯದ ಉಪಯೋಗಗಳನ್ನು ವಿವರಿಸಲಾಗಿದೆ. ಒಂದೊಂದೇ ಡಿಜಿಟೈಸ್ ಆಗಿರುವ ಹಸ್ತಪ್ರತಿಗಳನ್ನು ಬೇರೆ ಬೇರೆಯಾಗಿ ನೋಡಿದಾಗ ಪ್ರತ್ಯೇಕವಾದ ಮಾಹಿತಿ ಲಭ್ಯವಾಗುತ್ತೆ. ಅವುಗಳನ್ನು ಕನೆಕ್ಟ್ ಮಾಡಿ ನೋಡಿದಾಗ ಆ ಸಸ್ಯವನ್ನು ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಕಲೆ ಹಾಕಲು ಸಾಧ್ಯವಾಗುತ್ತದೆ. ಈಗ ಪ್ರಶ್ನೆ, ಈ ಹಸ್ತಪ್ರತಿಗಳಿಂದ ಏನನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ಬದಲಾಗುತ್ತದೆ. ಈ ಪ್ರೋಸೆಸ್ ಅನ್ನು ನಾಲೆಜ್ ಡಿಸ್ಕವರಿ ಎಂದು ಕರೀತಾರೆ. ಉದಾಹರಣೆಗೆ, ಕೃಷಿ ಕ್ಷೇತ್ರದಲ್ಲಿ ಪುರಾತನ ಪದ್ಧತಿಗಳ ದಾಖಲೆ, ವೃಕ್ಷಾಯುರ್ವೇದ, ಕಾಶಪೀಯ ಕೃಷಿ ಪದ್ಧತಿ ಮತ್ತು ಬೃಹತ್ ಸಂಹಿತ ಹಸ್ತಪ್ರತಿಗಳಲ್ಲಿ ನೋಡಬಹುದು. ಹಸ್ತಪ್ರತಿಗಳಿಂದ ನಾಲೆಜ್ ಡಿಸ್ಕವರಿ ಮಾಡಿ ಸಂಶೋಧಕರು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಸ್ಟೈನಬಲ್ ಫಾರ್ಮಿಂಗ್ ಅಲ್ಲಿ ಉಪಯೋಗಿಸಬಹುದು.
0: ಒಟ್ಟಾರೆಯಾಗಿ ಸಂಶೋಧಕರು ಈ ಪಠ್ಯಗಳನ್ನ ಅಧ್ಯಯನ ಮಾಡಿ ಮಣ್ಣು, ಬೀಜಗಳು, ನೀರಾವರಿ ಮತ್ತು ಸಸ್ಯಗಳ ಆರೈಕೆಗೆ ಸಂಬಂಧಿಸಿದ ಮಾರ್ಗದರ್ಶನವನ್ನ ಪರಸ್ಪರ ಸಂಪರ್ಕಿಸ್ತಾ ಇದ್ದಾರೆ. ನೈಸರ್ಗಿಕ ಗೊಬ್ಬರ, ಕೀಟ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದ ಕೆಲವು ವಿಧಾನಗಳನ್ನ ಗುರುತಿಸೋದಿಕ್ಕೆ ಸಾಧ್ಯವಾಗಬಹುದೇನೋ? ಇದರಿಂದ ವೈಜ್ಞಾನಿಕವಾಗಿ ಪರಿಶೀಲಿಸಿದ ನಂತರ ಇಂತಹ ಜ್ಞಾನ ಸುಸ್ಥಿರ ಕೃಷಿಗೆ ಸಹಕಾರಿಯಾಗತ್ತೆ ಅನ್ನೋ ನಿರೀಕ್ಷೆಯನ್ನ, ಒಂದು ಆಶಾದಾಯಕ ಮಾಹಿತಿಯನ್ನ ಇದರಿಂದ ತಿಳ್ಕೋಬಹುದು. ಹೀಗಾಗಿ ನಮ್ಮ ಪರಂಪರೆಯ ಜ್ಞಾನ ಹಸ್ತಪ್ರತಿಗಳ ರೂಪದಲ್ಲಿ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೇನೆ ಆ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಈ ದಿಕ್ಕಿನಲ್ಲಿ ಸಿಡಾಕ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಇದರಿಂದ ತಿಳಿದು ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಪ್ರಾಚೀನ ದೇವಾಲಯಗಳ ಶಿಲ್ಪಗಳು ಮತ್ತು ವಾಸ್ತುಶಿಲ್ಪ ಪರಂಪರೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಹಾಗೇನೆ ಸಂರಕ್ಷಿಸೋದಿಕ್ಕೆ AI ಸಹಾಯ ಒಂದು ಉದಾಹರಣೆ ಮೂಲಕ ತಿಳಿಸಬಹುದಾ?
1: ಅನೇಕ ದೇವಾಲಯಗಳಲ್ಲಿ ಕಾಣಿಸುವ ಶಿಲಾಬಾಲಿಕೆಯರನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಶತಮಾನಗಳಿಂದ ಹವಾಮಾನ ಮತ್ತು ಇತರ ಪರಿಸರ ಸಂಬಂಧಿತ ಪರಿಣಾಮಗಳಿಗೆ ಸಿಲುಕಿ ಅವುಗಳ ಆಭರಣಗಳು, ಮುಖಭಾವಗಳು, ಭಂಗಿಗಳು ಮತ್ತು ವಸ್ತ್ರಗಳ ಸೂಕ್ಷ್ಮ ವಿವರಗಳು ಹಾನಿಗೊಳಗಾಗಿರಬಹುದು. AI ಛಾಯಾಚಿತ್ರ ಮತ್ತು 3D ಸ್ಕ್ಯಾನ್ಗಳನ್ನು

0: ಅನಲೈಸ್ ಮಾಡಿ ಶಿಲ್ಪಗಳ ಸೂಕ್ಷ್ಮ ವಿವರಗಳನ್ನು ಗುರುತಿಸುತ್ತದೆ. ದಾಖಲಾಗಿರುವ ಇತರ ಶಿಲ್ಪಗಳ ಜೊತೆ ಹೋಲಿಸಿ ಡ್ಯಾಮೇಜ್ ಆದ ಭಾಗಗಳನ್ನು ಡಿಜಿಟಲಿ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಅದೇ ರೀತಿ ಈ ಶಿಲ್ಪಗಳು ಯಾವ ಕಾಲಘಟ್ಟಕ್ಕೆ, ಶಿಲ್ಪ ಶೈಲಿಗೆ, ನೃತ್ಯ ರೂಪಕ್ಕೆ ಸೇರಿದ್ದು ಎಂದು ಸಂಶೋಧಕರು ತಿಳಿದುಕೊಂಡು ಕಾಲಾನುಕ್ರಮದ ಬೆಳವಣಿಗೆಯನ್ನು ಅಧ್ಯಯನ ಮಾಡಬಹುದು.
1: ಇದರಿಂದ ಮೂಲ ಸ್ಮಾರಕಕ್ಕೆ ಯಾವುದೇ ಬದಲಾವಣೆ ಮಾಡದೆ ಅದರ ಮೂಲ ಲಕ್ಷಣಗಳನ್ನ ಅಧ್ಯಯನ ಮಾಡೋದಿಕ್ಕೆ ಮತ್ತು ಸಂರಕ್ಷಿಸೋದಿಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ.

0: ವಿದ್ವಾಂಸರು ಉಪನ್ಯಾಸ ಮಾಡಿದ ಕಂಟೆಂಟ್ ಅನ್ನು ರೆಕಾರ್ಡ್ ಮಾಡಿ ಎನ್ಪಿಟಲ್ ಎಂಬುವ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರಾಜೆಕ್ಟ್. ಹಾಗೆಯೇ ವಾಗಾಕ್ಷರ, ಸಂಸ್ಕೃತ್ ಸ್ಪೀಚ್ ಟು ಟೆಕ್ಸ್ಟ್ ಇಂತಹ ಪ್ರಾಜೆಕ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದರ ಜೊತೆಗೆ ಜನಸಾಮಾನ್ಯರು ನಮ್ಮ ಕೆಲಸದಲ್ಲಿ ಭಾಗಿಯಾಗಬಹುದು. ಅದು ಹೇಗೆಂದರೆ, ತಮ್ಮ ಊರಿನಲ್ಲಿ ಯಾವುದಾದರೂ ಶಿಲಾಶಾಸನಗಳು ಅಥವಾ ಹಸ್ತಪ್ರತಿಗಳು ಕಂಡುಬಂದರೆ ಅವುಗಳ ಫೋಟೋವನ್ನು ತೆಗೆದು ನಮ್ಮ ಕ್ರೌಡ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಿದರೆ ಇದರಿಂದ ನಮ್ಮ AI ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಸಹಾಯವಾಗುತ್ತದೆ.
1: ಸಾಮಾನ್ಯ ಜನರು ವೇದ ಪಠ್ಯಗಳನ್ನು ಸುಲಭವಾಗಿ ಕಲಿಯೋದಕ್ಕೆ ಮತ್ತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುವ ಧ್ವನಿ ಆಧಾರಿತ ಮೊಬೈಲ್ ಆಪ್ ಅನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಸಿಡ್ಯಾಕ್ನವರು. ಸಂಸ್ಕೃತ ಕಲಿಯಲು ಆಸಕ್ತಿ ಹೊಂದಿರುವಂತಹ ವಿದ್ಯಾರ್ಥಿಗಳು ಈ ಮೊಬೈಲ್ ಆಪ್ ಬಳಸಿ ಶ್ಲೋಕಗಳನ್ನ ಪಠಿಸಬಹುದು, ಅರ್ಥವನ್ನ ತಿಳಿದುಕೊಳ್ಳಬಹುದು. ವಾವ್, ಸೂಪರ್, ಎಂತ ಅದ್ಭುತ ಪಯಣ ಮೇಡಂ. ಕೇಳಿದ್ರಲ್ಲ ಶ್ರೋತೃಗಳೇ, ಈಗ ತಂತ್ರಜ್ಞಾನ ಅಂದ್ರೆ ನೀವು ಭಯ ಪಡಬೇಕಾಗಿಲ್ಲ. ತಂತ್ರಜ್ಞಾನ ನಮ್ಮೆಲ್ಲರದ್ದು, ಅದು ನಮ್ಮ ಭಾಷೆಯಲ್ಲೇ ಮಾತನಾಡುತ್ತೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟೆಲ್ಲ ಉಪಯುಕ್ತ ಮಾಹಿತಿಯನ್ನ ನಮಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ವತ್ಸಲ ಅವರೇ.
0: ಥ್ಯಾಂಕ್ ಯು ಮೇಡಮ್.
2: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
4: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
5: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಬುಕ್ ಮಾಡಬಹುದು.
4: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
6: ಕೇಳುಗರೆ, ಇದೊಂದು ಪ್ರಕಟಣೆ, ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ರಾಮಣ್ಣ, ತಂದೆ ಹನುಮಂತಪ್ಪ ಭೋವಿ, ಪ್ರಾಯ 78 ವರ್ಷ, ಎತ್ತರ 5 ಫೂಟ್ ಆಗಬಹುದು, ಮುಖ ದುಂಡನೆಯ ಮುಖ ಸಾಧ.

ಕಾರಣ ಮೈಕಟ್ಟು ಕಪ್ಪು ಬಿಳಿ ಮಿಶ್ರಿತ ಕೂದಲು ಇರುತ್ತದೆ. ಮೈಬಣ್ಣ ಗೋಧಿ ಮೈಬಣ್ಣ. ಭಾಷೆ ಕನ್ನಡ ತೆಲುಗು ಹಿಂದಿ ಭಾಷೆ ಮಾತನಾಡುತ್ತಾರೆ. ಬಟ್ಟೆಯ ಬಣ್ಣ ಬಿಳಿ ಬಣ್ಣದ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ತಂದೆಯ ಹೆಸರು ಮತ್ತು ವಿಳಾಸ ಹನುಮಂತಪ್ಪ ಭೋವಿ ಸಾಕಿನ್ ನ್ಯಾಸರ್ಗಿ ಮುಂಡುಗೋಡು. ಇವರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಲ್ಲಿ ಪೊಲೀಸ್ ಉಪನಿರೀಕ್ಷಕರು ಮುಂಡುಗೋಡು ಪೊಲೀಸ್ ಠಾಣೆ ಇವರಿಗೆ ಮಾಹಿತಿ ನೀಡಬೇಕಾಗಿ ವಿನಂತಿ. ಪ್ರಕಟಣೆ ಕೇಳಿದಿರಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಆಂತರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ ಸುಂಕಕ್ಕೆ ಪ್ರತಿಯಾಗಿ $27.6 billion ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ವಾರ್ತೆಗಳ ವಿವರ: ಪ್ರಮುಖ ಸಾರಿಗೆ ಹಾಗೂ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸುವಾಗ ತಾಂತ್ರಿಕ ಹಾಗೂ ಆರ್ಥಿಕ ಸಾಧ್ಯತೆಗಳನ್ನು ಆಧರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸಾರ್ವಜನಿಕ ಉಪಯುಕ್ತತೆಯ ಕಾಯಂ ಕಾರಿಡಾರ್ಗಳನ್ನು ಬಳಸಿಕೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವಾಲಯಗಳು ಹಾಗೂ ರಾಜ್ಯ ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ. ಸೇವಾತೀರ್ಥದಲ್ಲಿ ನಡೆದ 53ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ ರೈಲ್ವೆ, ರಸ್ತೆ ಮತ್ತು ವಿದ್ಯುತ್ ಕ್ಷೇತ್ರದ 30,000 crore ಹೆಚ್ಚಿನ ಮೊತ್ತದ 6 ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಯೋಜನೆಗಳ ಅನುಷ್ಠಾನದಲ್ಲಿ ವೇಗದ ಜೊತೆಗೆ ಗುಣಮಟ್ಟದಲ್ಲಿಯೂ

0: ಯಾವುದೇ ರಾಜಿ ಇರಬಾರದು ಎಂದ ಅವರು, ಯೋಜನಾ ವಿಳಂಬ ವೆಚ್ಚ ಹೆಚ್ಚಳದ ಜೊತೆಗೆ ನಾಗರಿಕರು ಮತ್ತು ದೇಶದ ಆರ್ಥಿಕತೆಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಡೆಯುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಯೋಜನೆಯನ್ನು ಸಮಗ್ರವಾಗಿ ವೀಕ್ಷಿಸಿ ನಿಗದಿತ ಸಮಯದೊಳಗೆ ಕಾರ್ಯಗತಗೊಳಿಸುವಂತೆ ನಿರ್ದೇಶಿಸಿದರು. ಇದೇ ವೇಳೆ ಡಿಜಿಟಲ್ ಕೃಷಿ ಮಿಷನ್ ಅಡಿಯ ಅಗ್ರಿಸ್ಟಾಕ್ ಯೋಜನೆಯನ್ನು ಪರಿಶೀಲಿಸಿದ ಪ್ರಧಾನಿ, ಕೃಷಿ ದತ್ತಾಂಶಗಳ ಸಮರ್ಥ ಬಳಕೆಗಾಗಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಸೂಚಿಸಿದರು. ಮತ್ತೊಂದೆಡೆ, ಸೈಬರ್ ವಂಚನೆ ಹಾಗೂ ಡಿಜಿಟಲ್ ಅರೆಸ್ಟ್ ತಡೆಯಲು ಹಿರಿಯ ನಾಗರಿಕರು ಮತ್ತು ಯುವಕರಲ್ಲಿ ನಿರಂತರ ಜಾಗೃತಿ ಮೂಡಿಸುವುದು ಹಾಗೂ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವುದು ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಪ್ರತಿಯೊಂದು ವಲಯದಲ್ಲೂ ನಾಯಕನಾಗಿ ಹೊರಹೊಮ್ಮಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ ಎನ್ಎಸ್ಎಸ್ಸಿಯ ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ನಿಗದಿಪಡಿಸಿದ್ದಾರೆ. ಈ ಗುರಿ ತಲುಪಲು ಆಂತರಿಕ ಭದ್ರತೆ ದೇಶದ ಮೊದಲ ಪೂರ್ವಾಪೇಕ್ಷಿತವಾಗಿದೆ ಎಂದರು. ಮಾದಕ ದ್ರವ್ಯ, ನಕ್ಸಲ್ವಾದ ಮತ್ತು ಈಶಾನ್ಯ ರಾಜ್ಯಗಳ ಸವಾಲುಗಳು ತೀವ್ರ ಸ್ವರೂಪ ಪಡೆಯುವ ಮುನ್ನವೇ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ ಹೆಜ್ಜೆ ಇಟ್ಟಿದ್ದರೆ ದೇಶ ದಶಕಗಳ ಕಾಲ ಇದರ ಪರಿಣಾಮ ಎದುರಿಸಬೇಕಾಗುತ್ತಿರಲಿಲ್ಲವೆಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಸರ್ಕಾರ ಈ ಮೂರು ಭದ್ರತಾ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದ್ದು, ಕೇಂದ್ರ ಸಂಸ್ಥೆಗಳು, ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಸಶಸ್ತ ಪೊಲೀಸ್ ಪಡೆಗಳಿಗೆ ಈ ಯಶಸ್ಸಿನ ಸಂಪೂರ್ಣ ಶ್ರೇಯ ಸಲ್ಲುತ್ತದೆ ಎಂದರು. ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಗತಿಗೆ ಉಭಯ ದೇಶಗಳ ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವೆಂದು ಭಾರತ ಪ್ರತಿಪಾದಿಸಿದೆ. ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಭಾರತ ಚೀನಾ ಗಡಿ ವಿಷಯ ಕುರಿತ ವಿಶೇಷ ಪ್ರತಿನಿಧಿಗಳ 25ನೇ ಸುತ್ತಿನ ಮಾತುಕತೆಗಳ ಸಹ ಅಧ್ಯಕ್ಷತೆಯನ್ನು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ವಹಿಸಿದ್ದರು. ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳು ಗಡಿ ಸಮಸ್ಯೆ ಕುರಿತು ಅತ್ಯಂತ ಮುಕ್ತ ಮತ್ತು ಸುದೀರ್ಘ ವಿನಿಮಯ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಹಾಗೂ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಗಡಿ ವಿವಾದಕ್ಕೆ ರಾಜಕೀಯ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲಿಕ್ಕೆ ಉಭಯ ನಾಯಕರು ಸಮ್ಮತಿಸಿರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತಾಗಿಯೂ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ಮುಕ್ತ, ಸ್ವತಂತ್ರ ಹಾಗೂ ಸಮಗ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ವೆಲ್ಲಿಂಗ್ಟನ್ನಲ್ಲಿ ನಿನ್ನೆ ನಡೆದ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರ ಸಂವಾದದಲ್ಲಿ ಉಭಯ ರಾಷ್ಟಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಿವೆ. ಸಭೆಯಲ್ಲಿ ಪ್ರಮುಖವಾಗಿ ಕಡಲ ಭದ್ರತೆ, ಜಂಟಿ ಮಿಲಿಟರಿ ಸಮರಾಭ್ಯಾಸ ಹಾಗೂ ಒಟ್ಟಾರೆ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವ ಕುರಿತು ಗಮನಹರಿಸಲಾಯಿತು. ಭಾರತ ನ್ಯೂಜಿಲೆಂಡ್ ಕಾರ್ಯತಂತ್ರ ಪಾಲುದಾರಿಕೆಯ ಮಾರ್ಗಸೂಚಿ 2030ರಲ್ಲಿ ಉಲ್ಲೇಖಿಸಲಾದ ಕಾರ್ಯತಂತ್ರ ಗುರಿಗಳನ್ನು ಜಾರಿಗೊಳಿಸುವುದು ಈ ಸಭೆಯ ಪ್ರಮುಖ ಆದ್ಯತೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವ್ಯಾಪಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಸಂಪರ್ಕಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕ ದೇಶಗಳಿಗೆ 9 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಭಾಗವಾಗಿ ಕೆನಡಾಗೆ ತೆರಳಲಿರುವ ಅವರು ಕೆನಡಾದ ಹಣಕಾಸು ಸಚಿವೆ ಫ್ರಾಂಕೋಯಿಸ್ ಫಿಲಿಪ್ ಶಾಂಪಿನ್ ಅವರೊಂದಿಗೆ ಪ್ರಥಮ ಆವೃತ್ತಿಯ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂವಾದ ಮ್ಯಾಕ್ರೋ ಎಕನಾಮಿಕ್ ಬೆಳವಣಿಗೆಗಳು, ಹಣಕಾಸು ಕ್ಷೇತ್ರದ ಸಹಕಾರ ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಬಳಿಕ ಅಮೆರಿಕಕ್ಕೆ ಭೇಟಿ ನೀಡಲಿರುವ ನಿರ್ಮಲಾ ಸೀತಾರಾಮನ್ ಶಿಕಾಗೋದಲ್ಲಿ ನವೋದ್ಯಮ ಸಹಯೋಗಗಳ ಕುರಿತು ಚರ್ಚಿಸಲಿದ್ದಾರೆ. ಉತ್ತರ ಕರೋಲಿನಾದ ಆಶ್ವಿಲೆಯಲ್ಲಿ ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿ ಜಾಗತಿಕ ಹಣಕಾಸು ಸ್ಥಿರತೆ ಹಾಗೂ ಆರ್ಥಿಕ ಪ್ರಗತಿಯ ಸವಾಲುಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ.

0: ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿಯವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್ ಮೆಹ್ಫಿಲ್ ಹಾಗೂ ಸೀರತ್ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಅಮೆರಿಕ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳನ್ನು ಅಮಾನತುಗೊಳಿಸಿರುವ ಕೆನಡಾ 27.6% ಅಮೆರಿಕನ್ ಡಾಲರ್ ಮೌಲ್ಯದ ಅಮೆರಿಕದ ಸರಕುಗಳ ಮೇಲೆ ಶೇಕಡ 50% ಪ್ರತಿ ಸುಂಕಗಳನ್ನು ವಿಧಿಸಿದೆ. ಅಮೆರಿಕ ಕೆನಡಾದ ಸರಕುಗಳ ಮೇಲೆ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ ಸೆಪ್ಟೆಂಬರ್ 8 ಜಾರಿಗೆ ಬರಲಿರುವ ಈ ಪ್ರತಿ ಸುಂಕ ಉಕ್ಕು, ಡೈರಿ ಉತ್ಪನ್ನಗಳು, ಕೃಷಿ ಉಪಕರಣಗಳು ಹಾಗೂ ಇಲೆಕ್ಟ್ರಾನಿಕ್ ಸರಕುಗಳನ್ನು ಒಳಗೊಂಡಿರಲಿದೆ. ದೇಶದ ಹಿತಾಸಕ್ತಿಗೆ ವಿರುದ್ಧವಾದ ಅಮೆರಿಕದ ಬೇಡಿಕೆಗಳನ್ನು ತಳ್ಳಿಹಾಕಿರುವ ಕೆನಡಾ ಈ ವ್ಯಾಪಾರ ವಿವಾದದಿಂದ ಸಂಕಷ್ಟಕ್ಕೊಳಗಾಗುವ ತಮ್ಮ ದೇಶದ ಕಾರ್ಮಿಕರು ಮತ್ತು ಉದ್ಯಮಗಳ ನೆರವಿಗಾಗಿ $7.5 billion ಮೊತ್ತದ ಬೆಂಬಲ ಯೋಜನೆಯನ್ನು ಘೋಷಿಸಿದೆ. ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ಧ 19.9 ಅಂಕಗಳ ಭಾರಿ ಅಂತರದ ಗೆಲುವು ಸಾಧಿಸಿ ಕ್ಲಾಸಿಕಲ್ ಅವಧಿಯ ಪಂದ್ಯಗಳಿಗೂ ಮುನ್ನವೇ 6 ಅಂಕಗಳ ಮುನ್ನಡೆ ಸಾಧಿಸಿದ್ದರು. ರ್ಯಾಪಿಡ್ ಪಂದ್ಯಗಳಲ್ಲಿ ಪ್ರಜ್ಞಾನಂದ ಕೇಮರ್ ವಿರುದ್ಧ 17-3 ಅಂಕಗಳ ಅಂತರದ ಮುನ್ನಡೆಯೊಂದಿಗೆ ಫೈನಲ್ ಹಂತವನ್ನು ಬಹುತೇಕ ಖಚಿತಪಡಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪ್ರಜ್ಞಾನಂದ ಅಮೆರಿಕದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು ಎದುರಿಸಲಿದ್ದಾರೆ. ಈ ಟೂರ್ನಿಯಲ್ಲಿ ಮೊದಲ 3 ಸ್ಥಾನಗಳನ್ನು ಪಡೆಯುವ ಆಟಗಾರರು ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ಗೆ ನೇರವಾಗಿ ಅರ್ಹತೆ ಪಡೆಯುತ್ತಾರೆ. ಹರಿಯಾಣದ ಪಂಚಕುಲದಲ್ಲಿ ನಿನ್ನೆ ನಡೆದ 14 ಚರಣದ ಭಾರತೀಯ ಅಥ್ಲೆಟಿಕ್ಸ್ ಸರಣಿ 2026 ಭಾರತದ ವಿಕ್ರಾಂತ್ ಪಾಂಚಾಲ್ ಒಲಿಂಪಿಕ್ ಪಟು ಮೊಹಮ್ಮದ್ ಅಜ್ಮಲ್ ಅವರನ್ನು ಹಿಂದಿಕ್ಕಿ ಪುರುಷರ 400 ಓಟದಲ್ಲಿ ಜಯ ಸಾಧಿಸಿದ್ದಾರೆ. ವಿಕ್ರಾಂತ್ 46.16 ಓಟ ಪೂರ್ಣಗೊಳಿಸಿದರೆ ಮೊಹಮ್ಮದ್ ಅಜ್ಮಲ್ 47.03 ಕ್ರಮಿಸಿ 2 ಸ್ಥಾನ ಪಡೆದುಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಅಮೆರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ $27.6 billion ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಚಿತ್ರಗೀತೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTD ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಕೆಳಗುರಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಗುರಿ ಚಿತ್ರದ ಗೀತೆಯನ್ನ ಕೇಳಿ. ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ದರ್ಶನ್ ಚಿತ್ರದ ಗೀತೆಯನ್ನು ಇನ್ನು ಮುಂದೆ ಕೇಳಿ. ರಮೇಶ್ ಕಿಟ್ಟಿಯವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಸಾಧು ಕೋಕಿಲ ಅವರದು.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ ಹಾಡಿದರೆ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕೆಳಗುರೆ, ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಕಾರವಾರ. ಈಗ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: RSS Chief Mohan Bhagwat arrived in the US last night as part of the Sangh's Centenary Year Global Outreach Program. During his stay in the city, Mr. Bhagwat would participate in the Universal Oneness Program and address a gathering of around 5,000 people at the iconic Madison Square Garden on Saturday. The event carries a timeless and universal message: the world is one family. It calls upon us to look beyond artificial divisions and differences, recognize the bonds that unite humanity, and embrace a spirit of mutual respect, harmony and oneness. And now for a look at today's newspapers, it's over to Saira Mujtaba.
1: Thank you, Shagun. Most of the dailies lead with NSA Ajit Dobhal's visit to China. The Tribune headlines, India-China eye political fix for boundary dispute, stress need for peace and tranquility along LAC. Newspapers also report Prime Minister reviewed 30,000 crore rupees infra projects. The Asian Age headlines, Modi flags digital arrest, pushes for strict surveillance. The Indian Express citing RBI's monthly state of economy informs, Indian economy resilient amid global uncertainties. The paper adds, India's robust macroeconomic fundamentals continue to provide cushion to the domestic economy. The Statesman writes, Defence Minister Rajnath Singh clears transfer of DRDO missile tech to Indian defence industry. Hindustan Times headlines, 98% flu cases this season due to H1N1 swine flu, says ICMR. And finally, Times of India informs, Dolly Parton, queen of country music, dies at 80. And with that, it's back to you, Shagun.
0: Thank you, Saira. And now before we end the bulletin, the headlines once again. Prime Minister Narendra Modi reviews infrastructure projects worth 30,000 crore rupees at Pragati meeting. Union Home Minister Amit Shah sets 1-year deadline for 100% implementation of 3 new criminal laws. Delhi government to hand over approval letters to 4,000 eligible women beneficiaries under Lakshmi Yojana today. India and China agree to continue their work in seeking political settlement of boundary question for overall and long-term interests. Eid Milad-un-Nabi, birth anniversary of Prophet Muhammad being celebrated today. Keralites across the globe celebrating Thiru Onam, most auspicious day of Onam. And R. Pragyanan cruises into finals of Grand Chess Tour's last leg after 19-9 win over Germany's Vincent Keimer. And with that, we end the morning news. Have a nice day.
2: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
4: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರತಕ್ಕಂತಹ ಸಮಸ್ಯೆ ಅಂತಂದ್ರೆ ಗ್ಯಾಸ್ಟ್ರೈಟಿಸ್, ಅಂದ್ರೆ ಹೊಟ್ಟೆಯ ಒಳಪದರದ ಉರಿಯೂತ. ಯಾವ ತರ ನಾವು ಚಿಕಿತ್ಸೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇವತ್ತು ಇತ್ತೀಚಿನ ಜೀವನ ಶೈಲಿಯಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಅತಿಯಾದ ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಸೇವನೆ, ಜಂಕ್ ಫುಡ್, ಕಾಫಿ ಟೀ ಅತಿಯಾದ ಬಳಕೆ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ, ಇವೆಲ್ಲವೂ ಸಹ ಗ್ಯಾಸ್ಟ್ರೈಟಿಸ್ಗೆ ಪ್ರಮುಖ ಕಾರಣವಾಗಿದೆ. ಈ ಗ್ಯಾಸ್ಟ್ರೈಟಿಸ್ಗೆ ಕನ್ನಡದಲ್ಲಿ ಆಮ್ಲಪಿತ್ತ ಅಂತಲೂ ಕರಿತೀವಿ. ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೊಟ್ಟೆಲುರಿ, ಎದೆ ಉರಿ, ಹುಳಿ ತೇಗು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಕರಿಕೆ, ಕೆಲವೊಮ್ಮೆ ವಾಂತಿ ಹಾಗೂ ಊಟ ಮಾಡಿದ ನಂತರ ಭಾರವಾದ ಅನುಭವ ಕಾಣಿಸಬಹುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ವೈಯಕ್ತಿಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದರಿಂದ ಈ ಗ್ಯಾಸ್ಟ್ರೈಟಿಸ್ ಅಥವಾ ಆಮ್ಲಪಿತ್ತ ಲಕ್ಷಣಗಳನ್ನು ನಿಯಂತ್ರಿಸಲು ಹಾಗೂ ಮರುಕಳಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತೆ. ಆದರೆ ಔಷಧಿಯನ್ನು ಸ್ವಯಂ ಸೇವಿಸದೆ ಅರ್ಹ ಹೋಮಿಯೋಪತಿ ವೈದ್ಯರ ಸಲಹೆ ಮೇಲೆಗೆ ಈ ಔಷಧಿಗಳನ್ನು ತೆಗೆದುಕೋಬೇಕು. ಈ ಗ್ಯಾಸ್ಟ್ರೈಟಿಸ್ನ ದೂರವಿರಲು ಕೆಲವು ಸರಳವಾದ ಕ್ರಮಗಳನ್ನು ಪಾಲಿಸಿದ್ರೆ ಸಾಕು ಈ ರೋಗದಿಂದ ದೂರ ಇರ್ಬೋದು. ಏನು? ಮೊದಲನೆಯದಾಗಿ ಸರಿಯಾದ ಆಹಾರ, ಈಟ್ ಸ್ಮಾರ್ಟ್ ಅಂತ ಹೇಳ್ತೀವಿ. ಸಮಯಕ್ಕೆ ಸರಿಯಾಗಿ ಅತಿಯಾದ ಖಾರ ಇಲ್ಲದಲ್ಲಿ ಇರತಕ್ಕಂತಹ, ಎಣ್ಣೆ ಕಡಿಮೆ ಇರತಕ್ಕಂತಹ, ಜಂಕ್ ಫುಡ್ ಆಹಾರವನ್ನು ಕಡಿಮೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಧೂಮಪಾನ

0: ಮತ್ತು ಮದ್ಯಪಾನದಿಂದ ದೂರವಿರಿ. ಪ್ರತಿದಿನ ಸ್ವಲ್ಪ ಹೊತ್ತು ವ್ಯಾಯಾಮ ಮತ್ತು ಯೋಗ ಧ್ಯಾನ ಮಾಡಬೇಕು. ಯಾಕೆಂತಂದರೆ ಈ ಗ್ಯಾಸ್ಟ್ರೈಟಿಸ್ ಅಂತಕ್ಕಂಥದ್ದು ಸ್ಟ್ರೆಸ್ಸಿಂದನೂ ಬರುತ್ತೆ. ಸೊ ಈ ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಮೇಲೆ ಆಟೋಮೆಟಿಕ್ಕಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಹ ಕಡಿಮೆ ಆಗುತ್ತೆ. ಹಾಗೆ ವೈದ್ಯರ ಸಲಹೆ ಇಲ್ಲದೆ ಕೆಲವು ನೋವು ನಿವಾರಕಗಳು ಇದನ್ನು ದೀರ್ಘಕಾಲ ಸೇವನೆ ಮಾಡಬಾರ್ದು. NSAID ಅಂತ ಹೇಳ್ತೀವಿ, ಅಂದರೆ ನಾನ್ ಸ್ಟೀರಾಯ್ಡಲ್ ಅನ್ಫ್ಲಿನ್ಫ್ಲೇಟರಿ ಡ್ರಗ್ಸು, ಆಮೇಲೆ ಕೀಮೋಥೆರಪಿ ಡ್ರಗ್ಸು, ಇದೆಲ್ಲ ದೀರ್ಘಕಾಲ ತೆಗೆದುಕೊಂಡಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಔಷಧಿಗಳನ್ನು ಸೇವಿಸಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೇ ಸೇವಿಸಬಾರ್ದು. ಆತ್ಮೀಯ ಶ್ರೋತೃಗಳೇ, ಆರೋಗ್ಯಕರ ಜೀವನ ಶೈಲಿಯೇ ಉತ್ತಮ ಔಷಧಿ. ಹೊಟ್ಟೆಯ ಯಾವುದೇ ತೊಂದರೆಯನ್ನು ನಿರ್ಲಕ್ಷಿಸದೆ ಆರಂಭದಲ್ಲೇ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಲಹೆ, ಸೂಕ್ತ ಚಿಕಿತ್ಸೆ ಹಾಗೂ ಉತ್ತಮ ಜೀವನ ಶೈಲಿಯಿಂದ ಈ ಒಂದು ರೋಗವನ್ನು ನಿಯಂತ್ರಿಸಬಹುದು. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಔಷಧಿಗಳು ಯಾವ್ಯಾವುದು ಅಂತಂದರೆ ನಕ್ಸೋಮಿಕಾ, ಲೈಕೋಪೋಡಿಯಂ, ಕಾರ್ಬೋವೆಜ್, ಇಪಿಕಾಕ್, ಕಾಲಿಬೈಕ್, ಹೀಗೂ ಇನ್ನೂ 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ತಾವುಗಳು ಈ ಔಷಧಿಗಳನ್ನು ನೇರವಾಗಿ ತೆಗೆದುಕೊಳ್ಳದೆ ವೈದ್ಯರ ಸಲಹೆಯ ಮೇರೆಗೆ ಸೇವಿಸಬೇಕು. ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಮಂಜುಳ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-4200-33.
2: SB ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಯುಗಳ ಸ್ವರಗಳಲ್ಲಿರುವ ಬಾಳು ಬೆಳಗಿತು ಚಿತ್ರದ ಗೀತೆ, ಜೀವದಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜಾಕ್ಪಾಟ್ ಅಲ್ಲಿ CID 999 ಚಿತ್ರದ ಗೀತೆ ಹಾಡಿ ದರೆ LR ಈಶ್ವರಿ. MN ಬಾಬು ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ GK ವೆಂಕಟೇಶ್ ಅವರದು.

ಕಳ್ಳರ ಕಳ್ಳ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸತ್ಯಂ ಅವರ ಸಂಗೀತ.

ಕೆಳಗರೆ ಇದುವರೆಗೆ ಮಂಜುಳ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಗ್ಗದ ಸಿರಿ ಇದೀಗ ಮೂಡಿಬರಲಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ.

ತಾಮಸಿಗೆ ಬರಬೇಲಿ ಅಂತ ಡಿ ವಿ ಜಿ ಹೇಳಿಬಿಟ್ರು. ತಾಮಸ ಬುದ್ಧಿಯವನು ಅಂದರೆ ಯಾರು, ಮಬ್ಬು ಕವಿದವನು, ಮಂಕ ಅಂತ ಎಲ್ಲ ಇದರ ಅರ್ಥ. ಇಂಥವನಿಗೆ ಸಂಸ್ಕಾರದ ದಾರಿ ಏನೋ, ತಾನು ನೋಡುತ್ತಿರುವುದೆಲ್ಲ ಅನುಭವಿಸುತ್ತಿರುವುದೆಲ್ಲ ಆ ಬ್ರಹ್ಮವಸ್ತುವಿಗೆ ಸಂಬಂಧಿಸಿದ್ದು ತಾನೂ ಸಹ. ಆ ಕಾರಣ ವಿಷಯ ಭೋಗಾಸಕ್ತಿ ಕೂಡದು. ಏನು ವಿಷಯ ಭೋಗಾಸಕ್ತಿ? ನಮ್ಮ ಮಾಮೂಲು, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದ ಆಸೆ, ಇವೆಲ್ಲ ವಿಷಯಾಸಕ್ತಿಗಳೇ. ನಮ್ಮನೆ, ನಮ್ಮ ಸಂಸಾರ, ನಂಗೆ ಭೂಮಿ ಬೇಕು, ಹಣ ಬೇಕು, ಸಂಪತ್ತು ಬೇಕು, ಅದಕ್ಕಾಗಿ ಅವ್ರಿಗೆ ಮೋಸ ಮಾಡು, ಇವ್ರಿಗೆ ಇವೆಲ್ಲ ವಿಷಯಾಸಕ್ತಿನೇ. ಹಾಗಾದರೆ ಇನ್ನೇನಿರಬೇಕು? ಪಾರಮಾರ್ಥಿಕವಾದ ಚಿಂತನೆ ಒಂದೇ ದಾರಿ. ಏನೇನು ಆಗ್ತಿದೆಯೋ, ನಡೀತಿದೆಯೋ, ಆಗಬಹುದೋ, ಅವೆಲ್ಲವೂ ಆ ಬ್ರಹ್ಮವಸ್ತುವಿನ ಲೀಲೆ ಎಂದು ತಿಳಿದು ಅದನ್ನು ಗಮನಿಸ್ತಾ ಇರಬೇಕು. ಸಾಧನೆಗೆ ಸತತವಾದ ಬದ್ಧತೆ. ಬದ್ಧತೆ ಅಂದರೆ ಕ್ರಮಬದ್ಧವಾದ ಕೆಲಸ. ಆಚರಣೆ ಇರಬೇಕು. ವಿಫಲವಾದಾಗಲೆಲ್ಲ ತಾಳ್ಮೆ ಇರಬೇಕು. ಎಲ್ಲ ಗುಣಗಳ ತಾಯಿ ಈ ತಾಳ್ಮೆ. ತಾಳಿದವನು ಬಾಳಿಯಾನು. ಆ ಕಾರಣ ಏರುಪೇರಾದಾಗಲೆಲ್ಲ ಸಮಸಮನಾಗಿ ಸ್ವೀಕರಿಸುವ ಮನೋಭಾವ ಇರಬೇಕು. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯೋ. ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ಅಲಾಭವಾಗಲಿ, ಅದನ್ನು ಸಮಸಮನಾಗಿ ಸ್ವೀಕಾರ ಮಾಡೋಕ್ಕೆ ಸಿದ್ಧವಾಗಬೇಕು. ಕಾಣುವ ಪ್ರತಿಯೊಂದೂ ಆ ಬ್ರಹ್ಮವಸ್ತುವೇ ಅಂತ ತಿಳ್ಕೊಳ್ಬೇಕು. ನಮಗಾಗಿ ಏನು ನಷ್ಟವಿಲ್ಲ. ನಷ್ಟವಾಗೋದು ಬ್ರಹ್ಮವಸ್ತುವಿಗೆ, ಲಾಭವಾಗೋದು ಬ್ರಹ್ಮವಸ್ತುವಿಗೆ. ಪದ್ಮಪತ್ರಂ ಇವಾಂಭಸಿ ಎನ್ನುವ ಒಂದು ಮಾತಿದೆ. ತಾವರೇ ನೀರಿನಲ್ಲೇ, ತಾವರೆಯ ಎಲೆ ನೀರಿನಲ್ಲೇ ಇದ್ದರೂ ಅದಕ್ಕೆ ಆ ನೀರು ಅಂಟ್ಕೊಳ್ಳೋದಿಲ್ಲ. ಹಾಗೆ ನಾವು ಬದುಕಬೇಕು ಅಂತಾರೆ. ಅಂದರೆ ಘಾಸಿಗೊಳಗಾಗದೆ, ನಿರಾಶೆಗೆ ದಾಸನಾಗದೆ ಬದುಕಿದರೆ ಬ್ರಹ್ಮ, ಬ್ರಹ್ಮತ್ವವನ್ನು ತಿಳಿಯೋದು ಅಸಾಧ್ಯವೇನಲ್ಲ ಅಂತಾರೆ ತಿಮ್ಮಗುರು.

ತ್ವರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ.

ಪರಮಾರ್ಥದ ದೃಷ್ಟಿಯನ್ನು ಪಡೆಯಬೇಕೆಂದರೆ ಜೀವನ್ ಭದ್ರಾಣಿ ಪಶ್ಯತಿ, ಅಂದರೆ ಬದುಕಿರುವವನು ಒಳ್ಳೆಯದನ್ನು ನೋಡ್ತಾನೆ ಅಥವಾ ಬದುಕಿರುವವನೇ ಒಳ್ಳೆಯದನ್ನು ನೋಡ್ತಾನೆ. ಹಾಗಾದರೆ ಬದುಕಿರಬೇಕು ನಾವು, ಸುಮ್ಮನೆ ಬದುಕು ಹೇಗೆ? ಏನಾನು ಮಾಡು ಕೈಗೆ ದೊರೆತು ಜುಗವ ಅಂದಿದ್ದಾರೆ ಡಿ ವಿ ಜಿ. ಕೈಗೆ ಸಿಕ್ಕಿರುವಂಥ ಯಾವುದಾದ್ರೂ ಒಂದು ಉದ್ಯೋಗ ಪ್ರಾಮಾಣಿಕತೆಯಿಂದ ಕೂಡಿದ್ದನ್ನು, ಶುದ್ಧವಾಗಿರೋದನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಯಾರದ್ದೋ ಕೆಲಸ,

0: ಸರ್ಕಾರದ ಕೆಲಸ ದೇವ್ರ ಕೆಲಸ, ಸಂಬಳ ಮಾತ್ರ ನಂದು ಅಂತ ಅಂದ್ಕೋಬಾರ್ದು, ಅಂತ ಅಂದ್ಕೊಳ್ಳೇಬಾರ್ದು. ಅಷ್ಟೊಂದು ಲಾಭ ಒಡೆಯನಿಗೆ, ನನಗೆ ಯಾಕಿಷ್ಟೇ ಇಷ್ಟು ಅನ್ನೋ ಮನೋಭಾವವನ್ನು ಬಿಟ್ಟುಬಿಡಬೇಕಂತೆ. ಮರುದಿನಕ್ಕಾಗಿ ಮಿತವಾಗಿ ಸಂಗ್ರಹಿಸಿದರೆ ತಪ್ಪೇನಲ್ಲ. ಒಂದೇ ರೀತಿಯ ಮನೋಧರ್ಮ ಇರತಕ್ಕಂಥ ಗೆಳೆಯರೊಂದಿಗೆ ಚಿಂತನೆ, ಸಹವಾಸ, ಆಟ ಕೂಟಗಳು ಬೇಕು. ಇದರಿಂದ ಕೆಲವು ಮಟ್ಟಿಗೆ ಮನಸ್ಸಿನ ಹೊರೆಯನ್ನು ಕಡಿಮೆ ಮಾಡ್ಕೋಬಹುದು. ಅತ್ಯಂತ ಸರಳ ರೀತಿಯ ಜೀವನ ಅಪೇಕ್ಷೆ, ಪೂರ್ಣ ತೃಪ್ತಿ ಹೊಂದೋಕ್ಕೆ ಇದು ಬಹಳ ಮುಖ್ಯ. ಸರಳತೆಯ ಪರಿತುಷ್ಟಿ, ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಬದುಕುವಂಥ ಒಂದು ಕಲೆ. ಒಂದು ಕಡೆ ತರಾಸು ಹೇಳ್ತಾರೆ, ಸಾಲದು ಎನ್ನುವುದು ಬೇಕು ಎನ್ನುವುದಕ್ಕೆ ತಾಯಿ, ಬೇಕು ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ, ಪ್ರಯತ್ನ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಬೇಕು ಅನ್ನೋದು ಒಂದು ಮಿತಿಯಲ್ಲಿರಬೇಕು. ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಅಂದರೆ ಇವೆಲ್ಲ ಸಾಧ್ಯವಾಗೋದಾದರೆ, ಮನುಷ್ಯನ ಜನ್ಮದ ಸಾರ್ಥಕತೆ ಬೇಕಾದರೆ ಶುದ್ಧವಾದ ಪ್ರಯತ್ನ ಬೇಕು. ಅದು ಸುಕೃತವೇ ಹೌದು ಅಂತಾರೆ. ಇವೆಲ್ಲ ಸರಿಗೂಡೆ, ಪರಮಾರ್ಥ ದೃಷ್ಟಿ, ಸರಳತೆಯ ಪರಿತುಷ್ಟಿ, ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ, ಇವೆಲ್ಲ ಸರಿಗೂಡೆ ಸುಕೃತವದು. ಅದು ಒಂದು ಸುಕೃತ, ಅದೊಂದು ಅದೃಷ್ಟ ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 PM. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 PM. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, STD ಕೋಡ್

0838 ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಆಕಾಶವಾಣಿ ಕಾರವಾರ. ಈಗ ಭಾವಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಯಾರು ತಳಕ್ಕೆ ಯಾರು ನೆಲದ ಹಾಗೆ, ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ದರಾಬೇಂದ್ರೆಯವರ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರ ಯುಗಳ ಸ್ವರಗಳಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ ನನ್ನ ಬದುಕೇ.

ಕೇಳುಗರು, ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಕಾರವಾರ. ಈಗ ಚಿತ್ರಗೀತೆಗಳು. ಮೊದಲಿಗೆ ಕಾರ್ತಿಕ್ ಅವರು ಹಾಡಿರುವ ತೂಫಾನ್ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಎಲ್ವಿನ್ ಜೋವಾ ಅವರದು.

ಸಜ್ಜನೆ ಚಿತ್ರದ ಗೀತೆಯನ್ನು ಇನ್ನು ಮುಂದೆ ಕೇಳಿ. ಹಾಡಿದ್ದಾರೆ ಶ್ವೇತಾ. ವೇಲೂರು ರಾಮಮೂರ್ತಿಯವರು ಬರೆದಿರುವ ಗೀತೆಗೆ ಎ ಆರ್ ರೆಹಮಾನ್ ಅವರ ಸಂಗೀತ.

ಕಾರ್ತಿಕ್ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಸೆಲ್ಯೂಟ್ ಚಿತ್ರದ ಗೀತೆ, ಜಯಂತ್ ಕೈಕಿಣಿ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಸಾಯಿ ಕಾರ್ತಿಕ್ ಅವರದು.

0: ಕೆಲವರು ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದ್ರಿ ಆಕಾಶವಾಣಿ ಕಾರವಾರ. ಈಗ ಗಜಲ್ಸ್, ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೆಳಗರೆ ಅನುರಾಧ ಪೌಡ್ವಾಲ್ ಹಾಗೂ ಪಂಕಜ್ ಉದಾಸ್ ಅವರು ಹಾಡಿರುವಂತಹ ಗಜಲ್ಸ್ಗಳನ್ನು ಈಗ ಕೇಳೋಣ. ಮೊದಲಿಗೆ ಕೇಳಿ ಐಸಾ ಭಿ ಏಕ್ ಜಮಾನಾ ಆತಾ ಹೇ ಆಶಿಕಿ ಮೇ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ತೇರಿ ಖಾಮೋಶ್ ಹೋಟೋ ಪೆ ಮೊಹಬ್ಬತ್ ಗುನ್ಗುನಾತಿ ಹೇ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ತುಮ್ ಏಕ್ ಬಾರ್ ಮೇರೆ ಪ್ಯಾರ್ ಪೇ ಯಕೀನ್ ತೋ ಕರೋ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜಿಂದಗಿ ನಾಮ್ ತೋ ಹಮಾರಿ ಹೇ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ ಮಣಿಪುರಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
2: ರಾಜ್ ಕಿ ಬಾತ್ ಕಹ ಗಯಾ ಚೆಹರಾ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈ ಫೂಲಕಲಿಯಾ.

ಕೆಳಗರೆ ಇದುವರೆಗೆ ಅನುರಾಧ ಪೌಡ್ವಾಲ್ ಹಾಗೂ ಪಂಕಜ್ ಉದಾಸ್ ಅವರು ಹಾಡಿರುವ ಗಜಲ್ಸ್ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 10:02. ಇನ್ನು ಮುಂದೆ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: ದೇಚು, ಓಹೋ ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
1: ಅಯ್ಯೋ ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ. ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ.
0: ಅಲ್ಲ, ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ.
1: ನಮ್ ಜನಕ್ ಯಾವಾಗ ಬುದ್ಧಿ ಬರುತ್ತೋ ಏನೋ.
0: ಕಂಡ ಕಂಡಲ್ಲಿ ಉಗುಳಬೇಡಿ,
1: ಕಸ ಹಾಕದಿರಿ.
0: ಊರಿನ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕಾಗಿ,
1: ನಮ್ಮ ಸುಖಮಯ ಬದುಕಿಗಾಗಿ ಈ ವಿಷಯ.

0: ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ. ವಿವಿಧ ಭಾರತೀಯ ಗಾನ ಧ್ಯಾನ ಬಾನ ಯಾನದಲ್ಲಿ ಯಾರೆಲ್ಲ ಇದ್ದೀರಿ ಅಂತ ಹಾಗೆ ಇನ್ನೊಂದು ಸಲ ನೋಡೋದಾದ್ರೆ, ಹೇಮಾ ಶಶಿಕುಮಾರ್ ಅವರು ಚಿತ್ರದುರ್ಗದಿಂದ, ನಳಿನಾ ಲಂಕೇಶ್ ಅವರು ಮಂಡಿಕಲ್ ಕೃಪಾ, ವಿಜಯಕುಮಾರ್ ಆರಾಧ್ಯ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಭಾಗ್ಯ ಸುರೇಂದ್ರ ಹೂವಿನ ಹೊಳೆ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡ, ಪ್ರೇರಣಾ ಓಸೇಕರ್ ಅಂತೂರು ಬೆಂತೂರು ಗ್ರಾಮದಿಂದ, ಪುಷ್ಪ ಶಾನುಭಾಗರ್ ಗದಗ್ನಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆ, ಡಾಕ್ಟರ್ ಅಂಬುಜ ಮಡಕೇಡ್ಕರ್. ಇವತ್ತಿನ ಹಾಡುಗಳು ಮಾತು ಎಲ್ಲ ಇಡೀ ದಿನಕ್ಕೆ ಸ್ಫೂರ್ತಿ ತುಂಬಿದವು. ಯಾರವನು ಯಾರವಳು ಗೊತ್ತಿಲ್ಲದೆ ಮನ ಕದ್ದಂತಹ ಗೀತೆಗಳು ಸೊಗಸಾಗಿತ್ತು. ಹಾಗೆ ಕಾರ್ಯಕ್ರಮದ ಎಲ್ಲ ಮಾತುಗಳು ಇಷ್ಟ ಆಯಿತು ಅಂತ ಒಂದು ಕವನವನ್ನು ಕಳಿಸಿದ್ದಾರೆ ಅಂಬುಜ ಅವರು. ಸಿದ್ಧಾರ್ಥ ಅವರು ಸಂದೇಶವನ್ನು ಕಳಿಸಿ, ಇವಳು ಯಾರು ಬಲ್ಲೆ ಏನು, ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತೀರಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ, ಇವಳು ಶೀರ್ಷಿಕೆ ಗೀತೆಗಳು ಇಷ್ಟ ಆಯಿತು ಅಂತಾರೆ. ಹಾಗೆ ಸಾವಿತ್ರಿ ಉಮೇಶ್ ಅವರು ಸುಮಾ ಚಿಕ್ಕಮಗಳೂರು, ವಿ ಎಸ್ ನಾರಾಯಣ ಸ್ವಾಮಿ ಬೋಧನ ಹೊಸಹಳ್ಳಿ ರಾಮತೀರ್ಥ ನಗರ ಬೆಳಗಾವಿಯ ಶ್ರೀ ಪೂರ್ಣ ಶುಕ್ಲಾಂಬರ ಮತ್ತು ಮನೆಯವರು, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಶ್ರೀನಿವಾಸ್ ಕವಿತಾ ವಾಣಿಶ್ರೀ ಧಾರವಾಡದಿಂದ. ನಾಯಿ ಮರಿಗಳ ಕಥೆ ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ ಕತ್ರಿಗುಪ್ಪೆಯ ಸಂಜಯ್ ಅವರು. ಶ್ವಾನ ದಿನ ಅಂತ ಹೇಳಿ ತುಂಬ ಖುಷಿಯಾಯಿತು. ಮುಧೋಳ ನಾಯಿ ಬಗ್ಗೆ ಒಂದೆರಡು ಮಾತು ಹೇಳಿದ್ರಿ, ತುಂಬ ನಿಲ್ತು ನಮ್ಮ ಮನಸ್ಸಿನಲ್ಲಿ ಇದು ಅಂತಾರೆ ವರಲಕ್ಷ್ಮಿ ಪೀಣ್ಯ. ಸೋಮಶೇಖರ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುರಳೀಧರ ಶೈಲಿನಿ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಇನ್ನೂ ಸುಮಾರು ಸಂದೇಶಗಳು. ಲೀಲಾ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇವತ್ತಿನ ಕಾರ್ಯಕ್ರಮ ಸೊಗಸಾಗಿತ್ತು ಅಂತಾರೆ ರೇವಣ್ಣ ಸಿದ್ದಪ್ಪ ಅವರು. ಇನ್ನೂ ಸಾಕಷ್ಟು ಸಂದೇಶಗಳಿವೆ, ಆದರೆ ಸದ್ಯಕ್ಕೆ ಸಾಕು. 10:07 ಆಗಿದೆ. ಈಗ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಸರಿತನಕ್ಕೆ ಸವಾಲ್ ಚಿತ್ರದ ಗೀತೆ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕುಣಿಗಲ್ ನಾಗಭೂಷಣ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಕಲ್ಪನೆ ಹೂವಾದ ಮೇಲೆ ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ ಎಂಥ ಎನ್ನುವೆ. ಕಮ್ ಆನ್ ಫ್ರೆಂಡ್ಸ್ ಜಾಯಿನ್ ಮೀ ಲವ್ ಮೀ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶಂಕರ್ ಗುರು ಚಿತ್ರದ ಗೀತೆ ಕೇಳಿದಿರಿ. ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಪೇಸುಶೀಲ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಕಿಟ್ಟುಪುಟ್ಟು ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಸಮಯ ಆಗಿದೆ 10:20. ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ಇದೀಗ ನೀವು ಕೇಳಿದ ಗೀತೆಯನ್ನು ಬಹದ್ದೂರ್ ಗಂಡು ಚಿತ್ರದಿಂದ ಆರಿಸಲಾಗಿತ್ತು. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಎಂ ರಂಗರಾವ್ ಅವರದು. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

0: ನಾಳೆ ಕೇಳು.
1: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
0: ಕೊಡಲಾರೆ ಕೊಡ

0: ರತ್ನ ಕೆಂಪು ಸಿಹಿ ಸಿಹಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣಿ ರತ್ನ ಕೆನೆ ಕೆಂಪು ಸಿಹಿ ಸಿಹಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

ಕುಳ ಏಜೆಂಟ್ 000 ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಯಲ್ಲರೀಶ್ವರಿ ಅವರು ಹಾಡಿದ ಗೀತೆಯ ನಂತರ ನೀವು ಕೇಳಿದ್ದು ಕುಳ್ಳಕುಳ್ಳಿ ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಾಗೇಂದ್ರ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಪಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಎಲ್ಆರೀಶ್ವರಿ ಮತ್ತು ಎಎಲ್ ರಾಘವನ್ ಅವರು ಹಾಡಿದ ಗೀತೆ ಕೇಳಿದಿರಿ. ಮಾಲತಿ ಮಾಧವ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಬರೆದವರು ಆರ್ ಎನ್ ಜಯಗೋಪಾಲ್.

0: ಮೇಲೆ ಬೀಳೋ ಕ್ಷಣವ ಯಾರು ಬಲ್ಲರು? ಏನೆಂದು ವಿಷಯವ ನೀನೇ ಬಲ್ಲೆ, ನಾನೇನು ಹೇಳನು ಮಾವನ ಮಗಳೇ, ಲೇಲೇ ಅಪ್ಪನ ಮಗಳೇ,
1: ತ್ರಿಮೂರ್ತಿ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಜಿ ಉದಯಶಂಕರ್ ಅವರ ರಚನೆಯನ್ನು ಕೇಳಿದಿರಿ. ಸಂಗೀತ ಜಿ ಕೆ ವೆಂಕಟೇಶ್ ಅವರದು. ಇದು ಪ್ರೀತಿಯ ಕೋಪ, ಹುಸಿ ಕೋಪದ ಹಸಿ ಪ್ರೀತಿಯ ಚುಡಾಯಿಸುವ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಬೆಳಗಿದ ಸೊಸೆ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ.

0: ಹುಸಿಕೋಪ, ಹಸಿ ಪ್ರೀತಿಯ ಹುಡುಗಾಟದ ಹುಡುಕಾಟದ ಕಾಲೆಳೆಯುವ ಹಾಡುಗಳನ್ನು ಕೇಳಿದಿರಿ. ಈಗ ಸಮಯ ನಮ್ಮ ಕಾಲೆಳೀತಾ ಇದೆ, ಕಣ್ ಸೆಳೀತಾ ಇದೆ. ಈಗ ನೀವು ಕೇಳಿದ ಗೀತೆ ಬೀಸಿದ ಬಲೆ ಚಿತ್ರದ್ದು, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ತಿರುವೋಣಂ ಹಬ್ಬವನ್ನು ಸೌಹಾರ್ದತೆ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಮಹಾರಾಜ ಮಹಾಬಲಿಯನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲು ಮನೆಗಳ ಮುಂದೆ ವರ್ಣರಂಜಿತ ಹೂವಿನ ಹಾಸು, ಓಣಪೂಕ್ಕಳಂನೊಂದಿಗೆ ಇಂದಿನ ಆಚರಣೆಗಳು ಚಾಲನೆ ಪಡೆದುಕೊಂಡಿವೆ. ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿರುವ ಈದ್ ಎ ಮಿಲಾದ್ ಉನ್ ನಬಿ ಮತ್ತು ಓಣಂ ಹಬ್ಬದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಸಮಾಜದಲ್ಲಿ ಸಂತಸ, ಸೌಹಾರ್ದತೆ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು, ಉಭಯ ದೇಶಗಳ ನಡುವಿನ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಅತ್ಯಂತ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಮ್ಮ ಜಪಾನ್ ಭೇಟಿಯ ಮೂರನೇ ದಿನವಾದ ಇಂದು ಸುಶೋ ಕಾರ್ಪೊರೇಷನ್, ಸುಮಿಟೊಮೊ ಮಿತ್ಸುಯಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಸೇರಿದಂತೆ ಪ್ರಮುಖ ಉದ್ಯಮ ಹಾಗೂ ಹಣಕಾಸು ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸರಣಿ ಸಭೆ ನಡೆಸಿ ಭಾರತದಲ್ಲಿ ಬೆಳೆಯುತ್ತಿರುವ ವ್ಯಾಪಾರ ಮತ್ತು ಹೂಡಿಕೆಯ ಅವಕಾಶಗಳನ್ನು ಪರಿಚಯಿಸಿದ್ದಾರೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡು ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷಲ್ಸ್ ಗುರುತಿಸಿವೆ. ಹಿಮಾಚಲ ಪ್ರದೇಶದಲ್ಲಿ ಇಂದು ಮುಂಜಾನೆ ಲಘು ಭೂಕಂಪನದ ಅನುಭವವಾಗಿದೆ. ಬೆಳಗ್ಗೆ 5:46 ಸುಮಾರಿಗೆ ಶಿಮ್ಲಾದಲ್ಲಿ ಕೆಲ ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದ್ದು, ರಿಕ್ಟರ್ ಮಾಪಕದಲ್ಲಿ ಇದರ ತೀವ್ರತೆ 4ರಷ್ಟು ದಾಖಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದ ಆಟದಲ್ಲಿ ಇಂದು ಶ್ರೀಲಂಕಾ ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಉಳಿದ 2 ವಿಕೆಟ್ ಕಳೆದುಕೊಂಡು 290 ರನ್ ಗಳಿಸಿತು. ಇನ್ನು 213 ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಫಾಲೋ ಆನ್ ಹೇರಲಾಗಿದ್ದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ರೇಡಿಯೋ ಗೆಳತಿ ಅಖಿಲ. ಸಮಯ 11:05 ಇದೆ. ಕಾರ್ಯಕ್ರಮ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವ ಕಾರ್ಯಕ್ರಮ. ಬಹಳ ದಿನಗಳ ನಂತರ ಭೇಟಿಯಾಗ್ತಾ ಇದ್ದೇನೆ ನಿಮ್ಮನ್ನು, ಹಾಗಾಗಿ ತುಂಬ ಖುಷಿಯಾಗ್ತಾ ಇದೆ.

ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಸಮಯ 11:52 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಜ್ ಮಹಲ್ ಚಿತ್ರದ ಗೀತೆಯನ್ನ, ತದನಂತರದಲ್ಲಿ ಬೊಂಬಾಟ್, ಹಾಗೆ ಈಗ ತಾನೇ ಕೇಳಿದ್ರಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನ. ಮುಂದೆ ಕೇಳೋಣ ಅರಮನೆ ಚಿತ್ರದ ಗೀತೆಯನ್ನ.

ಕರಾವಳಿ ಚಿತ್ರದ ಗೀತೆಯನ್ನ ಇಷ್ಟು ಹೊತ್ತು ನೀವು ಕೇಳಿದ್ದು. ಸಮಯ ಆಗಿದೆ 11:30. ವಿವಿಧ ಭಾರತಿಯಲ್ಲಿ ಈ ಹೊತ್ತು ಕಲಾಭಾರತಿಯ ಹೊತ್ತು. ಸಿನಿಮಾ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿ, ಗಾಯಕರಾಗಿ, ನಟಿಯರಾಗಿ, ಪೋಷಕ ನಟರಾಗಿ ತಮ್ಮದೇ ಛಾಪನ್ನ ಮೂಡಿಸಿರುವಂತಹ ಕಲಾವಿದರ ಕುರಿತಾದ ಕಾರ್ಯಕ್ರಮ ಕಲಾಭಾರತಿ. ಇವತ್ತಿನ ನಮ್ಮ ಕಲಾಭಾರತಿಯಲ್ಲಿ ಯಾರ ಕುರಿತಾಗಿ ಮಾತನಾಡೋಣ ಅಂತಂದರೆ,

ಈ ಹಾಡನ್ನ ಕೇಳಿದ ತಕ್ಷಣ ಯಾರ ಹೆಸರು ನೆನಪಾಗತ್ತೆ ನಿಮಗೆಲ್ಲ? ಹೌದು, ನಟ ರವಿಶಂಕರ್ ಗೌಡ ಅವರ ಜನ್ಮದಿನ ಇವತ್ತು. ಹಾಗಾಗಿ ಇವತ್ತಿನ ಕಲಾಭಾರತಿಯಲ್ಲಿ ನಟ ರವಿಶಂಕರ್ ಗೌಡ ಅವರ ಕುರಿತಾಗಿ ಮಾತಾಡ್ತಾ ಒಂದಿಷ್ಟು ಅವರದೇ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಗೋಣ ಕೇಳುಗರೆ.

ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಕಲಾಭಾರತಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳುಗರೆ, ನಗುವು ಸಹಜ ಧರ್ಮ, ನಗಿಸುವುದು ಪರಮಧರ್ಮ ಅಂತಾರೆ. ನಮ್ಮನ್ನು ತನ್ನ ವೈವಿಧ್ಯಮಯ ಅಭಿನಯ ಕಚಗುಳಿ ಇಡುವ ಹಾಸ್ಯ ಪ್ರಜ್ಞೆ ಮತ್ತು ವಿಶಿಷ್ಟ ಧ್ವನಿ ಶೈಲಿಯಿಂದ ದಶಕಗಳಿಂದ ರಂಜಿಸ್ತಾ ಬಂದಿರುವ ಕನ್ನಡದ ಪಯಣವನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಪಯಣ ಅಂತಂದರೆ ಪಯಣ ಅವರು ನಟಿಸಿದ, ನಾಯಕ ನಟನಾಗಿ ನಟಿಸಿದ ಮೊದಲನೆಯ ಚಿತ್ರ. ಅದರ ಕುರಿತಾಗಿ ಕೂಡ ಮುಂದಿನ ಭಾಗದಲ್ಲಿ ಮಾತನಾಡೋಣ. ಈಗ ಕೇಳಿ ಪಯಣ ಚಿತ್ರದ ಗೀತೆಯನ್ನು.

ಪಯಣ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ. ಕೇಳುಗರೆ, ಇವತ್ತು ತಮ್ಮ ಜನ್ಮದಿನವನ್ನ ಆಚರಿಸಿಕೊಳ್ತಿರುವಂತಹ ನಟ ರವಿಶಂಕರ್ ಗೌಡ ಅವರ ಕುರಿತಾಗಿ ಕಲಾಭಾರತಿಯಲ್ಲಿ ಮಾತಾಡ್ತಾ ಸಾಗೋಣ ಅಂತ ಈಗಾಗಲೇ ಹೇಳಿದ್ದೆ. ಮಂಡ್ಯ ಮೂಲದ ರವಿಶಂಕರ್ ಗೌಡ ಅವರು ಆರಂಭದಲ್ಲಿ ಗಾಯಕನಾಗಬೇಕೆಂಬ ಕನಸಿನೊಂದಿಗೆ 1993 ಬೆಂಗಳೂರಿಗೆ ಬರ್ತಾರೆ. ಆದರೆ ಅವರಿಗೆ ತೆರೆದದ್ದು ಮಾತ್ರ ಬಣ್ಣದ ಲೋಕದ ಬಾಗಿಲು. ಮೊದಮೊದಲು ಒಂದಿಷ್ಟು ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡ್ತಾ ತದನಂತರದಲ್ಲಿ ಕನ್ನಡದ ಒಂದು ಖಾಸಗಿ ವಾಹಿನಿಯಲ್ಲಿ ಮೂಡಿಬಂದಂತಹ ಸಿಲ್ಲಿಲಲ್ಲಿ ಅನ್ನುವಂತಹ ಧಾರಾವಾಹಿಯ ಡಾಕ್ಟರ್ ವಿಠಲ್ರಾವ್ ಪಾತ್ರದ ಮುಖಾಂತರ ಮನೆಮಾಕ್ತಾಗ್ತಾರೆ. ಈ ಒಂದು ಪಾತ್ರದ ಕುರಿತಾಗಿ ನಾನಿಲ್ಲಿ ಹೇಳಬೇಕು. ಏನಪ್ಪ ಅಂತಂದರೆ, ಒಂದು 6-7 ಬಾರಿ ಈ ಪಾತ್ರಕ್ಕಾಗಿ ಅವರನ್ನು ನಿರ್ದೇಶಕರು ಕೇಳಿದ್ರಂತೆ. ಆದರೆ ಇವರು ಹಾಸ್ಯ ಅನ್ನೋದು ನನ್ನಿಂದ ಸಾಧ್ಯ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ತದನಂತರದಲ್ಲಿ ಹೇಗೋ ಆ ಪಾತ್ರವನ್ನು ಮಾಡೋದಕ್ಕೆ ಒಪ್ಕೊಂಡು ಮೊದಮೊದಲು ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಸೆಟ್ಟಿಂದ ಹೋದದ್ದು ಇದೆಯಂತೆ. ಇದನ್ನು ಅವರೊಂದು ಸಂದರ್ಶನದಲ್ಲಿ ಹೇಳ್ತಾರೆ. ಆಮೇಲೆ, ಇಲ್ಲ, ಯಾಕೆ ನನ್ನಿಂದ ಇದು ಆಗೋದಿಲ್ಲ, ಖಂಡಿತ ಸಾಧ್ಯ ಅಂತ ಹೇಳಿ ಸತತವಾಗಿ ಒಂದು 25 ಎಪಿಸೋಡ್ಗಳಾದ ಮೇಲೆ ಆ ಜನರನ್ನು ನಗೆಗಡಲಲ್ಲಿ ತೇಲಿಸುವಂತಹ ಪಾತ್ರವನ್ನೇನವರು ಮಾಡ್ತಾ ಇದ್ರು. ಡಾಕ್ಟರ್ ವಿಠಲ್ರಾವ್ ಪಾತ್ರ ಎಷ್ಟು ಜನರಿಗೆ ಅಚ್ಚುಮೆಚ್ಚಾಯಿತು ಅಂತಂದರೆ, ಇಂದಿಗೂ ಡಾಕ್ಟರ್ ವಿಠಲ್ರಾವ್ ಅಂತ

ಹೇಳಿದ್ರೆ ಆ ಒಂದು ನಗು ನಮ್ಮ ಮುಖದಲ್ಲಿ ಬಂದೇ ಬರುತ್ತೆ. ಒಪ್ಕೋತೀರಾ ಈ ಮಾತನ್ನ? ಮುಂದೆ ಕೇಳೋಣ. ನಂಜನಗೂಡು ನಂಜುಂಡ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ರವಿಚಂದ್ರ.

ಕೇಳುಗರು ಕೂಡ ಸಂದೇಶವನ್ನ ಕಳುಹಿಸಿ ಹೇಳ್ತಾ ಇದ್ದಾರೆ, ಅವರ ಹೆಸರು ರವಿಶಂಕರ್ ಗೌಡ ಅಂತ ಗೊತ್ತಿರಲಿಲ್ಲ, ಡಾಕ್ಟರ್ ವಿಠಲ್ ರಾವ್ ಅಂತ ನೀವು ಹೇಳಿದ ತಕ್ಷಣ ನಮಗೆ ಗೊತ್ತಾಯ್ತು ಅಂತ. ಹೌದು, ಡಾಕ್ಟರ್ ವಿಠಲ್ ರಾವ್ ಅವರು ಸುಮಾರು 4.5 ವರ್ಷಗಳ ಕಾಲ ಈ ಒಂದು ಧಾರಾವಾಹಿಯಲ್ಲಿ ಮಿಂಚಿ ಜನಮಾನಸದಲ್ಲಿ ನೆಲೆಯಾಗಿ ಹೋದರು. ತದನಂತರದಲ್ಲಿ ಬೆಳ್ಳಿ ಪರದೆಗೆ ನಾಯಕನಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ 2008. ಚಿತ್ರ ಪಯಣ, ಈ ಚಿತ್ರದಲ್ಲಿ ಸಂಪೂರ್ಣ ನಾಯಕ ನಟನಾಗಿ ಇವರು ಕಾಣಿಸ್ಕೋತಾರೆ. ಹಾಗೆ ಈ ಚಿತ್ರ ಯಶಸ್ವಿಯನ್ನು ಕೂಡ ಕಾಣುತ್ತೆ. ನಂತರದಲ್ಲಿ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಾಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಏನಪ್ಪ ಅಂತಂದರೆ, ರವಿಶಂಕರ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಸಿಲ್ಲಿಲಲ್ಲಿ ಧಾರಾವಾಹಿಯನ್ನು ನೋಡ್ತಾ ಇದ್ರಂತೆ, ಬಹಳನೇ ಮೆಚ್ಚಿದ್ರಂತೆ. ಹಾಗೆ ಇವರನ್ನು ಭೇಟಿ ಮಾಡಬೇಕು ಅಂತ ಕೂಡ ಅವರು ಎಷ್ಟೋ ಸಲ ಹೇಳಿದ್ದು ಇತ್ತಂತೆ.

0: ಎಷ್ಟು ಅವರಿಗೆ ಆ ಧಾರಾವಾಹಿ ಪ್ರಭಾವ ಬೀರಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಂದ್ರೆ, ಅವರು ರಾತ್ರಿ ಹೊತ್ತಲ್ಲಿ 8 ಗಂಟೆಗೆ ವಾಕಿಂಗ್ ಮಾಡ್ತಿದ್ದವರು ಆ ಸಮಯವನ್ನ ಕೂಡ ಬದಲಾಯಿಸ್ತಾರೆ ಈ ಧಾರಾವಾಹಿಗೋಸ್ಕರ. ಇದೆಲ್ಲ ಒಬ್ಬ ನಟನಿಗೆ ಸಲ್ಬೇಕಾದಂತ, ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಒಬ್ಬ ಮೇರು ನಟ ಇಂತಹ ಇನ್ನೇನು ಪಾದಾರ್ಪಣೆ ಮಾಡ್ತಾ ಇರುವಂತಹ ನಟನ ಧಾರಾವಾಹಿಗಾಗಿ ಕಾದು ಕುಳಿತಿರುವಂಥದ್ದು ಅಂತಂದ್ರೆ, ಸಮಯ 11:45 ಆಗಿದೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ರವಿಶಂಕರ್ ಗೌಡ ಅವರ ಕುರಿತಾಗಿ ಒಂದಿಷ್ಟು ಮಾತು ಹಾಗೂ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದೆ ಕೇಳಿ ಜೋಗಯ್ಯ ಚಿತ್ರದ ಗೀತೆ, ಕೈಲಾಶ್ ಖೇರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಹಿತ್ಯ ಪ್ರೇಮ್, ಸಂಗೀತ ವಿ ಹರಿಕೃಷ್ಣ.
1: ಆಸ್ಮಯಿಲೇ ಅಬ್ಜಲ್ ಯಾ ಯಾ ಬೋಲೇ

0: ಹೋಗ್ಲಿ ಬಿಡ್ರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಇನ್ನು ನಟ ರವಿಶಂಕರ್ ಗೌಡ ಅವರು ನಟಿಸಿರುವಂತಹ ಚಿತ್ರಗಳನ್ನು ನೋಡೋದಾದರೆ, ಪಯಣ ಈಗಾಗಲೇ ಹೇಳಿದಾಗೆ, ನಂಜನಗೂಡು ನಂಜುಂಡ, ಅಕ್ಕ ಪಕ್ಕ, ಹಾಗೆ ಸೂಪರ್ ಹಿಟ್ ಕಾಮಿಡಿ ಸಿನಿಮಾಗಳಲ್ಲಿ ಇವರು ಕೂಡ ಇವರು ನಟಿಸಿದ್ದಾರೆ. ಸ್ನೇಹಿತರು, ಸುಂದರಾಂಗಜಾಣ, ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯ, ಜಯಲಲಿತಾ, ಯುವರತ್ನ, ಕೋಟಿಕೊಂಬ, ಮೂರನೇದು ರತ್ನನ್ ಪ್ರಪಂಚ, ವಿಕ್ರಾಂತ್ರೋಣ, ಮಿಸ್ಟರ್ ಪೇಂಟರ್, ಬೊಂಬಾಟ್ ಕಾರ್, ಬಿಂದಾಸ್ ಹುಡುಗಿ, ಪಂಚಾಮೃತ, ಜೋಗಯ್ಯ, ಭಗವಂತ ಕೈಕೊಟ್ಟ, ದೇವ್ರಾಣಿ, ನಗೆ ಬಾಂಬ್, ನವರಂಗಿ, ಒಂದು ಚಾನ್ಸ್ ಕೊಡಿ, ಸರ್ಕಾರಿ ಕೆಲಸ, ದೇವರ ಕೆಲಸ, ಮನೆ ಮಾರಾಟಕ್ಕಿದೆ, ಆದ್ಯ, ರಾಘವೇಂದ್ರ ಸ್ಟೋರ್ಸ್, ಇನ್ನೂ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ನಟನೆಯನ್ನು ಹಾಗೆ ಜನರನ್ನ ಹಾಸ್ಯದ ಗಡಲಲ್ಲಿ ತೇಲಿಸಿದಂತಹ ಕೀರ್ತಿ ರವಿಶಂಕರ್ ಅವರದ್ದು. ಮುಂದೆ ಕೇಳೋಣ ಸರ್ಕಾರಿ ಕೆಲಸ ದೇವರ ಕೆಲಸ ಚಿತ್ರದ ಗೀತೆಯನ್ನು. ಜ್ಯೋತಿಕಾ ತಂಗ್ರಿ ಹಾಗೂ ಸಚಿನ್ ಕುಮಾರ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ಅರ್ಜುನ್ ಜನ್ಯ ಅವರದ್ದು.

ಕೇಳುಗರೆ, ಬಹಳಷ್ಟು ಜನರಿಗೆ ಗೊತ್ತಿರದ ಸಂಗತಿ ಅಂತಂದ್ರೆ ನಟ ರವಿಶಂಕರ್ ಗೌಡ ಅವರು ನಟನೆಯ ಜೊತೆಗೆ ಉತ್ತಮ ಗಾಯಕ ಕೂಡ ಹೌದು. ಚಿತ್ರರಂಗಕ್ಕೆ ಗಾಯಕನಾಗುವ ಕನಸಿನೊಂದಿಗೆ ಬಂದ ಇವರು ತಾವು ನಟಿಸಿರುವಂತಹ ದೇವರಾಣಿ ಚಿತ್ರದ ಮೈ ನೇಮ್ ಇಸ್ ಚಿಟ್ಟಿಸ್ವಾಮಿ ನಂತಹ ಮೋಜಿನ ಹಾಗೂ ಜನಪ್ರಿಯ ಹಾಡಿಗೆ ಧ್ವನಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಹಲವು ಸಿನಿಮಾಗಳ ಪ್ರಚಾರದ ಹಾಡುಗಳು ಹಾಗೂ ಆಡಿಯೋ ಡಯಲಾಗ್ ಟ್ರ್ಯಾಕ್ಗಳಲ್ಲಿ ತಮ್ಮ ವಿಶಿಷ್ಟ ಧ್ವನಿಯಿಂದ ಮೂಡಿಯನ್ನ ಮಾಡಿದ್ದಾರೆ. ಇವರು ಸಂಗೀತ ಗುರುರಾಜ್ ಅವರನ್ನ ಮದುವೆಯಾಗಿ ಸಂತೋಷವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ನಟನೆಯಲ್ಲಿ ನೈಜತೆ, ನಗಿಸುವುದರಲ್ಲಿ ಸೈದ್ಧಾಂತಿಕತೆ ಮತ್ತು ವ್ಯಕ್ತಿತ್ವದಲ್ಲಿ ಸರಳತೆಯನ್ನು ಕಾಯ್ದುಕೊಂಡಿರುವಂತಹ ನಟ ರವಿಶಂಕರ್ ಗೌಡ ಅವರಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

ನಮ್ಮ ಕೇಳುಗರು ಕೂಡ ನಟ ರವಿಶಂಕರ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತಷ್ಟು 108 ಯಶಸ್ಸು ಮತ್ತು ಉತ್ತಮ ಆರೋಗ್ಯ ಇವರಿಗೆ ಸಿಗಲಿ ಅಂತ ಹಾರೈಸೋಣ. ಕಲಾಭಾರತಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮನೆ ಮಾರಾಟಕ್ಕಿದೆ ಚಿತ್ರದ ಗೀತೆ. ವಿಜೇತ ವಿಶ್ವನಾಥನ್ ಹಾಗೂ ಅವರ ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್, ಸಂಗೀತ ಜಿ ಅಭಿಮಾನ್ ರಾಯ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂಎಫ್ಎಂಇ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅನುಷ್ಠಾನದಲ್ಲಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿದೆ. ಒಟ್ಟು 1279 ಕಿರು ಉದ್ದಿಮೆದಾರರಿಗೆ 97,14,00,000 ರೂಪಾಯಿ ಬ್ಯಾಂಕ್ ಸಹಾಯಧನ ಒದಗಿಸಲಾಗಿದೆ. ಕೇಂದ್ರ ಆಹಾರ ಸಂಸ್ಕರಣಾ ಸಚಿವಾಲಯ ಹೊಸದಿಲ್ಲಿಯಲ್ಲಿ ಆಯೋಜಿಸಿದ್ದ ಪಿಎಂಎಫ್ಎಂಇ ಸಮಾವೇಶದಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಖಾತೆ ಸಚಿವ ಚಿರಾಗ್ ಪಾಸ್ವಾನ್ ಬೆಳಗಾವಿ ಜಿಲ್ಲೆಯ ಸಾಧನೆಯನ್ನು ಗುರುತಿಸಿ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಪ್ರದಾನಿಸಿದರು. ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ಟಿ ಕೋಳೇಕರ್ ಸನ್ಮಾನ ಪತ್ರ ಸ್ವೀಕರಿಸಿದರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ 2026 ಗಜಪಯಣಕ್ಕೆ ಇಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಚಾಲನೆ ನೀಡಿದರು. ಧಾರ್ಮಿಕ ಪೂಜೆಯ ಬಳಿಕ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಮಹೇಂದ್ರ ಶ್ರೀಕಂಠ ಲಕ್ಷ್ಮೀ ಏಕಲವ್ಯ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿದವು. ರೈತರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾಡಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಪೂರಕ ವಾತಾವರಣ ಇರಲಿದ್ದು 60 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6ರವರೆಗೆ 4 ಕಂದಾಯ ವಿಭಾಗಗಳಲ್ಲಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಈ ಬಾರಿ ಮುಂಗಾರು ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ರಾಜ್ಯಾದ್ಯಂತ ಉಂಟಾಗಿರುವ ನೀರಿನ ಕೊರತೆ ನೀಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಮೋಡ ಬಿತ್ತನೆ ನಿಟ್ಟಿನಲ್ಲಿ 3 ಸಮಿತಿಗಳನ್ನು ರಚಿಸಿ ಮುಂದಿನ 2 ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ.
1: ಕ್ಲೌಡ್ ಸೀಡಿಂಗ್ ಬಗ್ಗೆ ಕಳೆದ 1 ವಾರದಿಂದ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಸರ್ಕಾರದಲ್ಲೂ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನೋಡಲ್ ಏಜೆನ್ಸಿನ ನಮ್ಮ KNNMDಗೆ ಕೊಟ್ಟಿದ್ದೀವಿ. ನೀರಾವರಿ ಇಲಾಖೆ ಮೂಲಕ ಮಾಡ್ತಾ ಇದ್ದೀವಿ. ಇವತ್ತು ಮಳೆ ಕಡಿಮೆ ಇದೆ, ಕೆಲವು ಕಡೆ ಬರ್ತಾ ಇದೆ, ಬರಲ್ಲ, ಇವತ್ತು ನಾಳೆ ಈ ತರ ಆಗುತ್ತೆ. ಈ ಒಂದು ಪ್ರಯೋಗ ಮಾಡಿದ್ರೆ ಒಂದ್ ಸ್ವಲ್ಪ ಬರುತ್ತೆ ಅನ್ನೋದು ಜನರ ಒತ್ತಾಯ. ಜನರ ಒತ್ತಾಯ ಇದ್ದಾಗ ಆಟೋಮೆಟಿಕ್ ಆಗಿ ಜನಪ್ರತಿನಿಧಿಗಳು, ಶಾಸಕರು ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ತಂದಿದ್ದಾರೆ. ಸೊ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋದು ಅಷ್ಟೇ ಒಂದು ಪ್ರಯತ್ನ. ಕೇರೇಟು ಸಕ್ಸಸ್ ಸಿಗುತ್ತೆ, ಇಟ್ ಸಿಗಲ್ಲ ಅಂತಲೇ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ 4 ರೆವಿನ್ಯೂ ಡಿವಿಜನ್ ಅಲ್ಲಿ ಎಲ್ಲೆಲ್ಲಿ ಕ್ಲೌಡ್ ಅವೈಲಬಲ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮಾಡಿ.
0: ಇಂದು ಸೇವಾದಳದ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾ ಎನ್ಎಸ್ ಹರ್ಡೀಕರ್ ಅವರ ಪುಣ್ಯತಿಥಿ. ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಯುವಕರನ್ನು ಸಂಘಟಿಸಿ ಮಾರ್ಗದರ್ಶಿಸಿದ ಕೀರ್ತಿ ಹರ್ಡೀಕರ್ ಅವರದು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಹರ್ಡೀಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ನಾಡಿನ ವಿವಿಧೆಡೆ ಮುಸ್ಲಿಂ ಬಾಂಧವರು ಶ್ರದ್ಧೆ ಹಾಗೂ ಸಂಭ್ರಮದೊಂದಿಗೆ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ 30ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅನಿಸಿಕೆಗಳನ್ನು ಈ ತಿಂಗಳ 28ನೇ ತಾರೀಕು ರಾತ್ರಿ 11:45 ಕಳುಹಿಸಬಹುದು. ಬಾಗಲಕೋಟೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಪಾವತಿಸಬೇಕಾದ ಹೆಚ್ಚುವರಿ ಶೇಕಡ 50% ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬದಲಾಗುತ್ತಿರುವ ಹವಾಮಾನದ ಹಿನ್ನೆಲೆ ಋತುಮಾನ ಜ್ವರದ

0: ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು, ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ರಾಯಚೂರು ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ನಂದಿತಾ ಎಂಎನ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ 29ನೇ ತಾರೀಖಿನಂದು ಮಧ್ಯಾಹ್ನ 2:45ಕ್ಕೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಬ್ಬರದ ಮಳೆ ಆಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕೋಡಿಬೆಟ್ಟು ರಾಜಲಕ್ಷ್ಮಿ ಅವರಿಂದ ಕಥೆ, ಒಂದು ರಸ್ತೆಯ ಕಥೆ.
1: ಮುತ್ತಣ್ಣ ಅಡಕೆ ಗೋರಿ ಗೋರಿ ಕೋಪೆ ಮಾಡ್ತಾ ಇದ್ದ. ಹೊತ್ತಲ್ಲದ ಹೊತ್ತಲ್ಲಿ ಬರುವ ಮಳೆಗೆ ಎಂತ ಹೇಳುದು, ಹೀಗೆ ಅನುಭವಿಸಿ ಅನುಭವಿಸಿ ಸಾಯುದು. ಅಡಕೆ ಗೋರುವುದು ಮತ್ತೆ ಸ್ವಲ್ಪ ಬೆಳಿಕಿರಿ ಆದ್ರೂ ಬಿಸಿಲು ಬಂತಾ ಏನಾ ಅಂತ ಆಸೆಯಿಂದ ಅಂಗಳದಲ್ಲಿ ಹರಡುವುದು. ಎಲ್ಲ ಅಡಕೆ ರಾಶಿ ಹರಡುವಷ್ಟೊತ್ತಿಗೆ ಮತ್ತೆ ಹನಿ ಬಿದ್ರೆ ಮತ್ತೆ ಗೋರಿ ತೆಗೆ ಒಳಗೆ ಹಾಕುವುದು. ಸಣ್ಣ ಮಳೆಯಾದ್ರೆ ಟರ್ಪಾಲ್ ಹಾಕಿ ಮುಚ್ಚುವುದು. ನರಮನುಷ್ಯರಿಗಾದ್ರೆ ಹೇಳ್ಬಹುದು, ಮಳೆಗೆ ಬರಬೇಡ ಅಂತ ಹೇಳಿದ್ರೆ ಅದು ಕೇಳ್ತದ? ಆದ್ರೆ ಮೈಂದು ಬೀಳುವ ಕಾಲದಲ್ಲಿ ಹೀಗೆ ಮಳೆ ಇಳಿದು ಅಂದ್ರೆ ಎಂತ ಅವಸ್ಥೆ, ಪೋಕಾಲ ಅಲ್ವಾ? ಅಡಕೆ ಕೋಪೆ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಿ ಸೊಂಟಕ್ಕೆ ಕೈ ಊತ ಕೊಟ್ಟು ಆಕಾಶ ನೋಡಿದ ಮುತ್ತಣ್ಣ. ಮೋಡ ಬಡಗಿಗೆ ಹೋ ಹಾಗೆ ಉಂಟಪ್ಪ ಅಂತ ಅಲ್ಲೇ ಬುಟ್ಟಿಯೊಳಗೆ ಆಡ್ತಾ ಇದ್ದ ಮಗಳನ್ನು ಎತ್ತಿಕೊಂಡ. ಆಯ್ ಬೋಯಿ, ಉಚ್ಚಿ ಮಾಡಿದ್ಯಾ? ಅಂಗಿಗೆಲ್ಲ ಮಣ್ಣ ಅಂಟಿದೆ ಅಲ್ದಾ, ಇವಳೆ ಅಂತ ಹೆಂಡ್ತಿನ ಕರೆದ. ಅಷ್ಟೊತ್ತಿಗೆ ಸೋಮನು ಅಂಗಳಕ್ಕೆ ಬರುತ್ತಾ ಮುತ್ತಣ್ಣ ಅಂತ ಕರೆದ. ವಾ ಎಂತದ, ನಿನ್ನ ಅಂಗಳದ ಅಡಕೆ ಕೋಪೆ ಮಾಡಿದ್ಯಾ? ಮಳೆ ನೋಡು, ಆಟ ಆಡಿಸ್ತಾ ಉಂಟು ನಮ್ಮ ಮಕ್ಕಳು. ಶಾಲೆಯಿಂದ ಬರುವ ಹೊತ್ತಾಯಿತು ಬೇರೆ. ಆದ್ರೆ ಸೋಮಣ್ಣ ಅದಕ್ಕೆಲ್ಲ ಏನು ಹೇಳುವ ಮರ್ಜಿಯಲ್ಲಿ ಇರಲಿಲ್ಲ. ಅಂತ ಜಗಲಿಯಲ್ಲಿ ಕುಕ್ಕರುಗಾಲಲ್ಲಿ ಕುಳಿತು ಉಂಬುರು ಕಿತ್ತು ಕಿತ್ತು ಬಿಸಾಕ ಶುರು ಮಾಡಿದ. ಏ ಚೂರು ಬದಿಗೆ ಹೋಗ, ಬೋಯಿ ಆಡುವ ಜಾಗಕ್ಕೆಲ್ಲ ಉಂಬುರು ಬಿಸಾಡ್ತೀಯಲ್ಲ ಅಂತ ಹೇಳ್ತಾ ಮುತ್ತಣ್ಣನ ಹೆಂಡತಿ ಚಾ ತಂದಿಟ್ಟಳು. ಸೋಮಣ್ಣ ಗಿಂತ ಹೆಚ್ಚೇನು ಹೇಳದ್ದರಿಂದ ಎಂಥದೋ ಬೇರೆ ವಿಷಯ ಹೇಳಲಿಕ್ಕೆ ಅವ ಬಂದಿದ್ದಾನೆ ಅಂತ ಮುತ್ತಣ್ಣಂಗೆ ಗೊತ್ತಾಯಿತು. ಎಂಥದ ಮಂಡೆ ಬಿಸಿ ನಿಂದು ಅಂತ ಜಗಲಿಯಲ್ಲಿ ಕುಳಿತು ಕೇಳಿದ. ಮಾರ್ಗ ಮಾಡೋ ವಿಷಯದಲ್ಲಿ ಬಾಲುಶೆಟ್ರು ಬೇರೆನೆ ಹೇಳ್ತಾ ಇದ್ದಾರೆ ಮುತ್ತ, ಮಾರ್ಗ ಅವರ ಮನೆ ಮುಂದೆನೆ ಹೋಗ್ಬೇಕು ಅಂತೆ. ಅವಂದು ಕುಯಿಂಕುತ್ರಿ ಬುದ್ಧಿ ನಂಗೂ ಅಂದಾಜಾಗಿತ್ತು. ಅದಕ್ಕೆ ಅರ್ಧ ಮೈಲು ಮಾರ್ಗ ಉದ್ದ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು ಅವ ಕೆಪ್ಪನ ಹಾಗೆ ಅದನ್ನೇ ಹೇಳ್ತಾನೆ. ಈಗೆಂತ ಮಾಡುದು, ಅವ ಎಂತಾದ್ರೂ ಹೇಳಿ, ನಾವು ಫಾರೆಸ್ಟ್ ಆಫೀಸ್ಗೂ ಪಂಚಾಯತ್ಗೂ ಅರ್ಜಿಡ್ಲಿಕ್ಕೇನು ಅಡ್ಡಿ? ಊರಲ್ಲಿ ಹೆಚ್ಚು ಜನ ಇರುದು ನಮ್ಮ ಪೈಕಿಗೆ ಅಲ್ದಾ? ಆದ್ರೆ ಹೀಗೆ ಒಡಕು ಮಾಡುದು ಸರಿಯಾ ಮುತ್ತ? ಅದು ಹೌದು, ಆದ್ರೆ ಇವ ಕೆಲಸ ಕೆಡಿಸುವ ಹಾಗೆ ಕಾಣ್ತದೆ ಅಂತ ಮುತ್ತಣ್ಣ ತಲೆ ಮೇಲೆ ಕೈ ಹೊತ್ತ. ಗೋಪಾಲಪ್ಪ ಅರ್ಜಿ ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ, ಪೇಟೆಗೆ ಹೋಗಿ ಅದನ್ನ ಟೈಪ್ ಮಾಡಿಸಿಕೊಂಡು ಬರುವ. ಬುಧವಾರ ಪಂಚಾಯತ್ಗೆ ಹೋಗು, ಆಗದಾ? ಆಯ್ತು. ಈ ಮಳೆಗೆ ಅಂತ ಶನಿ ಹಿಡಿದಿದೆ ಅಂತ ಗೊತ್ತಾಗುದಿಲ್ಲ. ಮಕರ ಸಂಕ್ರಾಂತಿಗೂ ಇದ್ರ ಉಪದ್ರ ನಿಲ್ಲುವ ಹಾಗೆ ಕಾಣುದಿಲ್ಲ. ಪರಂಚುತ್ತ ಸೋಮ ಹೋದ. ಇನ್ನು ಅರ್ಜಿಯನ್ನು ಮಾಡಿಸಿಕೊಂಡು ಬರುವುದೇ ಒಳ್ಳೆಯದು ಅಂತ ಮುತ್ತ ಅರ್ಜಿ ಹೊರಗೆ ತೆಗೆದ. ಮಾನ್ಯ ಅಂತ ಹಾಕಿ ಮುಂದಕ್ಕೆ ಉದ್ದಕ್ಕೆ ಗೆರೆ ಎಳೆದಿದ್ದಾರೆ. ಎರಡು ಪ್ರತಿ ಟೈಪ್ ಮಾಡಿಸಬೇಕು, ಫಾರೆಸ್ಟ್ನವರಿಗೂ ಒಂದು, ಪಂಚಾಯತ್ನವರಿಗೆ ಇನ್ನೊಂದು. ಮುತ್ತಣ್ಣನ ಮನೆ ಇರುವ ಸಾಗೋರಿ ಎಂಬ ಊರಿನಿಂದ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು 10 ಕಿಲೋಮೀಟರ್ ರಸ್ತೆ ಅಭಯಾರಣ್ಯಕ್ಕೆ ಸೇರ್ತದಂತೆ. ಅದಕ್ಕೆ ಇಡೀ ಮಾರ್ಗವನ್ನೇ ಮುಚ್ಚಲಿಕ್ಕಾಗ್ತದಾ? ನಾವು ವರ್ಷ ವರ್ಷ ಮಾಲಿಂಗೇಶ್ವರಕ್ಕೆ ಹೊರೆ ಕಾಣಿಕೆ ಕೊಡಬೇಕು. ಫಾರ್ನವರೆಲ್ಲ ತಿಂಗಳ ಸಂಬಳ ತಗೊಳ್ತಾರೆ, ಪೇಟೆ ಜನ ಡರ್ ಪುರ್ ಅಂತ ಕಾರಿನಲ್ಲಿ ಓಡಾಡ್ತಾರೆ. ನಮಗೆ ಮಾತ್ರ ಇದ್ದ ರಸ್ತೆಯನ್ನು ಕಾಲುದಾರಿಯನ್ನು ಮುಚ್ಚುತ್ತಾರೆ. ಎಂತ ಲೆಕ್ಕಾಚಾರ ಇದು? ದುಡಿ ತಿನ್ನುವ ಸಾಗೋಳಿಯವರು ಅಂದ್ರೆ ಎಲ್ಲರೂ ಸಸಾರ ಮಾಡುದೇ. ನಾವು ಸ್ವಲ್ಪ ಜೋರ್ ಜೋರ್ ಮಾಡದೇ ಇದ್ರೆ ಇದು ಆಗುವ

ಸಂಬರದ ಹಾಗೆ ಕಾಣುವುದಿಲ್ಲ. ಅಂತ ಯೋಚನೆಗಳು ತಲೆಯೊಳಗೆ ಅಬ್ಬರ್ತಾಳ ಹಾಕ್ತಾ ಮುತ್ತಣ್ಣ ಸರಬರನೆ ಅಂಗಿ ಪ್ಯಾಂಟು ಹಾಕೊಂಡು ಅರ್ಜಿ ಟೈಪ್ ಮಾಡಿಸಲು ಹೊರಟ. ಪೇಟೆಗೆ ಹೋಗಬೇಕಾದ್ರೆ ಸಮ 6 ಕಿಲೋಮೀಟರ್ ನಡಿಬೇಕು. ಅದು ಚಡಾವು ಮಾರ್ಗ ಆದ್ದರಿಂದ ರಿಕ್ಷಾದವರು ಬರಲಿಕ್ಕೆ ಒಪ್ಪುದಿಲ್ಲ. ಅಡಕ್ಕೆ ಕೊಯ್ಲಾಗಿ ಅದನ್ನ ಪೇಟೆಗೆ ಸಾಗಿಸುವಷ್ಟರಲ್ಲಿ ಮುತ್ತಣ್ಣ ತೇಕ ಮುಲ್ಕ ಆಗ್ತಾನೆ. ಅವನಿಗೆ ಕೆಲವೊಮ್ಮೆ ತಾನು ಕೂಲಿ ಕಾರ್ಮಿಕನಾಗಿದ್ರೆ ಒಳ್ಳೆತ್ತು ಅಂತ ಅನಿಸುದು. ಎಂತಕಂದ್ರೆ ಹೀಗೆ ಅಡಕೆ ಸಾಗಿಸಲು ಜೀಪು ಗೊತ್ತು ಮಾಡುದು, ಘಟ್ಟದ ಬದಿಯಲ್ಲೇ ಆಗೊಮ್ಮೆ ಈಗೊಮ್ಮೆ ಬೀಜುವ ಬಿರುಗಾಳಿಗೆ ತಪತಪನೆ ಮುರಿದು ಬೀಳುವ ತೆಂಗಿನ ಮರಗಳನ್ನು ವಿಲೇವಾರಿ ಮಾಡುವುದು, ಅದಕ್ಕೆ 2 ದಿನ ಕೆಲ್ಸಕ್ಕೆ ಬನ್ನಿ ಅಂತ ಕೆಲಸದವರ ಮನೆ ಮುಂದೆ ಹೋಗಿ ನಿಲ್ಲುವುದು. ಯಾರಿಗ ಬೇಕು ಇದೆಲ್ಲ? ಇಂದಿನ ಕೂಲಿ ಇಂದಿನ ಊಟವೇ ಸರಿ, ಯಾವ ಮಂಡವಿಸು ಇರುವುದಿಲ್ಲ. ಈ ಪ್ರತಿಷ್ಠೆ ಯಾರಿಗೆ ಬೇಕು ಎನ್ನುವ ಸ್ಮಶಾನ ವೈರಾಗ್ಯದಲ್ಲೇ ಮುತ್ತಣ್ಣ ಪೇಟೆ ತಲುಪಿದ. ಕಂಪ್ಯೂಟರ್ ಅಂಗಡಿಯಲ್ಲಿ ಅರ್ಜಿ ಟೈಪ್ ಮಾಡಿಸಿ 2 ಕಾಪಿ ಮಾಡಿಸಿಕೊಂಡು ಅದಕ್ಕೆ 2 ಲಕೋಟೆ ತಗೊಂಡು ಮಾಮೂಲಿ ಬೀಡಾ ಅಂಗಡಿಗೆ ಹೋಗಿ ಸ್ವಲ್ಪ ಮಾವ ಕೊಡು ಮಾರಯ್ಯ ಅಂತ ಕೇಳಿದ. ಏನ್ ಮುತ್ತಣ್ಣ, ಅಡಿಕೆ ಎಲ್ಲ ಒಣಗಿಸಿ ಆಯ್ತಾ ಅಂತ ಬೀಡಾ ಅಂಗಡಿ ಅವ ಕೇಳುತ್ತಲೇ ಮುತ್ತ ಅಲ್ಲಿ ಮತ್ತೆ ತನ್ನ ಕಷ್ಟ ಹರವಿಕೊಂಡು ಕುಳಿತ. ಸಾಗೋರಿ ಎಂಬುದು ನಿಜಕ್ಕೂ ಎಷ್ಟು ಚಂದದ ಊರು! ಸುತ್ತಲೂ ದಟ್ಟ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಊರಿನಲ್ಲಿ ಹಿಂದೆಲ್ಲ ಕಷ್ಟಪಟ್ಟು ಭತ್ತದ ಬೇಸಾಯ ನಡೆಯುತ್ತಿತ್ತು. ಆದರೆ ಕೋಣಗಳನ್ನು ಕಟ್ಟಿಕೊಂಡು ಮಳೆ ನೀರಿಗೆ ಕಟ್ಟ ಹಾಕಿ ಬೇಸಾಯ ಮಾಡುವುದು ಕಷ್ಟವೆನಿಸಿದಾಗ ನಿಧಾನವಾಗಿ ಅಡಿಕೆ ಸಿಗಳು ಗದ್ದೆಗಳನ್ನು ಆಕ್ರಮಿಸಿದವು. ಅದೇ ವೇಳೆಗೆ ಸರಿಯಾಗಿ ಇಡೀ ಊರು ಕಾಡಿನ ಭಾಗವಾಗಿ ಅಭಯಾರಣ್ಯಕ್ಕೆ ಸೇರುತ್ತದೆ ಎಂದು ಸರ್ಕಾರ ಘೋಷಿಸಿತು. ಪೇಟೆಯಿಂದ ಸಾಗೋರಿಗೆ ಬರುವ ಮಣ್ಣಿನ ರಸ್ತೆಯಲ್ಲಿ ಅರ್ಧ ದಾರಿಯವರೆಗೆ ಯಾವುದೇ ಅಡೆತಡೆ ಇಲ್ಲ. ಸಾಗೋರಿ ಪ್ರವೇಶಿಸುವುದಕ್ಕೆ ಇನ್ನೇನು 1 ಮೈಲಿ ಇದೆ ಅನ್ನುವಷ್ಟರಲ್ಲಿ ಈ ಪ್ರದೇಶ ಅಭಯಾರಣ್ಯಕ್ಕೆ ಸೇರಿದೆ ಎಂಬ ಘೋಷಣೆ ಆಗಿತ್ತು. ಊರು ಬಿಟ್ಟು ಹೋಗುವುದಾದ್ರೂ ಎಲ್ಲಿಗೆ? ಹಲವು ತಲೆಮಾರುಗಳಿಂದ ಅಲ್ಲಿಯೇ ನಿಂತ ಕುಟುಂಬಗಳು, ತಮ್ಮೂರಿಗೆ ಡಾಂಬರು ರಸ್ತೆ ಮಾಡುವ ಹಾಗಿಲ್ಲ, ಕರೆಂಟು ಕಂಬಗಳನ್ನು ಊರುವ ಹಾಗಿಲ್ಲ ಎಂಬ ನಿಯಮಗಳನ್ನು ಕೇಳಿದ್ದೇ ಊರಿನಲ್ಲಿದ್ದ ಎಲ್ಲರಿಗೂ ತಲೆಬಿಸಿಯಾಗಿತ್ತು. ಅವರೆಲ್ಲ ಸೇರಿ ನಡೆಸಿದ ಪ್ರತಿಭಟನೆಗಳಿಗೆ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಎಲ್ಲರೂ ತಮ್ಮ ತಮ್ಮ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡರು. ಪರಿಸ್ಥಿತಿಯ ಅನಿವಾರ್ಯತೆಗಳನ್ನು ಎದುರಿಸುತ್ತಾ ಹೊಂದಾಣಿಕೆ ಮಾಡಿಕೊಂಡು ಜೀವನದ ಗತಿಯೊಂದನ್ನು ಕಂಡುಕೊಂಡಿದ್ದರು. ಆದರೂ ಅಡಕೆ ಸಾಗಿಸಲು ಜೀಪುಗಳು ಓಡಾಡುವಷ್ಟರ ಮಟ್ಟಿಗೆ ಸಂಪರ್ಕ ರಸ್ತೆಯನ್ನು ಮಾಡಬೇಕು ಎಂಬ ಇಂಗಿತ ಆ ಊರಿನಲ್ಲಿದ್ದ ಎಲ್ಲರ ಮನದಲ್ಲೂ ಇತ್ತು. ಇತ್ತೀಚೆಗೆ ಮಳೆಯು ತನ್ನ ವೇಳಾಪಟ್ಟಿಯನ್ನು ಮರೆತು ಸುರಿಯಲಾರಂಭಿಸಿದಾಗ ಮಣ್ಣಿನ ಕಾಲುದಾರಿಯು ಸಂಪೂರ್ಣ ಕೆಸರುಮಯವಾಗಿತ್ತು. ಹೇಗಾದರೂ ರಸ್ತೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪಂಚಾಯಿತಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದರು. 1-2 ಮನವಿಗೆಲ್ಲ ರಸ್ತೆ ಸಿದ್ಧವಾಗುತ್ತದೆಯೇ? ಪೇಟೆಯ ರಸ್ತೆಯನ್ನು ಅಭಯಾರಣ್ಯದ ಅಂಚಿನವರೆಗೆ ಸರಿ ಮಾಡುವುದು, ಅಲ್ಲಿಂದ ಮುಂದೆ ಹಾಗೆಯೇ ಕೈಬಿಟ್ಟು ಅಭಯಾರಣ್ಯ ವ್ಯಾಪ್ತಿ ಮುಗಿದ ಮೇಲೆ ಮತ್ತೆ ಸರಿ ಮಾಡಿ ಡಾಂಬರು ಹಾಕುವುದು ಎಂದು ಪಂಚಾಯಿತಿಯಲ್ಲಿ ನಿರ್ಧಾರವಾಯಿತು. ಸಾಗೋರಿ ಊರಿನ ಜನರಿಗೆ ಅನುಕೂಲವಾಗುವಂತೆ ಜಲ್ಲಿ ರಸ್ತೆಯನ್ನಾದರೂ ಮಾಡಿಕೊಡಬೇಕು ಆಗ್ರಹಕ್ಕೆ ಉತ್ತರ ಸಿಗಲಿಲ್ಲ. ಇದೇ ವಿಚಾರದಲ್ಲಿ ಮಾತನಾಡಲು ಸೋಮಣ್ಣ ಮುತ್ತಣ್ಣನ ಅಂಗಣಕ್ಕೆ ಬಂದಿದ್ದು. ಮುತ್ತಣ್ಣ ಮತ್ತೆ ಅರ್ಜಿ ಬರೆಸಲು ಪೇಟೆಗೆ ಹೊರಟದ್ದು. ಕತೆ ಇಷ್ಟೇ ಅಂದ್ರೆ ಸರಿಯಾಗ್ಲಿಕ್ಕಿಲ್ಲ, ಒಳಗಿನ ಕತೆ ಬೇರೆ ಉಂಟು. ಹಾಗೆ ನೋಡಿದರೆ ಅದುವೇ ಮುಖ್ಯ ಕತೆ. ರಸ್ತೆ ಇಲ್ಲದ ಊರಿಂದ ಮಕ್ಕಳೆಲ್ಲ ಹೊರಟು ಹೋಗುತ್ತಿದ್ದಾರೆ. ಮಕ್ಕಳು ಶಾಲೆಗೆ ನಡೆದುಕೊಂಡು ಹೋಗುವುದು ಕಷ್ಟವಾಗುತ್ತದೆ ಎಂದು ಭಾವಿಸುವ ಅಪ್ಪ ಅಮ್ಮನೇ ಮಕ್ಕಳನ್ನು ವಸತಿ ಶಾಲೆ ಹುಡುಕಿ ಹುಡುಕಿ ಅಲ್ಲಿಗೆ ಕಳಿಸುತ್ತಿದ್ದಾರೆ. ಹೀಗೇ ಆದರೆ ಊರು ಖಾಲಿಯಾಗುವುದು ಖಂಡಿತ ಎಂದು ಎಲ್ಲರಿಗೂ ಗೊತ್ತ ಕತೆ. ಅರ್ಜಿ ಕೊಟ್ಟ ನಂತರ ಮುತ್ತಣ್ಣ ಸೀದಾ ಸುಂದರಣ್ಣನ ದಿನಸಿ ಅಂಗಡಿಗೆ ಬಂದರು. ಸುಂದರಣ್ಣನ ದಿನಸಿ ಅಂಗಡಿಯ ಬಲತುದಿಗೆ ಬೆಂಚು ಮತ್ತೆ 4 ಪ್ಲಾಸ್ಟಿಕ್ ಸ್ಟೂಲ್ ಇದೆ. ಒಂದು ಸ್ಟೂಲ್ ಮೇಲೆ ಕೇರಂ ಬೋರ್ಡ್ ಇಟ್ಟು 4 ಸುತ್ತ ಕುಳಿತರೆ ಆಟದ ಮೇಲೊಂದು ಆಟ, ಆಟದ ಮೇಲೊಂದು ಆಟ ಎನ್ನುತ್ತಾ ಸಮಯ ಸರಿದದ್ದೇ ಗೊತ್ತಾಗುವುದಿಲ್ಲ. ಸಾಗೋರಿಯ ಜನರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ. ಅವರು ಅದೇ ಜಾಗದಲ್ಲಿ ಕುಳಿತು ತಮಗೆ ಬೇಕಾದ ವಿಡಿಯೋಗಳನ್ನು ಡೌನ್ಲೋಡ್ ಮಾಡುವುದು. ಕೇರಂ ಬೋರ್ಡ್ ಎಂಬ ಕೇಂದ್ರದ ಸುತ್ತ 4 ಊರಿನ ಸುದ್ದಿಗಳು ಒಮ್ಮೆ ಗರಿಬಿಚ್ಚಿ ಹಾರಾಡಿ ಮತ್ತೆ ಕಿಸೆಯೊಳಗೆ ಸುಮ್ಮನೆ ಕುಳಿತುಕೊಳ್ಳುತ್ತವೆ. ಸಾರಾಯಿ ಏರಿಸಿಕೊಂಡು ಬಂದವರು ಸ್ಟೂಲ್ನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಸುಂದರಣ್ಣನೇ ಮೂಲೆಯಲ್ಲಿದ್ದ ಕುರ್ಚಿಯನ್ನು ಕೊಡುವುದಿತ್ತು. ಅಲ್ಲೇ ಅಂಗಡಿಯ ಹೊರಗೆ ನಿಲ್ಲಿಸಿ 1-2 ಬಾಟಲಿ ನೀರು ತಲೆಗೆ ಸುರಿದು ಅವರ ಕಿಕ್ಕಿಳಿಸುವುದಿತ್ತು. ಅವರ ಅವತಾರವನ್ನು ವಿಡಿಯೋ ಮಾಡಿ ಮತ್ತೆ ಅದನ್ನೇ ನೋಡಿ ಎಲ್ಲರೂ ಹೊಟ್ಟೆ ಹುಣ್ಣಾಗುವಂತೆ ನಗುವುದಿತ್ತು. ಆದರೆ ಅವರು ಹೀಗೆಲ್ಲ ಬಚ್ಚಾಲಿ ಕೆಲಸಗಳನ್ನು ಮಾಡಿ ಬಹಳ ದಿನವಾಗಿತ್ತು. ಯಾಕೆಂದರೆ ಅಲ್ಲಿ ಸೇರುವ ಎಲ್ಲರೂ ಒಂದು ಕೆಲಸವನ್ನು ತಾವೇ ವಹಿಸಿಕೊಂಡಿದ್ದರು, ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬಾರದು ಎಂದು ಒಮ್ಮತದ ನಿರ್ಣಯ ಮಾಡಿದ್ದರು. ಅದೆಲ್ಲ ನಡೆದುದು ಒಂದು ದಿನ. ಬಾಲುಸೆಟ್ರು ತಮ್ಮ ಮನೆ ಎದುರೇ ರಸ್ತೆ ಹಾದು ಹೋಗಬೇಕು ಎಂದು ಎಂಜಿನಿಯರ್ ಹತ್ರ ಡೀಲು ಮಾಡಿರುವ ಸುದ್ದಿಯನ್ನ ರಮೇಶ ಮಾತನಾಡಿದವೇ ಅವರಿಗೊಂದು ಉಪಾಯ ಫ್ಲಾಶ್ ಆಗಿತ್ತು. ತಕ್ಷಣವೇ ರಮೇಶ ಹೇಳಿದ, ಎಲ್ಲರೂ ಮೊಬೈಲ್ ದೂರದಲ್ಲಿಟ್ಟು ಬನ್ನಿ.

ಅವರೆಲ್ಲ ತಮ್ಮ ತಮ್ಮ ಮೊಬೈಲ್ ಅನ್ನು ಕೇರಂ ಬೋರ್ಡ್ ಮೇಲೆ ಇಟ್ಟರು. ಎಲ್ಲರ ಮೊಬೈಲ್ ಆಫ್ ಆಗಿ ಎಂದು ರಮೇಶ ಗಮನಿಸಿದ ಬಳಿಕ ಸಮಾಧಾನವಾಗಿ ಮಾತು ಶುರು ಮಾಡಿದ. ವಿಷಯ ಇಷ್ಟೇ, ರಸ್ತೆಯು ತನ್ನ ಮನೆಯ ಬಾಗಿಲಿನಲ್ಲೇ ಹಾದು ಹೋಗಬೇಕು ಎಂದು ಬಾಲುಸೆಟ್ರು ಮಸಲತ್ತು ಮಾಡಬಹುದಾದರೆ, ಸಾಗೋರಿಯ ಜನರು ತಮ್ಮ ಜೀವನದ ಪಾಡನ್ನು ಕಾಪಾಡಿಕೊಳ್ಳಲು ಏನಾದರೂ ಮಸಲತ್ತು ಮಾಡಬಾರದಾ ಅಂತ ಮಾತು ಶುರುವಾಯಿತು. ರಮೇಶ ತನ್ನ ಒಂದು ಯೋಜನೆಯನ್ನು ರೆಡಿ ಮಾಡಿ ಹೇಳಿದ. ಸ್ವಲ್ಪ ಹೊತ್ತು ಗುಸುಗುಸು ಮಾತನಾಡಿದ ಅವರು ಯೋಜನೆಗೆ ಸ್ವಲ್ಪ ತಿದ್ದುಪಡಿ ಸೂಚಿಸಿ ಒಪ್ಪಿಗೆ ಕೊಟ್ಟರು. ತಾವು ಅದಕ್ಕಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಇದರ ಬಗ್ಗೆ ಎಂದೂ ಮಾತನಾಡಲಿಕ್ಕಿಲ್ಲ. ಕೇರ ಮಾಡಲು ಬಂದಾಗಲೇ ಈ ಕೆಲಸದ ಪ್ರಗತಿಯನ್ನು ಪರೋಕ್ಷವಾಗಿ ಹಂಚಿಕೊಳ್ಳುವುದು ಎಂದು ಮಾತಾಯಿತು. ಹೀಗೆ ಪ್ರಗತಿ ಹಂಚಿಕೊಳ್ಳುವ ಉದ್ದೇಶದಿಂದಲೇ ಅವರು ಮುತ್ತ ಅಲ್ಲಿಗೆ ಬಂದಿದ್ದ. ಅರ್ಜಿ ಕೊಡುವುದೇನಿದ್ದರೂ ನೆಪಕ್ಕೆ. ಕೇರಂ ಬೋರ್ಡಿನ ಸುತ್ತ ಅವರೆಲ್ಲ ಆಗಲೇ ಸೇರಿದ್ದರು. ಒಂದೆರಡು ಆಟವಾಗಿತ್ತ ಏನ, ತರಿಸಿದ ಚಹಾ ಕುಡಿದಿದ್ದರು. ಊಟವು ಒಣಗಿಕೊಂಡು ಅಲ್ಲೇ ಬಿದ್ದಿತ್ತು. ಬಾಯಲ್ಲಿ ಮಾವ ಇಟ್ಟುಕೊಂಡು ಬಂದ ಮುತ್ತ ಮುಖ್ಯವಾದ ವಿಷಯ ಹೇಳಿದ. ನೋಡಿ, ಲಾರಿ ರಾತ್ರಿಯೇ ಬಂದು ನಿಲ್ತದೆ. ಲಾರಿಯ ಒಂದು ಟೈರು ಪಂಕ್ಚರ್ ಮಾಡಿ ಸ್ವಲ್ಪ ದೂರದಲ್ಲಿ ಒಂದು ಸೊಪ್ಪಿನ ಗೆಲ್ಲು ನೆಟ್ಟು ನಿಲ್ಲಿಸುವುದು. ಆಗ ಲಾರಿ ಯಾಕೆ ಅಲ್ಲಿ ನಿಂತಿದೆ ಅಂತ ಯಾರಿಗೂ ಅನುಮಾನ ಬರುವುದಿಲ್ಲ. ಈ ಉಪಾಯ ಎಲ್ರಿಗೂ ಒಪ್ಪಿಗೆ ಆಯಿತು. ಲಾರಿ ಅವನಿಗೆ ಡೌಟ್ ಬರುದಿಲ್ವಾ? ಸುಂದರಣ್ಣನಿಗೆ ಯಾಕೋ ಸ್ವಲ್ಪ ಆತಂಕ. ಲಾರಿ ಅವನಿಗೆ ಈ ವಿಷಯ ಹೇಳಲಿಲ್ಲ. ಸಂಜೆ ಲಾರಿ ತಂದು ಪೇಟೆಯಲ್ಲಿ ನಿಲ್ಲಿಸಿ ಅಲ್ಲಿಂದ ನಾನೇ ಬಂದು ದಾರಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಸರಿಯಾಗಿ ಯಾವ ಜಾಗಕ್ಕೆ ಈ ಜಲ್ಲಿ ತರಬೇಕಂತಲೂ ಅವನಿಗೆ ಹೇಳಿಲ್ಲ. ಅವನು ಕೋರೆಯಿಂದ ಕದ್ದ ಮಾಲನ್ನು ಕಮ್ಮಿ ರೇಟಿಗೆ ಕೊಡ್ತಾ ಇರುವುದಲ್ಲ. ಹಾಗೆ ಲಾರಿ ನಮಗೆ ಬೇಕಾದಲ್ಲಿ ಬರುವಾಗ ನಾವೇ ಟೈರ್ ಪಂಕ್ಚರ್ ಮಾಡುವ, ಆಗದಾ? ಮುತ್ತ ಎಲ್ಲರ ಒಪ್ಪಿಗೆಗೆ ಕಾದ. ಆಯ್ತು, ಇದೊಂದು ರಿಸ್ಕಿನದ್ದೇ ಕೆಲಸ, ಆದ್ರೂ ನೀರಿಗೆ ಇಳಿದ ಮೇಲೆ ಚಳಿ ಅಂತ ಹೇಳಲಿಕ್ಕಾಗ್ತದ? ಆದದ್ದಾಗ್ಲಿ. ರಮೇಶ್ ಅಣ್ಣನ ಉತ್ಸಾಹ ಕಮ್ಮಿ ಆಗಿರಲಿಲ್ಲ. ಒಂದು ಲೋಡು ಪುಡಿ ಜಲ್ಲಿ ತಂದರೆ ಅಂದಿನ ಮಟ್ಟಿಗೆ ಸಾಕಾಗುತ್ತದೆ. ಮತ್ತಷ್ಟು ಬೇಕಾದರೆ ಮುಂದಕ್ಕೆ ನೋಡಿಕೊಳ್ಳುವ. ಮೊದಲ ಹಂತದ ಕೆಲಸವಾದರೆ ಸಾಕು. ಅವರವರ ಹಾರೆ ಬಟ್ಟಿಗಳನ್ನು ಅವರವರೇ ತರಬೇಕು. ಗಿಡ ಗಂಟಿ ಜೀಡು ಕಡಿಯಲು ಬೇಕಾದ ಸಲಕರಣೆ ತರಲು ಮೂವರಿಗೆ ತಿಳಿಸಿ ರೆಡಿ ಮಾಡಿಸಿದ್ದಾಯಿತು. ಎಲ್ಲ ಸಿದ್ಧತೆಗಳು ಆದಾಗ ಯುದ್ಧಕ್ಕೆ ಸಿದ್ಧರಾದ ಸೈನಿಕರಂತೆ ಅವರೆಲ್ಲೂ ಸಣ್ಣದೊಂದು ಆವೇಶದಲ್ಲಿದ್ದರು. ಅಂತೂ ಆ ದಿನ ಬಂತು. ರಾತ್ರಿ ಸುಮಾರು 10 ಗಂಟೆಗೆ ಎಲ್ಲರೂ ಸಿದ್ಧರಾಗಿದ್ದರು. ಲಾರಿ ಅದಾಗಲೇ ಬಂದು ಸಾಗೋರಿ ಪ್ರವೇಶಿಸುವ ದಾರಿಯಲ್ಲಿ ನಿಂತಿತ್ತು. ಮುತ್ತಣ್ಣ, ಸೋಮಣ್ಣ ಮತ್ತು ರಮೇಶನೇ ಗುರಿಕಾರರಂತೆ ನಿಂತರು. ಪೇಟೆಯಂಚಿನಿಂದ ಸಾಗೋರಿ ಕಡೆಗೆ ತೆರಳುವ ಕಾಲು ದಾರಿಯಲ್ಲಿದ್ದ ಗಿಡಗಂಟಿಜುಗಳನ್ನು ಕಡಿದು ಹಾಕುತ್ತಾ ಗುಂಪು ಮುಂದುವರಿಯಿತು. ಏರು ತಗ್ಗುಗಳನ್ನು ಅಗೆದು ಬಗೆದು ಮುಂದೆ ಸಾಗಿತು ತಂಡ. ಕತ್ತಲಿನಲ್ಲಿ ಲಾಟೀನು ಬೆಳಕನ್ನಷ್ಟೇ ಬಳಸಬೇಕೆಂದು ತಾಕೀದು ಮಾಡಿದ್ರಿಂದ ಹೆಚ್ಚಿನ ಬೆಳಕು ದೂರಕ್ಕೆ ಕಾಣುತ್ತಿರಲಿಲ್ಲ. ಸಾಗೋರಿಯ ಕಾಲುದಾರಿಯು ತೆರವಾಗುತ್ತಾ ರಸ್ತೆಯ ರೂಪು ಪಡೆಯುತ್ತಾ ಬಂದಂತೆಯೇ ಲಾರಿಯಿಂದ ಜಲ್ಲಿ ಪುಡಿಯನ್ನು ತಂದು ಉಟಿಯಲ್ಲಿ ಸುರಿದರು. ಇಲ್ಲಿ ಹಾಕಿ, ಹಾ ಆಚೆ ಬನ್ನಿ, ಈ ಕಡೆ ಈ ಕಡೆ, ನೀರ್ ಬೇಕಾ ಎಂಬ ಮಾತುಗಳ ಹೊರತಾಗಿ ಹೆಚ್ಚು ಮಾತಿರಲಿಲ್ಲ. ಎಲ್ಲರೂ ಕೂಲಿ ಕೆಲಸದಲ್ಲಿ ಕೃಷಿ ಕೆಲಸದಲ್ಲಿ ಪಳಗಿದವರೇ ಆದ್ರಿಂದ ಹೆಚ್ಚು ಕಷ್ಟವಾಗಲಿಲ್ಲ. ರಾತ್ರಿ ಕೆಲಸವನ್ನ ನೋಡಿ ಅರಚುತ್ತಾ ಓಡಾಡಿದ ಹಕ್ಕಿಪಕ್ಕಿಗಳ ಧ್ವನಿ ಕೇಳಿ ಮನಸ್ಸು ಅಳುಕಿತು. ಕೆಲಸವು ಅಳುಕಿನಿಂದಲೇ ಸಾಗಿತು. ಆದರೆ ಆ ಹೊತ್ತಿನಲ್ಲಿ ಕೆಲಸವನ್ನು ನಿಲ್ಲಿಸಲು ಯಾರಾದರೂ ಅಲ್ಲಿಗೆ ಬಂದಿದ್ದರೆ ಅವರನ್ನು ತಡೆಯುವುದು ಸುಲಭವಾಗಿರಲಿಲ್ಲ. ಕತ್ತಲು ಮಗ್ಗಲು ಮಗುಚಿಕೊಳ್ಳುತ್ತಿತ್ತು. ಕೆಲಸಗಾರರ ಉಸಿರು ಜೋರಾಗಿ ಪರಸ್ಪರರಿಗೆ ಕೇಳಿಸುತ್ತಿತ್ತು. ಆ ಕತ್ತಲ ಕೆಲಸದಲ್ಲಿ ಅವರ ಕೈಗಳು ತರಚಿದವು. ಕಾಲುಗಳಿಗೆ ಮುಳ್ಳುಗಳು ಕಲ್ಲುಗಳು ಚುಚ್ಚಿದವು. ಒಬ್ಬರು ಎಡವಿ ಬಿದ್ದರು, ಮತ್ತೊಬ್ಬರು ಆಧರಿಸಿದರು. ಹಗಲಿನಲ್ಲೋ ಮತ್ಯಾವುದೋ ವೇಳೆಯಲ್ಲಿಯೋ ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರು ಅಪಹಾಸ್ಯ ಮಾಡುತ್ತಿದ್ದವರು ಈ ಕತ್ತಲಿನಲ್ಲಿ ಒಬ್ಬರಿಗೊಬ್ಬರು ಆಸರೆಯಂತೆ ನಿಂತು ಕೆಲಸ ಮಾಡಿದರು. ಅಂತೂ ಕೆಲಸ ಮುಗಿತಾ ಬಂತು ಎಂದು ರಮೇಶಣ್ಣನಿಗೆ ಅನಿಸಿದ್ದೇ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಡುವುದೆಂದಾಯಿತು. ಲಾರಿ ಆಗಲೇ ಅಲ್ಲಿಂದ ಹೊರಟು ಹೋಗಿತ್ತು. ಮುತ್ತನ ಡೀಲ್ನಿಂದಾಗಿ ಅಲ್ಲಿಗೊಂದು ಲೋಡು ಹೊಯ್ಗೆಯೂ ಬಂದಿದ್ದರಿಂದ ಬಹಳ ಉಪಕಾರವಾಯಿತು. ಲಾಟೀನುಗಳನ್ನು ನಂದಿಸಿ ಮನೆಯತ್ತ ತೆರಳಿ ಒಂದಿಷ್ಟು ಹೊತ್ತಾಗಿರಬಹುದು. ಬೆಳಿಗ್ಗೆ ಯಾರೂ ಊರಲ್ಲಿ ಕಾಣಿಸಿಕೊಳ್ಳಬಾರದು ಎಂದು ತಾಕೀತು ಮಾಡಲಾಗಿತ್ತು. ಎಲ್ಲರೂ ಮಾಮೂಲಿನಂತೆ ತಮ್ಮ ತಮ್ಮ ಕೆಲಸಗಳಿಗೆ ತೆರಳಬೇಕಿತ್ತು. ಅವತ್ತು ಮುಂಜಾನೆ ಇನ್ನೂ ಮುಸುಕು ತೆಗೆದಿರಲಿಲ್ಲ. ಒಂದು ಭಾರೀ ದೊಡ್ಡ ಸ್ಫೋಟವಾದ ಸದ್ದು ಕೇಳಿಸಿ ಇಡೀ ಸಾಗೋರಿಯೇ ಬೆಚ್ಚಿಬಿದ್ದಿತು. ಬೆನ್ನಿಗೆ ಕೇಳಿದ ಢಮ್ ಢಮಾರ್ ಎಂಬ ಸ್ಫೋಟದ ಸದ್ದಿಗೆ ಹಕ್ಕಿಗಳು ಮತ್ತೆ ಅರಚಾಡಿದವು. ಅಭಯಾರಣ್ಯದ ಒಂದು ಬದಿಯಲ್ಲಿ ಹೊಗೆ ಕಾಣಿಸಿತ್ತು. ಅಲ್ಲೇನಾಗಿದೆ ಎಂದು ಯಾರಿಗೂ ಅಂದಾಜು ಆಗಲಿಲ್ಲ. ಬಾಂಬು ಸ್ಫೋಟವೇ ಅಥವಾ ಗರ್ನಾಲು ಸ್ಫೋಟವೇ? ಯಾರಾದರೂ ಬಂಡೆ ಒಡೆಯಲು ತೂಪು ಇಟ್ಟಿದ್ರೆ? ಗೊತ್ತಾಗದೆ ಜನರು ತೋಚಿದಂತೆ ಮಾತನಾಡಿಕೊಂಡರು. ಒಂದಷ್ಟು ಜನ ಏನಾಗಿದೆ ಎಂದು ನೋಡಲು ಅತ್ತ ಓಡಿದರು. ಸುಂದರಣ್ಣ ಎಂದಿನಂತೆ ಅಂಗಡಿ ಬಾಗಿಲು ತೆಗೆದು ಗುಡಿಸುವ ಶಾಸ್ತ್ರ ಮಾಡಿ ದೇವರ ಫೋಟೋಗೆ ಊದುಗಟ್ಟಿ ಹಚ್ಚುತ್ತಾ ಅತ್ತಲಿಂದ ಟಿವಿಯ ರಿಮೋಟ್ ಒತ್ತಿದ.

0: ನ್ಯೂಸ್ ಚಾನೆಲ್ನಲ್ಲಿ ವರದಿಯು ಬಿತ್ತರಗೊಳ್ಳುತ್ತಿತ್ತು. ಅಭಯಾರಣ್ಯಕ್ಕೆ ಹೊಂದಿಕೊಂಡಂತೆ ಇದ್ದ ಸಣ್ಣ ಊರು ಸಾಗೋರಿಯಲ್ಲಿ ಮುಂಜಾನೆಯೇ ದೊಡ್ಡ ಸ್ಫೋಟ. ಸ್ಫೋಟ ನಡೆದ ಜಾಗದಲ್ಲಿಯೇ ಪತ್ತೆಯಾದ ಕರಪತ್ರಗಳು, ಲೈಟು ಕಂಬಗಳಿಗೆ ಕಟ್ಟಿದ್ದ ರಟ್ಟುಗಳಲ್ಲಿ ಬರೆದ ಸಂದೇಶಗಳು. ರಸ್ತೆಗಳನ್ನು ನಿರ್ಮಿಸುವುದು ನನಗೆ ಗೊತ್ತು, ಟಿವಿಯಲ್ಲಿ ಆ ಪ್ಲೆಕಾರ್ಡ್ಗಳನ್ನು ತೋರಿಸುತ್ತಿದ್ದರು. ಅಷ್ಟರಲ್ಲಿ ಸುಂದರಣ್ಣನ ಮೊಬೈಲಿಗೂ ವಿಡಿಯೋಗಳು ಬಂದು ಟಣ್ ಟಣ್ ಎಂದು ಸದ್ದು ಮಾಡಿದವು. ಸುಂದರಣ್ಣನಿಗೆ ಗೊತ್ತಿತ್ತು ಇವತ್ತು ಕೇರಂ ಬೋರ್ಡ್ ಸುತ್ತಲೂ ಕುಳಿತುಕೊಳ್ಳಲು ಯಾರೂ ಬರುವುದಿಲ್ಲ ಎಂದು. ಅಷ್ಟರಲ್ಲಿ ಮಗುವನ್ನು ಸೊಂಟದಲ್ಲಿ ಇರಿಸಿಕೊಂಡು ಮುತ್ತಣ್ಣನ ಹೆಂಡತಿ ಅಲ್ಲಿಗೆ ಬಂದಳು. ಎಂತ ಬೇಕಿತ್ತು, ಬೋಯಿನ ಕರ್ಕೊಂಡೇ ಬಂದ್ರಲ್ಲ ಎಂದು ಬೋಣಿ ಮಾಡಲು ತಕ್ಕಡಿ ಸ್ವಚ್ಛ ಮಾಡಿ ಸಿದ್ಧನಾದ. ಅದೇ ಎಂತ ಶಬ್ದ ಅದು ಅಂತ, ಯಾರು ಸ್ಫೋಟ ಮಾಡಿದ್ದು ಅಂತ ಇವ್ರು ಕೇಳ್ತಾನೆ ಇದ್ದಾರೆ. ಅಂಗಡಿಗೆ ಹೋಗಿ ಅಂದ್ರೆ ಹೋಗ್ತಿಲ್ಲ, ಅದಕ್ಕೆ ನಾನೇ ಬಂದೆ. ಎಂತದ ಯಾರಿಗೆ ಗೊತ್ತು, ನಮ್ಮ ಹೊಟ್ಟೆಪಾಡು ನಮ್ಮದಕ್ಕ ಎನ್ನುತ್ತ ಒಂದು ಬೀಡ ಹಾಕಲು ಸುಂದರಣ್ಣ ಎಲೆ ಅಡಿಕೆ ಸಿದ್ಧ ಮಾಡಿದ. ಬಾಯಿ ತುಂಬಾ ಎಲೆ ಅಡಿಕೆ ಇದ್ರೆ ಮಾತುಗಳು ಮಿತಿಯಲ್ಲಿರುತ್ತವೆ ಎಂದ. ಸಾಮಾನು ಖರೀದಿಸಿದ ಮುತ್ತನ ಹೆಂಡತಿ ಮಗುವನ್ನು ಸೊಂಟಕ್ಕೇರಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು. ಅಂಗಡಿಯನ್ನು ಗುಡಿಸಿದ ಕಸ, ಪ್ಲೆಕಾರ್ಡ್ಗಳನ್ನು ಕತ್ತರಿಸಿ ಉಳಿಸಿದ ರಟ್ಟಿ ತುಂಡುಗಳು, ಅದರಲ್ಲಿ ಬರೆಯಲು ಬಳಸಿದ ಸ್ಕೆಚ್ ಪೆನ್ನುಗಳನ್ನು ಸೇರಿಸಿ ಒಂದು ಪುಟ್ಟ ಕಸದ ರಾಶಿ ಮಾಡಿದ ಸುಂದರಣ್ಣ ಅದಕ್ಕೆ ಮೊದಲೇ ತಂದಿಟ್ಟುಕೊಂಡ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿದ.
1: ಇದುವರೆಗೆ ಕೋಡಿಬೆಟ್ಟು ರಾಜಲಕ್ಷ್ಮಿಯವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕಿದಿರಿ. ಮುಂದೆ ಕೇಳಿ ಲೀಲಾ ದಾಮೋದರ್ ಅವರಿಂದ ಲಘುದಾಟಿಯ ಭಾಷಣ, ಪತ್ರ ಮರೀಚಿಕೆ.
2: ಸಂಜೆ ಕಚೇರಿಯಿಂದ ಮರಳುತ್ತಿದ್ದಂತೆ ವಠಾರದ ಅಂಚೆ ಪೆಟ್ಟಿಗೆಯನ್ನು ನೋಡುವುದು ಅಭ್ಯಾಸವಾಗಿ ಬಿಟ್ಟಿದೆ. ನಿರೀಕ್ಷೆ ಭಾವನೆಗಳು ಇಲ್ಲದೆ ಯಾಂತ್ರಿಕ ಈ ಪೆಟ್ಟಿಗೆಯ ಬಾಗಿಲನ್ನು ತೆಗೆಯುವಾಗ ಬಹುತೇಕ ಯಾವುದೇ ಪತ್ರಗಳು ಇರುವುದಿಲ್ಲ. ಕೆಲವೊಮ್ಮೆ ವಾರಕ್ಕೆ ಒಂದು ಸಲವೋ ತಿಂಗಳಿಗೊಂದು ಸಲವೋ ಬರುವ ನಿಯತಕಾಲಿಕಗಳು, ಮತ್ತೊಮ್ಮೆ ವಿದ್ಯುತ್ ಬಿಲ್ಲು, ಮಗದೊಮ್ಮೆ ಯಾವುದಾದರೂ ಸಮಾರಂಭದ ಆಹ್ವಾನ ಪತ್ರಿಕೆಗಳು, ಬ್ಯಾಂಕು ಜೀವ ವಿಮೆಗೆ ಸಂಬಂಧಿಸಿದ ಕಾಗದ ಪತ್ರಗಳು ಇರುತ್ತವೆ. ಅಮ್ಮನ ಪ್ರೀತಿಯನ್ನು, ಅಪ್ಪನ ಕಾಳಜಿಯನ್ನು, ಅಕ್ಕನ ಒಲವನ್ನು, ಅಣ್ಣನ ವಾತ್ಸಲ್ಯವನ್ನು, ಮಿತ್ರರ ಸ್ನೇಹ ವಿಶ್ವಾಸಗಳನ್ನು ಹೊತ್ತ ಪತ್ರಗಳು ಇಂದು ನೆನಪು ಮಾತ್ರ. ನಮ್ಮ ಶಾಲಾ ದಿನಗಳಲ್ಲಿ ನಮ್ಮೂರಿಗೆ ಪ್ರಪ್ರಥಮವಾಗಿ ಅಂಚೆ ಪೆಟ್ಟಿಗೆ ಬಂದಾಗ ನಡ ಸ್ವಾರಸ್ಯಕರ ಘಟನೆಯೊಂದನ್ನು ಹೇಳಲೇಬೇಕು. ಶಾಲೆ ಸಮಾಜದ ಕೇಂದ್ರ ತಾನೆ. ಆ ಕೇಂದ್ರದ ಸುತ್ತ ಒಂದೆರಡಾದರೂ ಅಂಗಡಿಗಳು ಇರುವುದು ಸಾಮಾನ್ಯ. ಒಂದು ಶುಭ ದಿನದಂದು ಅಂಗಡಿಯ ಕಂಬಕ್ಕೆ ಕೆಂಪು ಕೆಂಪಾದ ಡಬ್ಬಿಯೊಂದು ತೂಗುಬಿತ್ತು. ಆಗ ಅದು ಅದೆಂತಹ ಆಕರ್ಷಕ ವಸ್ತುವಾಗಿತ್ತೆಂದರೆ ಶಾಲೆಯ ಎಲ್ಲಾ ಮಕ್ಕಳು ಅಂಚೆ ಡಬ್ಬಿಯನ್ನು ಹೊತ್ತ ಕಂಬಕ್ಕೆ ಪ್ರದಕ್ಷಿಣೆ ಹಾಕಿ ಮುಟ್ಟಿ ಮುಟ್ಟಿ ನೋಡಿ ಸಂಭ್ರಮಪಟ್ಟಿದ್ದರು. ಕಾಗದವನ್ನು ಪೆಟ್ಟಿಗೆಯ ತೆರೆದ ಬಾಯಿಯ ಮೂಲಕ ಒಳಗೆ ಹಾಕಬಹುದು, ಪೆಟ್ಟಿಗೆಯ ನಾಲಗೆಯೋ ಎಂಬಂತಹ ಗಟ್ಟಿ ವಸ್ತು ಪತ್ರವನ್ನು ಒಳಹಾಕಲು ಅವಕಾಶ ಕೊಡುತ್ತದೆ, ಆದರೆ ಎತ್ತಿಕೊಳ್ಳಲು ಬಿಡುವುದಿಲ್ಲ. ಬೀಗ ತೆಗೆದೆ ಪತ್ರಗಳನ್ನು ಹೊರತೆಗೆಯಬೇಕಂತೆ. ಆದರೆ ಬೀಗದ ಕೈ ಪೋಸ್ಟ್ಮ್ಯಾನ್ ಕೈಯಲ್ಲಿ. ಆಹಾ ಪುಣ್ಯವಂತ, ಕಾಗದ ಬರೆದು ವಿಳಾಸ ಬರೆದು ಪೆಟ್ಟಿಗೆಯೊಳಗಿದ್ದರೆ ಅದು ಸಂಬಂಧಿಸಿದವರಿಗೆ ತಲುಪುತ್ತದಂತೆ. ಅಧ್ಯಾಪಕರು ತರಗತಿಯಲ್ಲಿ ಈ ವಿಷಯವನ್ನು ತಿಳಿಸಿ ಹೇಳಿದರು. ಮಕ್ಕಳು ಪ್ರಯೋಗಶೀಲರಲ್ಲವೇ, ತಾವೊಂದು ಪತ್ರ ಬರೆದು ಅದು ಅಂಚೆ ಡಬ್ಬಿಯಿಂದ ಹೊರಬಂದು ಸಂಬಂಧಿಸಿದವರಿಗೆ ತಲುಪುವುದೆಂದರೆ ಅದೇನು ಸಾಮಾನ್ಯ ಸಂಗತಿಯೇ? ಆತುರ ಬಿದ್ದ ಕೆಲವರು ಪ್ರಯೋಗಕ್ಕೆ ಇಳಿದೇ ಬಿಟ್ಟರು. ಗಿರಿಜೆ ತನ್ನ ತರಗತಿಯ ನಿತ್ಯವೂ ಜೊತೆಗೆ ಶಾಲೆಗೆ ಮನೆಗೆ ಓಡಾಡುವ ಶೋಭೆಗೊಂದು ಪತ್ರ ಬರೆಯುವ ಆಲೋಚನೆ ಮಾಡಿದಳು. ಶೋಭೆಯೂ ಅಷ್ಟೇ, ಗಿರಿಜೆಗೊಂದು ಪತ್ರ ಬರೆಯಲು ನಿರ್ಧರಿಸಿದಳು. ನೋಟ್ಸ್ ಪುಸ್ತಕದಿಂದ ಒಂದೊಂದು ಹಾಳೆ ಹರಿದು ತೆಗೆದು ತಮ್ಮ ಜೀವಮಾನದ ಪ್ರಪ್ರಥಮ ಪತ್ರಗಳನ್ನು ಬರೆದು ಗಿರಿಜೆ ಮೂರನೇ ತರಗತಿ, ಶೋಭೆ ಮೂರನೇ ತರಗತಿ ಎಂದು ವಿಳಾಸಗಳನ್ನು ಬರೆದು ಸಣ್ಣದಾಗಿ ಮಡಚಿ ಅಂಚೆ ಡಬ್ಬಿಯೊಳಗೆ ಹಾಕಿಯೇ ಬಿಟ್ಟರು. ಮರುದಿವಸವೋ ಅದರ ಮರುದಿವಸವೋ ತಮ್ಮ ಹೆಸರಿಗೆ ಬರಬಹುದಾದ ಪತ್ರದ ನಿರೀಕ್ಷೆಯ ಸವಿಗನಸಿನಲ್ಲಿ ತೇಲುತ್ತಿದ್ದವರಿಗೆ ಮುಖ್ಯೋಪಾಧ್ಯಾಯರಿಂದ ಕರೆ ಬಂದಿತ್ತು. ನಡುಗುತ್ತಾ ಅವರ ಕೊಠಡಿಗೆ ಹೋದಾಗ ಅವರ ಮೇಜಿನ ಮೇಲೆ ಇವರಿಬ್ಬರೂ ಬರೆದ ಪತ್ರವಿತ್ತು. ಪಕ್ಕದಲ್ಲೇ ಪೋಸ್ಟ್ಮ್ಯಾನ್ ಕೂಡ ನಿಂತಿದ್ದ. ಬೆಳಗ್ಗೆ ಬಂದು ಅಂಚೆಯ ಅಣ್ಣ ಟಪ್ಪಾಲು ಪೆಟ್ಟಿಗೆಯ ಬಾಗಿಲು ತೆರೆದಾಗ ಇಡೀ ಪೆಟ್ಟಿಗೆಯೊಳಗೆ ಇವೆರಡೆ ಮಡಿಚಿದ ಚೀಟಿಗಳು ಇದ್ದವು. ವಿಳಾಸವಿದ್ದಿತಾದರೂ ಅಂಚೆ ಚೀಟಿ ಹಚ್ಚಿರದ, ಲಕೋಟೆಯೊಳಗೂ ಇಡದ ಈ ಕ್ಷುಲ್ಲಕ ಕಾಗದದ ಚೂರುಗಳನ್ನು ನೋಡಿ ಅವನಿಗೆ ನಿರಾಶೆಯಾಗಿತ್ತು. ತಿಳಿ ಹಸಿರು ಬಣ್ಣ ಕೆಲವಾದರೂ ಅಂತರ್ದೇಶೀಯ ಪತ್ರಗಳು ಇದ್ದು ಅವುಗಳನ್ನು ಅಂಚೆ ಕಚೇರಿಗೆ ತೆಗೆದುಕೊಂಡು ಹೋಗಿ ಟಕ್ ಅಂತ ಸೀಲುಗುದ್ದಿ ಸಂಬಂಧಿಸಿದ ವಿಳಾಸಕ್ಕೆ ಬಟವಾಡೆ ಮಾಡುವ ತನ್ನ ಘನಕಾರ್ಯ ಎಂತಹ ಹಿನ್ನಡೆ! ಇದನ್ನು ಹೆಡ್ಮಾಸ್ಟರ್ಗೆ ತೋರಿಸಿ ತಕ್ಕ ಶಾಸ್ತಿ ಮಾಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅಂಚೆ ಡಬ್ಬಿ ಶಾಲಾ ಮಕ್ಕಳ ನೋಟ್ಸಿನ ಹರಿದ ಕಾಗದಗಳಿಂದ ತುಂಬಿ ಹೋಗುತ್ತದೆ ಎಂದು ಆಧಾರ ಸಮೇತ ದೂರು ಕೊಟ್ಟಿದ್ದ. ಸಹೃದಯರಾದ ಹೆಡ್ಮಾಸ್ಟರ್ಗೆ ಒಳಗೊಳಗೆ ನಗು ಬಂದರೂ ಇವರಿಬ್ಬರನ್ನು ಕರೆದು ಅಂತರ್ದೇಶೀಯ ಪತ್ರದಲ್ಲಿ ಬರೆಯಬೇಕೆಂದು, ಇಲ್ಲವೇ ಲಕೋಟೆಯಲ್ಲಿ ಬರೆದು ಹಾಕಿದರೆ ಅಂಚೆ ಚೀಟಿ ಹಚ್ಚಬೇಕೆಂದು, ಹಣ ಕೊಟ್ಟು ಇವುಗಳನ್ನು ಕೊಂಡುಕೊಳ್ಳಬೇಕೆಂದು

ತಿಳಿಯ ಹೇಳಿ ಇನ್ನು ಮುಂದೆ ಮಕ್ಕಳು ಹೀಗೆ ಮಾಡುವುದಿಲ್ಲವೆಂದು ತಿಳಿಸಿ ಪೋಸ್ಟ್ಮ್ಯಾನ್ನನ್ನು ಕಳುಹಿಸಿದ್ದರು. ಪತ್ರದ ಉದ್ದ ಸಂದೇಶ ರವಾನೆಯಷ್ಟೇ. ಕಾಳಿದಾಸನ ಮೇಘದೂತದಲ್ಲಿ ಕುಬೇರನ ಶಾಪಕ್ಕೆ ಈಡಾಗಿ ಭೂಮಿಗೆ ದೂಡಲ್ಪಟ್ಟ ಗಂಧರ್ವ ವಿರಹತಾಪದಿಂದ ಬಳಲಿ ತನ್ನ ಮಡದಿ ಮೇಘಗಳ ಮೂಲಕ ಸಂದೇಶ ಕಳುಹಿಸುತ್ತಾನೆ. ಗಗನದ ತುಂಬೆಲ್ಲ ಹರಿದಾಡಿದ ಮೇಘಗಳೇ ಪ್ರಾಯ ಜಗತ್ತಿನ ಪ್ರಪ್ರಥಮ ಪತ್ರಗಳು. ಪತ್ರಗಳಲ್ಲದಿದ್ದರೂ ಕವಿಕಲ್ಪನೆಯ ಸಂದೇಶವಹಲಂತೂ ನಿಜವೇ. ಒಡಲು ತುಂಬಿದ ಭಾರವಾದ ಮೋಡಗಳು ಒಂದನ್ನೊಂದು ಘರ್ಷಿಸಿ ಗುಡುಗು ಸಿಡಿಲುಗಳೆಂಬ ಚಮತ್ಕಾರಗಳನ್ನು ಸೃಷ್ಟಿಸುವಾಗ ಅಲಕಾಪುರಿಯ ಭವನವೊಂದರೊಳಗೆ ವಿರಹಿಯಾಗಿ ಕಾಲತಳ್ಳುತ್ತಿರುವ ಯಕ್ಷನ ಮಡದಿಗೆ ಇನಿಯನ ಸಂದೇಶದ ನಿರೀಕ್ಷೆ. ದಂಡಿಯಾದ ಮೋಡಗಳೆಲ್ಲ ಯಕ್ಷನ ಸಂದೇಶವನ್ನು ಹೊತ್ತು ಆಕಾಶ ಮಾರ್ಗವಾಗಿ ಸಾಗಿ ಅಲಕಾಪುರವನ್ನೇ ಸೇರುತ್ತಿದೆಯೋ ಎಂದು ಭಾಸವಾಗುತ್ತದೆ ಕಾವ್ಯರಸಿಕರಿಗೆ. ಹಾಗೆ ನೋಡಿದರೆ ನಮ್ಮ ಅಂಚೆ ಎಂಬ ಪದದ ಮೂಲ ರೂಪ ಹಂಸ ತಾನೆ. ನಳದಮಯಂತಿಯರ ಮಧ್ಯೆ ಸಂದೇಶವಾಹಕವಾಗಿ ಕೆಲಸ ಮಾಡಿದ ಹಂಸ ಇಂದು ನಮ್ಮ ಟಪ್ಪಾಲು ವ್ಯವಸ್ಥೆಯ ಮೂಲಕ ಇಡೀ ಹಂಸಕುಲಕ್ಕೆ ಶಾಶ್ವತವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಆದರೆ ಇಂದು ಈ ಅಂಚೆಯ ಸ್ಥಾನಮಾನಗಳಿಗೆ ಸವಾಲೊಡ್ಡಿರುವುದು ಎಲ್ಲೆಂದರಲ್ಲಿ ರಿಂಗುಣಿಸುತ್ತಿರುವ ಜಂಗಮವಾಣಿ ಅರ್ಥಾತ್ ಮೊಬೈಲ್ ಫೋನು. ಅದು ಗಂಡಸರ ಕುತ್ತಿಗೆಯ ಹಾರದಲ್ಲಿ ಪದಕವಾಗಿ ಎದೆಯ ಮೇಲೆ ಪೌಡಿಸಿದರೆ ಸ್ತ್ರೀಯರ ವ್ಯಾನಿಟಿ ಬ್ಯಾಗಿನೊಳಗೆ ಬೆಚ್ಚಗೆ ಸದಾ ಸನ್ನದ್ಧ ಸ್ಥಿತಿಯಲ್ಲಿರುತ್ತದೆ. ಹದಿಹರೆಯದವರ ಕಿವಿ ಎಂಬ ಅಂಗದ ಉಪಾಂಗವಾಗಿ ಗೋಚರಿಸಿದರೆ ಬೊಂಡ ಕೆತ್ತುವ ಬೀಡಿಸುತ್ತುವ ಲಲನೆಯರ ಸೀರೆಯ ಬಾಳೆಕಾಯಿ ಗಂಟಿನೊಳಗೆ ಅಳಿತಿರುತ್ತದೆ. ಅಡಿಕೆ ಒನೆ ಕೀಳುವವರು, ತೆಂಗಿನಕಾಯಿ ಕೆಡುವವರು ಮರದ ಮೇಲೇರಿ ಮನೆಯ ಮೇಲೆ ಕುಳಿತು ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರೆ ಕೆಳಗೆ ನಿಂತ ಯಜಮಾನ ಕೈ ಕೈ ಹಿಸುಕಿಕೊಳ್ಳಬೇಕಷ್ಟೇ. ಅಲ್ಲವಾದರೂ ತೆಂಗಿನ ಮರದ ಮೇಲೇರುವಾಗ ಕರೆ ಬರಬೇಕಾದರೆ ಅದೆಷ್ಟು ಮಹತ್ವವಾದ ವಿಚಾರವೋ ಏನೋ. ಎತ್ತರಕ್ಕೆ ಏರಿದಂತೆ ದೂರವಾಣಿಯ ಕರೆ ಗಟ್ಟಿಯಾಗಿಯೂ ಸ್ಪಷ್ಟವಾಗಿಯೂ ಕೇಳಿಸುತ್ತದೆ. ನೆಲ ಬಿಟ್ಟು ಎಲ್ಲರೂ ಮೇಲೇರದವರಾದ್ದರಿಂದ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎಂಬ ಮೆಲ್ಲೊಲಿಯನ್ನು ಕೇಳಿ ಸುಮ್ಮನಾಗಬೇಕಷ್ಟೇ. ಆಹಾ, ಮರವೇರುವ ಧೀರರಿಗೆ ಮೊಬೈಲ್ ಸಂಪೂರ್ಣವಾಗಿ ಒಲಿಯುವುದು. ಹಿಂದೆ ಅಂಚೆ ವ್ಯವಸ್ಥೆ ಪ್ರಾರಂಭವಾಗುವಾಗ ಪತ್ರವನ್ನು ಸ್ವೀಕರಿಸುವವರು ಅಂಚೆ ವೆಚ್ಚವನ್ನು ಭರಿಸಬೇಕಾಗಿತ್ತಂತೆ. ಮೊದಮೊದಲು ತಮ್ಮ ಹೆಸರಿಗೆ ಬರುವ ಪತ್ರಗಳಿಂದ ಸಂಭ್ರಾಂತಗೊಂಡು ಅಂಚೆ ವೆಚ್ಚ ತೆತ್ತು ಪತ್ರ ಪಡೆಯುತ್ತಿದ್ದವರು ಬರಬರುತ್ತಾ ತಮಗೆ ಬೇಡವಾದ ಕಾಗದ ಪತ್ರಗಳ ವೆಚ್ಚವನ್ನು ಭರಿಸುವುದು ಅನಾವಶ್ಯಕವೆಂದು ಭಾವಿಸತೊಡಗಿದರು. ಕ್ರಮೇಣ ಪತ್ರಗಳನ್ನು ತಿರಸ್ಕರಿಸತೊಡಗಿದರು. ಹೀಗೆ ಸಂಬಂಧಿಸಿದವರ ಕೈ ಸೇರದೆ ತಿರಸ್ಕೃತಗೊಂಡ ಕಾಗದ ಪತ್ರಗಳೆಲ್ಲ ಅಂಚೆಯ ಅಣ್ಣನ ಚೀಲದಲ್ಲೇ ಬಟವಾಡೆಯಾಗದೆ ಉಳಿದು ಅಂಚೆ ಇಲಾಖೆಗೆ ನಷ್ಟದ ಬಾಬತ್ತಾಯಿತು. ಆ ಇಲಾಖೆ ಎಚ್ಚರಗೊಂಡು ಯಾರು ಪತ್ರ ಬರೆಯುತ್ತಾರೋ ಅವರೇ ಅಂಚೆ ವೆಚ್ಚವನ್ನು ತೆರಬೇಕೆಂಬ ಪದ್ಧತಿಯನ್ನು ಜಾರಿಗೆ ತಂದಿತು. ಪತ್ರದ ಸ್ಥಾನವನ್ನು ದೂರವಾಣಿ ಆಕ್ರಮಿಸಿಕೊಂಡ ಮೇಲೆ ಪತ್ರಲೇಖನವೆಂಬ ವಿಶಿಷ್ಟ ಸಾಹಿತ್ಯ ಪ್ರಕಾರ ಮರೆಗೆ ಸರಿಯುತ್ತಿರುವುದಂತೂ ಸತ್ಯ. ಹೌದು, ಪತ್ರಲೇಖನಕ್ಕೂ ಸಾಹಿತ್ಯಕ ಮೌಲ್ಯವಿದೆ. ವಿಜಯನಗರ ಸಾಮ್ರಾಜ್ಯದ ಮಹಾದಂಡನಾಯಕ ಲಕ್ಕಣ ದಂಡೇಶ ಕನ್ನಡದ ಚಿಣ್ಣರಿಗೆ ಬಂದಿರುವ ಪತ್ರಗುಚ್ಛ, ಲಕ್ಕಣ ದಂಡೇಶನ ಓಲೆಗಳು ನಾಡಿನ ಗತವೈಭವವನ್ನು ಬಿಂಬಿಸಿ ಕನ್ನಡಿಗರಲ್ಲಿ ದೇಶಪ್ರೇಮವನ್ನು ಸ್ವಾಭಿಮಾನವನ್ನು ಬಡದೆಬ್ಬಿಸಿದರೆ, ಜನಪ್ರಗತಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದ ಸಾಧನ ಸಂಚಯ ಅಂಕಣ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ನಿರಂಜನ ಮತ್ತು ಅನುಪಮ ಅವರ ಹಾರ್ದಿಕ ಪ್ರೇಮದ ನವಿರು ಅಭಿವ್ಯಕ್ತಿಯಾಗಿದೆ. ಶ್ರೀಮತಿ ರಾಜೇಶ್ವರಿಯವರ ತನ್ನ ತೇಜಸ್ವಿ ಗ್ರಂಥದಲ್ಲಿ ತೇಜಸ್ವಿ ಮತ್ತು ರಾಜೇಶ್ವರಿಯವರ ಮಧ್ಯೆ ಹರಿದಾಡಿದ ಪತ್ರಗಳ ಸರಮಾಲೆಯೇ ಇದೆ. ವೈಜ್ಞಾನಿಕ ವೈಚಾರಿಕ ಮನೋಭಾವದ ತೇಜಸ್ವಿ ಎಂಬ ಅಪ್ಪಟ ಪ್ರತಿಭೆಯ ನಿರ್ಣಯ ಪತ್ರಗಳಲ್ಲಿ ಅವರ ಸಾಧನೆಯ ಬೀಜಮಂತ್ರಗಳನ್ನು ಗುರುತಿಸಬಹುದು. ಇಂತಹ ವಿಶಿಷ್ಟ ಮೌಲಿಕ ಬರಹಗಳು ಮೊಬೈಲ್ ಫೋನಿನ ಭರಾಟೆಯಲ್ಲಿ ಮೂಡಿಬರುವುದು ಅಸಂಭವ. ಹಿಂದೆಲ್ಲ ಪತ್ರಕ್ಕೆ ಕಾದು ಕುಳಿತು ಅದು ಕೈ ಸೇರಿದಾಗ ತವಕದಿಂದ ಒಡೆದು ಓದುವ ಸುಖ ಇನ್ನು ಮುಂದೆ ಮರೀಚಿಕೆಯೇ? ವಾರಕ್ಕೋ ತಿಂಗಳಿಗೋ ಅಥವಾ ಅದಕ್ಕೂ ಹೆಚ್ಚಿನ ಅಂತರದಲ್ಲಿ ಬರುವ ಪತ್ರಗಳಲ್ಲಿ ಭಾವನೆಗಳು ಸಾಂದ್ರವಾಗಿದ್ದು ಅನುಭವ ಹಾರೈಕೆ ನಿರೀಕ್ಷೆಗಳಿಂದ ಸಮೃದ್ಧವಾಗಿರುತ್ತಿತ್ತು. ಹತ್ತಾರು ಸಲ ಓದಿಸಿಕೊಳ್ಳುತ್ತಿತ್ತು. ವಿಜ್ಞಾನಿಗಳು ಸಂಶೋಧಕರು ಮೊಬೈಲ್ ಬಳಸುವಾಗ ಆಗುವ ಕಿರಣದಿಂದ ಉಂಟಾಗುವ ಕಿವುಡುತನ, ಕ್ಯಾನ್ಸರ್ ಸಂಭಾವ್ಯತೆ ಇತ್ಯಾದಿ ಅಪಾಯಗಳ ಬಗ್ಗೆ ಎಚ್ಚರಿಸುತ್ತಿದ್ದರೂ ಆ ಎಚ್ಚರಿಕೆ ಯಾರಿಗೂ ಕೇಳಿದಂತಿಲ್ಲ. ಬಹುತೇಕ ಎಲ್ಲರೂ ಮೊಬೈಲ್ ದಾಸಾನುದಾಸರೇ. ಅತ್ಯಂತ ಉಪಯುಕ್ತವಾದ ತಾಂತ್ರಿಕ ಸಾಧನವೊಂದು ನಮ್ಮ ಅಧೀನದಲ್ಲಿರದೆ ತಗ್ಗಿಗೆ ನೀರು ನುಗ್ಗಿದಂತೆ ಎಲ್ಲೆಂದರಲ್ಲಿ ವ್ಯಾಪಿಸಿಕೊಂಡು ನಮ್ಮನ್ನೇ ಆಳುವ ಹಂತಕ್ಕೆ ಬಂದು ಮುಟ್ಟಿದೆ. ಬಂಧು ಬಂಧುಗಳ ಮಧ್ಯೆ ಹರಿದಾಡುವ ಬಾಂಧವ್ಯದ ಕೊಂಡಿಗಳಂತಿದ್ದ ಸ್ನೇಹ ಪ್ರೀತಿಯ ಮಹಾಪೂರವನ್ನೇ ತನ್ನೊಂದಿಗೆ ಹೊತ್ತೊಯ್ಯುತ್ತಿದ್ದ ಕಾಗದಗಳು ಇಂದು ಇಲ್ಲವೇ ಇಲ್ಲ ಎಂಬಷ್ಟು ಅಪೂಪವಾಗಿವೆ. ಮಾನವ ಸಂಬಂಧಗಳು ವ್ಯಾವಹಾರಿಕವಾಗುತ್ತಿವೆ. ಪತ್ರದ ನಿರೀಕ್ಷೆಯ ಸುಖ ಕರಗಿ ಹೋಗುತ್ತಿದೆ. ಅಂತರ್ದೇಶೀಯ ಕಾಗದದ ಒಳಗೆಲ್ಲ ಬರೆದು ಮಡಿಚಿದ ಮಡಿಕೆಯಲ್ಲೂ ಒಂದಷ್ಟು ತುಸಿ ಭದ್ರವಾಗಿ ಅಂಟಿಸಿ ಅಂಚೆ ಡಬ್ಬದೊಳಗೆ ಹಾಕಿಬಿಟ್ಟರೆ ವಾರದೊಳಗೆ ಮಗಳಿಗೋ ಮಗನಿಗೋ ಸತಿಗೋ ಪತಿಗೋ ತಲುಪಿ ಬಾಂಧವ್ಯದ ಎಳೆಗಳನ್ನು ಹದವಾಗಿ ಮೀಟಿ ಶ್ರುತಿಗೊಳಿಸಿ ಅವರ ಭಾವನೆ ಪ್ರೀತಿ ವಾತ್ಸಲ್ಯಗಳನ್ನು

0: ಎಲ್ಲ ತಂದು ಇಲ್ಲಿ ಇವರ ಮಡಿಲಲ್ಲಿ ಸುರಿದು ಅವರ ಸಂಭ್ರಮಕ್ಕೆ ಸಾಕ್ಷಿಯಾಗುವ ಓಲೆಗಳೆಲ್ಲ ಎಲ್ಲಿ ಹೋದವೋ.
1: ಇದುವರೆಗೆ ಲೀಲಾ ದಾಮೋದರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
2: ಇದೆಯಪ್ಪ ಸಿಕೆವೈಸಿ ಐಡಿ.
1: ಸಿಕೆವೈಸಿ ನ ಏನದು?
2: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
1: ಆರ್ಬಿಐ ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
3: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನೇತ್ರದಾನದ ಮಹತ್ವ ಕುರಿತಾಗಿ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.

0: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಶೈಲಜಾ ಎಸ್ ಅವರು. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಈಗ ಸುಂದರ ಜಗತ್ತನ್ನ ನೋಡ್ಲಿಕ್ಕೆ ಇದ್ದಂತಹ ಕಣ್ಣುಗಳು ಇದ್ದಕ್ಕಿದ್ದಂಗೆ ಯಾವಾಗ ಬೇರೆ ಬೇರೆ ಕಾರಣಗಳಿಂದ ಅದು ಕಣ್ಣು ಕಳ್ಕೊಂಡ್ಬಿಡ್ತೀವಿ. ಆ ದೃಷ್ಟಿ ಕಳ್ಕೊಂಡಂತಹ ಕಣ್ಣು ಮತ್ತೆ ವಾಪಸ್ಸು ಕಣ್ಣನ್ನ ಕೂರಿಸಿ ಮತ್ತೆ ಆ ಸುಂದರ ಜಗತ್ತನ್ನ ನೋಡ್ಲಿಕ್ಕೆ ಒಂದು ವೈದ್ಯಕೀಯ ಜಗತ್ತು ಬೆಳೆದಿದೆ. ಹಾಗಾಗಿ ಈ ನೇತ್ರದಾನದ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ. ಇದು ಸುಲಭವಾಗಿ ನೇತ್ರದಾನ ಮಾಡ್ಲಿಕ್ಕೆ ಆಗತ್ತಾ, ಇದರ ಪರಿಣಾಮಗಳೇನು, ಎಂಥವರು ನೇತ್ರದಾನ ಮಾಡಬಹುದು ಇತ್ಯಾದಿ ವಿಷಯಗಳನ್ನು ನಾವು ಮಾತಾಡಬೇಕಾಗಿದೆ. ಮೇಡಮ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ ಮನುಷ್ಯನ ಕಣ್ಣು?
1: ಸರ್, ಕಣ್ಣು ಅನ್ನೋದು ಈ ನಾವು ಈ ಪ್ರಪಂಚ ನೋಡಬೇಕು ಅಂದರೆ ಕಣ್ಣು ಅನ್ನೋದು ಒಂದು ವಿಂಡೋ ಇದ್ದಂಗೆ. ಸೊ ಅದ್ರ ಮುಖಾಂತರನೇ ನಾವು ನೋಡಬೇಕು. ಸೊ ನಾವು ಏನಾರ ದೃಷ್ಟಿ ನೋಡಬೇಕು ಅಂತಂದರೆ ಕಪ್ಪು ಗುಡ್ಡೆ ಮುಂದೆ ಏನು ಬ್ಲ್ಯಾಕ್ ಆಗಿ ಕಾಣುತ್ತೆ, ಕಾರ್ನಿಯ ಅಂತ ಹೇಳ್ತೀವಿ, ಅದರಿಂದ ಹಿಡಿದು ರೆಟಿನಾ, ಆಪ್ಟಿಕ್ ನರ್ವ್ ಮತ್ತು ಕಣ್ಣೊಳಗೆ ಲೆನ್ಸ್ ಅಂತ ಹೇಳ್ತೀವಿ, ಎಲ್ಲ ಸರಿ ಇದ್ರೇ ನಮಗೆ ದೃಷ್ಟಿ ಚೆನ್ನಾಗಿ ಕಾಣೋದು. ಸೊ ಇದರಲ್ಲಿ ಯಾವುದಕ್ಕೆ ಏನು ತೊಂದರೆ ಆದ್ರೂ ನಮಗೆ ದೃಷ್ಟಿ ಮೇಲೆ ಪರಿಣಾಮ ಬೀಳುತ್ತೆ.
0: ಅಂದ್ರೆ ಸಾಮಾನ್ಯ ನಾವು ಕಣ್ಣು ಅಂತಂದ್ರೆ ಇಡಿಯಾಗಿ ಕಣ್ಣನ್ನು ನೋಡ್ತೀವಿ, ಆದ್ರೆ
1: ಮೊದಲನೇದು ಇಂಪಾರ್ಟೆಂಟ್ ಅಂತಂದ್ರೆ ಕಾರ್ನಿಯಾನೇ ಕಪ್ಪು ಭಾಗ.
0: ಈಗ ನೇತ್ರದಾನದ ಬಗ್ಗೆ ನಾವು ಇವತ್ತು ಬಹಳಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಂದ ಕಣ್ಣು ಕಳ್ಕೊಂಡವರಿಗೆ ಜಗತ್ತು ಕತ್ಲಾದಾಗ ಮೊದಲು ಕಣ್ಣು ಇರುತ್ತೆ, ನಂತರ ಕಣ್ಣು ಹೋದ ನಂತರ ಅವ್ರಿಗೆ ಬದುಕಾಗಲ್ಲ, ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಅಂಥ ವ್ಯಕ್ತಿಗಳಿಗೆ ಕಣ್ಣು ದಾನ ಮಾಡುವಂತಹ ಒಂದು ಕೆಲಸ, ಕಣ್ಣನ್ನು ಮತ್ತೆ ವಾಪಸ್ ಜೋಡಿಸಬಹುದು ಅಂತ ವಿಚಾರ, ಇವೆಲ್ಲ ಮುನ್ನೆಲೆಗೆ ಬಂದಿದ್ದು.
1: ಸರ್, ಚೆನ್ನಾಗಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತಿರೋದು ಒಂದು 20-30 ವರ್ಷದಿಂದ. ಆವಾಗ ಅಷ್ಟು ಅರಿವಿರಲಿಲ್ಲ. ಸೊ ಕಣ್ಣಿಂದು ಟ್ರಾನ್ಸ್ಪ್ಲಾಂಟೇಷನ್, ಏನು ಕಣ್ಣು ದಾನ ಮಾಡೋದು ಮತ್ತು ಕಣ್ಣಿ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಅದು ಸ್ವಲ್ಪ ಮಟ್ಟಿಗೆ ಇರ್ತಿತ್ತು. ಈಗ ಬರ್ತಾ ಬರ್ತಾ ಟೆಕ್ನಾಲಜಿನೂ ಜಾಸ್ತಿ ಆಗಿದೆ ಮತ್ತು ಅವೇರ್ನೆಸ್ಸೂ ಜನಗಳಲ್ಲಿ ತುಂಬ ಬರ್ತಾ ಇರೋದ್ರಿಂದ ಈಗ ನಮ್ಮ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸೂ ಜಾಸ್ತಿ ಆಗ್ತಿದೆ. ಅದರಲ್ಲೂ ಈಗ ನಾವು ಪೂರ್ತಿ ಕಪ್ಪು ಗುಡ್ಡೆನೂ ನಾವು ಚೇಂಜ್ ಮಾಡೋದಿಲ್ಲ, ಈಗ ನಾವು ಲೇಯರ್ಡ್ ಸರ್ಜರಿ ಅಂತ ಹೇಳ್ತೀವಿ. ಎಷ್ಟು ಕಪ್ಪು ಗುಡ್ಡೆ ಡ್ಯಾಮೇಜ್ ಆಗಿದೆ ಅಷ್ಟು ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ಕಪ್ಪು ಗುಡ್ಡೆ ಮುಂದೆ ಭಾಗ ಮಾತ್ರ ಆಗಿದ್ರೆ ಆಂಟಿರಿಯರ್ ಲ್ಯಾಮೆಲ್ಲರ್ ಕೆರಾಟೋಪ್ಲಾಸ್ಟಿ ಅಂತ ಮಾಡ್ತೀವಿ, ಒಳಗಿನ ಭಾಗ ಮಾತ್ರ ಲೇಯರ್ ಇದಾಗಿದ್ರೆ ಡಿಸೆಕ್ ಅಂತ ಮಾಡ್ತೀವಿ. ಸೊ ಈ ರೀತಿ ತುಂಬ ಟೆಕ್ನಾಲಜಿ ಆಗಿರೋದ್ರಿಂದ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ನು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಸರ್.
0: ಅಂದರೆ ಈಗ ಒಬ್ಬ ವ್ಯಕ್ತಿ ಮರಣ ನಂತರ ಇಂತಿಷ್ಟು ವ್ಯಕ್ತಿಗಳಿಗೆ ತನ್ನ ಬೇರೆ ಬೇರೆ ಅಂಗಾಂಗಗಳನ್ನು ದಾನ ಮಾಡಿ ಇಂತಿಷ್ಟು ಜನರಿಗೆ ಅವನು ಜೀವ ಕೊಡಬಲ್ಲ ಅಂತ ಹೇಳಿ ಈಗೆಲ್ಲ ಮಾತಾಡ್ತೀವಿ ನಾವು. ಒಂದೇ ವ್ಯಕ್ತಿಯ ಕಣ್ಣನ್ನು ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದರ ಬೇರೆ ಬೇರೆ ಭಾಗಗಳನ್ನು ಅವಶ್ಯಕತೆ ಇರೋ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಒಳಬಳಿಕೆ ಮಾಡೋಕ್ಕಾಗತ್ತಾ
1: ಸರ್? ಒಂದು ಕಣ್ಣನ್ನು ಮುಂಚೆ ಇಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ರು, ಇವಾಗ 4 ಜನಕ್ಕಿಂತ ಮೇಲೆ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ ಅದು ಕಪ್ಪು ಗುಡ್ಡೆ ಅದು ಟ್ರಾನ್ಸ್ಪರೆಂಟ್ ಏನಿದೆ ಅದನ್ನು 2 ಲೇಯರಾಗಿ ಮಾಡ್ಬೋದು. ಒಂದು ಆ್ಯಂಟಿರಿಯರ್ ಲ್ಯಾಮೆಲ್ಲರ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟೀರಿಯರ್ ಲ್ಯಾಮೆಲ್ಲರ್ ಅಂತ ಹೇಳ್ತೀವಿ, ಇದನ್ನು ಇಬ್ಬರಿಗೆ ಹಾಕ್ಬೋದು. ಇದಲ್ದಿರೋ ಸ್ಟೆಮ್ ಸೆಲ್ಸ್ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಕಪ್ಪು ಗುಡ್ಡೆ ಬಿಳಿಗುಡ್ಡೆ ಜಂಕ್ಷನಲ್ಲಿ ಏನು ಸ್ಟೆಮ್ ಸೆಲ್ಸ್ ಇದೆ, ಅದರ ಸುತ್ತ ಏನು ಸ್ಟೆಮ್ ಸೆಲ್ಸ್ ಇದೆ, ಅದನ್ನು ಮಾತ್ರ ಕೆಡೆವರಿಕ್ ಲಿಂಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಕೆರಾಟೋ ಲಿಂಬಲ್ ಆಲೋಗ್ರಾಫ್ಸ್ ಅಂತ. ಸೊ ಅದನ್ನು 2 ಭಾಗ ಮಾಡಿ ಅದು ಅಂದರೆ ಒಂದು ಕಣ್ಣನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಈ ರೀತಿ ನೋಡಿದ್ರೆ 3ಗೆ ಮಾಡ್ಬೋದು. ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಒಂದು ಆ್ಯಂಟಿರಿಯರ್ ಲ್ಯಾಮೆಲ್ಲರ್ ಕೆರಾಟೋಪ್ಲಾಸ್ಟಿ ಮಾಡ್ಬೋದು, ಒಂದು ಪೋಸ್ಟೀರಿಯರ್ ಲ್ಯಾಮೆಲ್ಲರ್ ಕೆರಾಟೋಪ್ಲಾಸ್ಟಿ ಮಾಡ್ಬೋದು. ಮತ್ತು ಇದು ಬಿಳಿ ಗುಡ್ಡೆ ಏನು ಸ್ಕ್ಲೀರಾ ಅಂತ ತಗೋತೀವಿ, ಅದು ಸಣ್ಣ ಸಣ್ಣ ಪ್ಯಾಚಸ್ಸು ಸ್ಕ್ಲೀರಲ್ ಪ್ಯಾಚ್ಗ್ರಾಫ್ಟು, ಸುಮಾರು ಜನಗೆ ಸ್ಕ್ಲೀರಲ್ ಪ್ಯಾಚ್ಗ್ರಾಫ್ಸ್ ಮಾಡ್ಬೋದು. ತೊ ಬರೀ 2-4 ಅಲ್ಲ, ಸುಮಾರು ಜನಗೆ ಕಣ್ಣನ್ನು ಯೂಸ್ ಮಾಡ್ಬೋದು. ಸ್ಟೆಮ್ ಸೆಲ್ಸು ದೃಷ್ಟಿ ಕೊಡೋದಿಲ್ಲ, ಅದು ಮುಂಚೆ ಅಂದರೆ ನೆಕ್ಸ್ಟ್ ಕಣ್ಣಿಗೆ ಹೀಲ್ ಆಗಲಿಕ್ಕೆ ಸ್ಟೆಮ್ ಸೆಲ್ಸ್ ಅಂತ ನಾವಿವಾಗ ಒಂದು ಕೆಮಿಕಲ್ ಇಂಜುರಿ ಆಗಿರ್ಬೋದು, ಅವ್ರಿಗೆ ಸುಣ್ಣ ಬಿದ್ದು ಎಲ್ಲ ಇದು ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ, ಅವ್ರಿಗೆ ನಾವು 2 ಕಣ್ಣಲ್ಲೇ ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರೋರಿಗೆ ಕೆಡೆವರಿಕ್ ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಣ್ಣು ದಾನ ಮಾಡಿರೋರ್ದು ಲಿಂಬಲ್ ಸ್ಟೆಮ್ ಸೆಲ್ಸ್ ತೊಗೊಂಡು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಅದು ನೆಕ್ಸ್ಟ್ ಆ ಥರ ಸರ್ಜರಿಸು ಮಾಡ್ಬೋದು. ಬಟ್ ದೃಷ್ಟಿ ಅಂತ ಅಂದರೆ ಇಬ್ಬರಿಗೆ ಕೊಡ್ಬೋದು, ಒಂದು ಕಣ್ಣನ್ನ ಇಬ್ಬರಿಗೆ ಕೊಡ್ಬೋದು. ಸೊ 2 ಕಣ್ಣನ್ನ 4 ಜನ ಕೊಡ್ಬೋದು.
0: ನಾವು ಅನ್ಕೊಂಡಿದ್ವಿ ಕಣ್ಣು ಒಂದು ಸಿಕ್ಕರೆ ಇನ್ನೊಬ್ಬ ವ್ಯಕ್ತಿಗೆ ಅದೇ 2 ಕಣ್ಣು ಮಾತ್ರ ದಾನ ಮಾಡ್ಬೋದು, ಮತ್ತೆ ಅದರಿಂದ ಅವರಿಗೆ ಅಷ್ಟು ಉಪಯೋಗ ಬರುತ್ತೆ ಅಂದ್ಕೊಂಡಿದ್ವಿ. ಈ ಒಂದು ವಿಷಯ ಅದೇ ನೇತ್ರದಾನದ ಬಗ್ಗೆ, ನೇತ್ರವನ್ನು ಹೇಗೆ ದೃಷ್ಟಿಗಾಗಿ ಬಳಸ್ತಾರೆ ಅಂತ ನಾವು ಎಲ್ಲವನ್ನು ನಾವು ತಿಳುವಳಿಕೆ ಪಡಿತಾ ಹೋದಂಗೆ ಅದರ ವಿಸ್ತಾರ ಆಗುತ್ತೆ. ಹೇಗಿದೆ ವೈದ್ಯಕೀಯ ಜಗತ್ತು ಬೆಳೆದಿದೆ ಅಂಥೇಳಿ, ಬಹಳ ಹಿಂದೆ ತುಂಬ ಕಷ್ಟ ಇದ್ದದ್ದು ಇವತ್ತು ತುಂಬ ಸುಲಭ ಆಗಿದೆ. ಹಾಗಾಗಿ ಯಾವ್ಯಾವ ಕಾರಣಗಳಿಂದಾಗಿ

0: ಮನುಷ್ಯನಿಗೆ ದೃಷ್ಟಿ ಹೋಗ್ಬಿಡುತ್ತೆ ಅಂತೀರಾ. ಈಗ ಹುಟ್ಟು ಕುರುಡು ಇರುತ್ತೆ, ಒಂದು ಇರುತ್ತೆ, ನನ್ನ ನಡುವೆ ಅಪಘಾತಗಳಿಂದನೂ ಆಗುತ್ತೆ ಬೇರೆ ಬೇರೆ ಕಾರಣಗಳಿಂದಾಗಿ. ಏನೇನು ಸ್ವಲ್ಪ ಎಲ್ಲೆಲ್ಲಿ ಕಣ್ಣುಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದು ಹೇಳಿ.
1: ಸರ್, ದೃಷ್ಟಿ ಅನ್ನೋದು ಕಾಮನ್ ಆಗಿ ಈಗ ಕೆಟ್ರಾಕ್ಟಿಂದನೂ ಕಮ್ಮಿ ಆಗುತ್ತೆ, ಬಟ್ ಅದು ಕೆಟ್ರಾಕ್ಟ್ ಸರ್ಜರಿ ಮಾಡಿ ಸರಿ ಮಾಡ್ಬೋದು. ಬೇರೆ ರೀತಿ ಅಂದರೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲೋಕೋಮಾ, ಇದೆಲ್ಲ ಒಂದು ರೀತಿ. ಇದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಥರ ಮಾಡ್ಬೋದು, ಬಟ್ ಇದಕ್ಕೆಲ್ಲ ಟ್ರಾನ್ಸ್ಪ್ಲಾಂಟ್ ಬರೋದಿಲ್ಲ. ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಇಲ್ಲ ಆ ಕಣ್ಣು ದಾನ ಅಂತ ಏನು ಹೇಳ್ತೀವಿ, ಅದು ಬರೀ ಕಪ್ಪು ಗುಡ್ಡೆಗೆ ಬಂದಿರುವಂಥ ತೊಂದರೆಗಳು ಮಾತ್ರ. ಕಪ್ಪು ಗುಡ್ಡೆಗೆ ಒಂದು ಅಲ್ಸರ್ ಬಂದು ಇಲ್ಲ ಏನಾರ ಗಾಯ ಆಗಿ ಟ್ರಾಮಾ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಈಗ ನಾನು ಏನು ಹೇಳಿದೆ ಕೆಮಿಕಲ್ ಇಂಜುರಿ ಅಂತ. ಈ ರೀತಿ ಕಪ್ಪು ಗುಡ್ಡೆಗೆ ತೊಂದರೆ ಆಗಿದ್ದರೆ ಇದು ರಿವರ್ಸಿಬಲ್ ಬ್ಲೈಂಡ್ನೆಸ್. ಏನು ಡ್ಯಾಮೇಜ್ ಆಗಿದೆ ಆ ಕಪ್ಪು ಗುಡ್ಡೆನ ತೆಗೆದು ಬೇರೆಯವ್ರ ಕಪ್ಪು ಗುಡ್ಡೆನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈಗ ನಮ್ಮ ವಾಚಿಗೆ ಗಾಜಿದ್ದಂಗೆ, ವಾಚಲ್ಲಿ ಬ್ಯಾಟ್ರಿ ಇರುತ್ತೆ, ಮೆಷಿನ್ ಇರುತ್ತೆ, ಬಟ್ ಆ ಗಾಜು ಏನು ಒಡೆದು ಸ್ಕ್ರ್ಯಾಚ್ ಆದರೆ ಇದು ಹೆಂಗೆ ರೀಪ್ಲೇಸ್ ಮಾಡ್ತೀವಿ ಗಾಜನ್ನ, ಅದೇ ರೀತಿ ಕಪ್ಪು ಗುಡ್ಡೆನೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ವಿಷನ್ನು ರಿಕವರ್ ಆಗುತ್ತೆ.
0: ಅನೇಕ ಚಿಕಿತ್ಸೆಗಳ ಮೂಲಕವಾಗಿ ಹೇಗೆ ನೀವು ಆಪರೇಷನ್ ಮಾಡ್ತಿರೋ ಹಾಗೆ ಕಣ್ಣಿನ ಯಾವ ಭಾಗದಲ್ಲಿ ಏನು ತೊಂದರೆ ಆಗಿದೆ ಅಷ್ಟನ್ನೇ ಬೇಕಾದ್ರೆ ನೀವು ಸರಿಪಡಿಸಬಹುದು.
1: ಹೌದು,
0: ಕಣ್ಣಿನ ಕಾರ್ನಿಯಾಗಳನ್ನೇ ಅಷ್ಟೇ ನೀವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ.
1: ಹೌದು ಸರ್, ಎಲ್ಲದಕ್ಕೂ ಟೆಕ್ನಾಲಜಿ, ನಾಲೆಜು ಮತ್ತು ಇದೆಲ್ಲ ಹೆಲ್ಪ್ ಆಗುತ್ತೆ. ಈಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಗೆ ಅಡ್ಮಿಷನ್ ಮಾಡಬೇಕು ಅದೇನೂ ಇಲ್ಲ, ಪೇಷಂಟ್ ಬರ್ತಾರೆ, ಆಪರೇಷನ್ ಮಾಡಿಕೊಂಡು ಅವತ್ತೇ ಮನೆಗೆ ಹೋಗ್ಬೋದು. ಸೊ ಆ ರೀತಿ ಆಗಿದೆ ಸರ್, ಈಗ ಇವಾಗ ಸಿಂಪಲ್ ಆಗಿದೆ ಸರ್ಜರೀಸ್ ಎಲ್ಲ. ಈಗ ಬರೀ ಕಪ್ಪು ಗುಡ್ಡೆ ಪ್ರಾಬ್ಲಮ್ ಮಾತ್ರ ಇರೋರಿಗೆ ಕಪ್ಪು ಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಮಕ್ಕಳು ಹುಟ್ಟುತ್ತಾನೆ ಕೆಲವೊಂದು ಡಿಸ್ಟ್ರೋಫಿಯಿಂದ ಹುಟ್ಟಿರ್ತಾರೆ, ಅಂದರೆ ಕಪ್ಪು ಗುಡ್ಡೆ ಮಾತ್ರ ಬೆಳ್ಳಗಾಗಿರುತ್ತೆ, ಮಿಕ್ಕಿದ್ದು ಕಣ್ಣೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿ ವಿಷನ್ ಬರುತ್ತೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂಡಲೇ. ಪ್ಲಸ್ ಅವ್ರಿಗೆ ವಿಷನ್ ಬರೋದ್ರಿಂದ ಅವ್ರದ್ದು ಲೈಫು ಇಂಪ್ರೂವ್ ಆಗುತ್ತೆ, ಬಿಕಾಸ್ ಅದೇ ಆರ್ ಯಂಗ್ ಏಜಲ್ಲಿ ಇರ್ತಾರೆ. ಇಂಜುರಿ ಆದಾಗ ಬರೀ ಕಾರ್ನಿಯಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಅದು ಸೂಚರ್ ಮಾಡಿ ಗ್ಲಾಸಸ್ ಕೊಟ್ಟು ಇಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಕೊಟ್ಟು ವಿಷನ್ ಸರಿ ಮಾಡ್ಬೋದು. ಬಟ್ ತುಂಬ ಡ್ಯಾಮೇಜ್ ಆಗಿದ್ದರೆ ಸರಿಪಡಿಸ್ಲಿಕ್ಕೆ ಆಗಲ್ಲ ಅನ್ನೋ ಕಾರ್ನಿಯಾಗೆ ಸೂಚರ್ಸ್ ಎಲ್ಲ ಮಾಡಿ ಫಸ್ಟ್ ಏನು ಎಮರ್ಜೆನ್ಸಿ ಸರ್ಜರಿ ಮಾಡಬೇಕು ಅದೆಲ್ಲ ಮಾಡಿದ್ಮೇಲೆ ಅದು ಇನ್ನು ವಿಷನ್ ಬರೋದಿಲ್ಲ ಇನ್ನು ಸ್ಕಾರ್ಸಿಂದ ಅಂತಂದರೆ ಆವಾಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟು ಆ ಥರ ಕಣ್ಣುಗಳಿಗೂ ಮಾಡ್ಬೋದು. ಬಟ್ ಒಳಗಡೆ ಎಲ್ಲ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದೆ ಅಥವಾ ಬೇರೆ ಏನಾರ ತೊಂದರೆಗಳಿದೆ ಅಂದರೆ ಆ ಥರ ಕಣ್ಣುಗಳಲ್ಲಿ ವಿಷನ್ನು ಬರೋದು ಸ್ವಲ್ಪ ಕಮ್ಮಿ. ಸೊ ಮೇನ್ ಏನಂದರೆ ಕಪ್ಪು ಗುಡ್ಡೆದು ಮಾತ್ರ ಪ್ರಾಬ್ಲಮ್ ಇರೋರಿಗೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ
0: ಅಂತ. ಅದೇ ಈಗ ಇಡಿಯಾಗಿ ಕಣ್ಣು ನೋಡ್ಲಿಕ್ಕೆ ಸುಂದರವಾಗಿನೂ ಕಾಣಬೇಕು, ದೃಷ್ಟಿನೂ ಬರಬೇಕು ಅಂತ ಅನ್ನೋದು ಎಲ್ಲ ಅಂಶಗಳು ನೋಡಬೇಕಾಗತ್ತೆ. ಕಣ್ಣೇ ಇರಲ್ಲ ಕೆಲವರಿಗೆ, ಅವಾಗ ನೀವು ಕಣ್ಣನ್ನೇ ಅಲ್ಲಿ ಸೇರಿಸಬೇಕು, ಜೊತೆ ಜೊತೆಗೆ ದೃಷ್ಟಿ ಕೂಡ ಕಾಣಿಸ್ಬೇಕು. ಸಾಧ್ಯತೆ ಇದೆಯಾ ಕಣ್ಣೇ ಇಲ್ಲದಂತ ವ್ಯಕ್ತಿಗಳಿಗೆ ಕಣ್ಣನ್ನು ಕೂರಿಸಿ ದೃಷ್ಟಿ ಬರೋಂಗೆ ಆಗಿ?
1: ಪೂರ್ತಿ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಸರ್, ಕಣ್ಣಿಂದ ತೆಗೆದು ಇನ್ನೊಬ್ಬರಿಗೆ ಕಣ್ಣೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಅದು ಆಪ್ಟಿಕ್ ನರ್ವಲ್ಲಿ ಇರೋ ಒಂದೊಂದು ನರಗಳನ್ನ ಜೋಡಿಸ್ಬೇಕಾಗುತ್ತೆ, 2 ಮಿಲಿಯನ್ ನರ್ವ್ಸ್ ಇರುತ್ತೆ, ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಒಂದ್ಸತಿ ನೀವು ನರ್ವ್ ಕಟ್ ಆದಮೇಲೆ ವಿಷನ್ ಬರೋದಿಲ್ಲ. ಸೊ ಆ ಥರ ಕಂಪ್ಲೀಟ್ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್.
0: ಅದೇ, ಬಟ್ ನೋಡ್ಲಿಕ್ಕೆ ಕಣ್ಣಿನ ರೀತಿ ಕಾಣಿಸುವಂಗೆ ಅದು ಕಣ್ಣು ಕಾಣಿಸದೆ ಹೋದ್ರೂ
1: ಓಕೆ,
0: ಕಣ್ಣಿನ ರೀತಿನೇ
1: ಅದು ಅದು ಪ್ರಾಸ್ಥೆಟಿಕ್ ಐಸ್ ಅಂತ ಹೇಳ್ತಿದ್ದೀರಾ ನೀವು. ಈಗ ದೃಷ್ಟಿ ಬರೋ ಕಣ್ಣಿಗೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್, ದೃಷ್ಟಿ ಬರೋದಿಲ್ಲ ಅನ್ನೋ ಕಣ್ಣಿಗೆ, ಇವಾಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೂ ದೃಷ್ಟಿ ಬರಲ್ಲ ಅಂತ ಹೇಳೋ ಕಣ್ಣಿಗೆ ಕೆಲವೊಂದ್ಸತಿ ಟ್ರಾನ್ಸ್ಪ್ಲಾಂಟು ಮಾಡೋಕ್ಕಾಗೋದಿಲ್ಲ, ತುಂಬ ಕಣ್ಣು ಸ್ಟೆಫೆಲೋಮಾ ಅಂತ ಹೇಳ್ತೀವಿ, ಇಲ್ಲ ತುಂಬ ಡ್ಯಾಮೇಜ್ ಆಗೋಗಿದ್ದು ಸರ್ಜರಿ ಮಾಡಲಿಕ್ಕೆ ಬರಲ್ಲ ಅನ್ನೋರಿಗೆ ಆ ಕಣ್ಣು ಏನಿದೆ ಕಪ್ಪು ಗುಡ್ಡೆ ತೆಗೆದು ಅದನ್ನು ಬಿಳಿಗುಡ್ಡೆದು ಕ್ಲೋಸ್ ಮಾಡಿ ಪ್ರಾಸ್ಥೆಟಿಕ್ ಐಸ್ ಅಂತ ಕೊಡ್ತಾರೆ, ಅದೂ ಇದೆ. ಇನ್ನೊಂದು ಟ್ಯಾಟು ಅಂತಲೂ ಮಾಡ್ತೀವಿ ನಾವು, ಕಾರ್ನಿಯಲ್ ಟ್ಯಾಟು ಅಂತ ಮಾಡ್ತೀವಿ, ದೃಷ್ಟಿ ಬರದಿರೋರ ಕಣ್ಣಿಗೆ ನೋಡಲಿಕ್ಕೆ ಕಪ್ಪು ಗುಡ್ಡೆ ಕಪ್ಪುಗಿದೆ ಅಂತ, ದೃಷ್ಟಿ ಬರೋದಿಲ್ಲ. ಸೊ ಇದೆಲ್ಲ ಕಾಸ್ಮೆಟಿಕ್ ಸರ್ಜರಿಗೆ ಬರುತ್ತೆ.
0: ಈಗ ದಾನದ ಬಗ್ಗೆ ಮಾತಾಡ್ಬೇಕು ನಾವು, ಕಣ್ಣಿನ ದಾನ ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಬಹಳ ಹಿಂದೆ ಹೇಳ್ತಿದ್ವಿ. ಆದರೆ ನಂತರದ ದಿನಮಾನಗಳಲ್ಲಿ ಅನೇಕ ದೊಡ್ಡ ವ್ಯಕ್ತಿಗಳು, ಭಾಳ ಹೆಸರಾಂತ ವ್ಯಕ್ತಿಗಳು ದಾನ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ತಂದಂಗೆ ಆಗಿದೆ. ಈಗ ಭಾಳಷ್ಟು ಜನ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತಂದರೆ ನಮ್ಮ ದೃಷ್ಟಿದಾನ ಆಗಲಿ ಬಿಡು ಅಂತಂತ ಹೇಳಿ ಅದಕ್ಕೆ ಒಪ್ಪಿಗೆ ಕೊಡೋರು ಕೂಡ ಆ ಸಂಖ್ಯೆ ಜಾಸ್ತಿ ಆಗಿದೆ. ಹೇಗೆ ಅನಿಸುತ್ತೆ ದೃಷ್ಟಿದಾನದ ಬಗ್ಗೆ ಜನ ಹೇಗೆ ಮುಂದೆ ಬಂದರೆ?
1: ಸರ್, ಮುಂಚೆ ಕಾಲದಲ್ಲಿ ಅವ್ರಿಗೆ ಬೇರೆ ರೀತಿ ಮಿತ್ಸ್ ಇತ್ತು, ಮಿತ್ಸ್ ಅಂದರೆ ಮೂಢನಂಬಿಕೆಗಳು ಅಂತ ಹೇಳ್ಬೋದು. ಸೊ ಆ ಕಾರಣಗಳಿಂದ ಮಾಡೋದು ಸ್ವಲ್ಪ ಕಮ್ಮಿ ಇರ್ತಿತ್ತು. ಈಗ ಬರ್ತಾ ಬರ್ತಾ ಅವೇರ್ನೆಸ್ ಬಂದಿದೆ, ಈಗ ಮಿತ್ಸ್ ಎಲ್ಲ ಒಂದೊಂದಾಗಿ ಅವ್ರಿಗೇನು ಕ್ಲಾರಿಟಿ ಸಿಕ್ಕಿದೆ ಈ ಥರ ಇಲ್ಲ ಮಾಡ್ಬೋದು ಅಂತ. ಯಾವಾಗ ಒಬ್ಬರು ಫೇಮಸ್ ಪರ್ಸನ್, ಅವರು ತುಂಬ ಫಾಲೋ ಮಾಡೋ ಪರ್ಸನ್ನು, ಅವರು ಪ್ಲೆಡ್ಜ್ ಮಾಡಿ ಮತ್ತು ಅವ್ರು ಯಾವಾಗ ಮುಂದೆ ಬರ್ತಾರೆ ಅವ್ರನ್ನ ಫಾಲೋ ಮಾಡೋರು ಕಂಪ್ಲೀಟ್.

0: ಆಗಿ ಫಾಲೋ ಮಾಡ್ತಾರೆ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ ಕೂಡಲೇ ನಾರಾಯಣ ನೇತ್ರಾಲಯದಲ್ಲಿ ಮುಂಚೆ ಪ್ಲೆಜ್ ಮಾಡೋದಕ್ಕಿಂತನೂ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ್ಮೇಲೆ ಬಂದಿರೋ ಪ್ಲೆಜಸ್ಸು, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ನಾವು ಯಾವಾಗ ನಾರಾಯಣ ನೇತ್ರಾಲಯದಲ್ಲಿ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅದಾದಮೇಲೆ ರೆಕಾರ್ಡ್ಕ್ಕಿಂತ ಜಾಸ್ತಿ ಪ್ಲೆಜಸ್ ಆಗಿದೆ. ಸೊ ತುಂಬ ಸಾವಿರಗಟ್ಟೆ ಜನ ಪ್ಲೆಜ್ ಮಾಡಿದೆ ಅಂದರೆ ಅವ್ರು ಅಷ್ಟು ತುಂಬಾನೇ ತುಂಬ ಜನ ಇನ್ಫ್ಲೂಯೆನ್ಸ್ ಆದರು ಸರ್ ಅದಾದಮೇಲೆ.
1: ಕುಟುಂಬದ ಸದಸ್ಯರ ಒಂದು ಉದ್ದೇಶನೂ ಒಳ್ಳೆಯದಿರ್ಬೋದು, ಯಾರಾದರೂ ಅವರಿಗೆ ಮನವರಿಕೆ ಮಾಡಿ ನೀವು ದಾನ ಮಾಡಬಹುದು ಈ ಸಂದರ್ಭದಲ್ಲೂ ಕೂಡ ಅಂತಂಥೇಳಿ, ಸತ್ತ ವ್ಯಕ್ತಿಯ ಕಣ್ಣುಗಳನ್ನು ಕೂಡ ದಾನ ಮಾಡಬೇಕು ಅಂಥೇಳಿ ಅಲ್ಲೇ ನಿರ್ಧಾರ ಮಾಡಬಹುದು ಅವರು. ಅಂದ್ರೆ ಅದಕ್ಕೆ ಪ್ರೊಸೀಜರ್ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ತಾಸಿನಲ್ಲಿ ಕಣ್ಣುಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಸ್ಥಳಾಂತರ ಮಾಡಕ್ಕೆ ಸಾಧ್ಯತೆ ಇದೆ?
0: ಇದರಲ್ಲಿ ಮೂರು ಭಾಗ ಮಾಡ್ತೀನಿ. ಒಂದು, ಒಬ್ರು ತುಂಬಾ ಇಚ್ಛೆ ಇರುತ್ತೆ ಅವ್ರಿಗೆ, ಅವ್ರು ಮುಂಚಿತವಾಗಿ ಪ್ಲಜ್ ಮಾಡಬಹುದು. ಪ್ಲಜ್ ಮಾಡಿ ಬದುಕಿದ್ದಾಗ ಪ್ಲಜ್ ಮಾಡಿ ಅದಕ್ಕೊಂದು ಸಣ್ಣ ಸರ್ಟಿಫಿಕೇಟ್ ತರ ಕೊಡ್ತಾರೆ. ಅದು ಅವ್ರ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿದ್ರೆ ಅವಾಗ ಅವ್ರ ಫ್ಯಾಮಿಲಿ ಅವರು ಮುಂದೆ ಬರ್ತಾರೆ, ಓಕೆ ಇವ್ರಿಗಿಂತ ಈ ತರ ಇಚ್ಛೆ ಇತ್ತು ಮಾಡೋಣ ಅಂತ. ಕೆಲವೊಂದ್ಸತಿ ಯಾರು ಪ್ಲಜ್ ಮಾಡಿರೋದಿಲ್ಲ, ಬಟ್ ಅವ್ರ ಫ್ಯಾಮಿಲಿಯಲ್ಲೇ ಇನ್ಸ್ಪೈರ್ ಆಗಿ ಅವರು ಒಂದು ಅವೇರ್ನೆಸ್ ಇರುತ್ತೆ ಅವ್ರಿಗೆ, ಸೊ ಅವರು ಮಾಡ್ಬೋದು. ಇದರಲ್ಲಿ ಏನು ಪ್ಲಜ್ ಮಾಡೇ ಇರಬೇಕು ಅಂತ ಏನಿಲ್ಲ, ಯಾರಾದ್ರೂ ಮುಂದೆ ಬರ್ಬೋದು. ಅವ್ರ ಫ್ಯಾಮಿಲಿ ಮೆಂಬರ್ಸ್ದು ಅಕ್ಸೆಪ್ಟೆನ್ಸ್ ಬೇಕಾಗುತ್ತೆ, ಅವರ ಒಪ್ಪಿಗೆ ಕೊಟ್ಕೊಂಡು ಮಾಡಬೇಕು. ಇನ್ನು ಮೂರನೇದು ನೀವು ಹೇಳಿದ್ದು ಎಷ್ಟು ಸುಲಭವಾಗಿದೆ ಅಂತ, ಯಾರಾದರೂ ಮನೆಯಲ್ಲಿ ತೀರೋದಾಗ ಏನಾಗುತ್ತೆ ಅಂದರೆ ನಮ್ಮ ಕಣ್ಣಿಗೆ ಕಬ್ಬುಗುಡೆಗೆ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಆರ್ಗನ್ನು ಒಂದು 4 to 6 hoursವರೆಗೂ ಆದ್ಮೇಲೂ ನಾವು ತೊಗೋಬೋದು. ಬಟ್ ತುಂಬ ಲೇಟ್ ಆದರೆ ಅದರದ್ದು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಸೆಲ್ಸ್ ಲೈವ್ ಇರೋ ಸೆಲ್ಸ್ ಎಲ್ಲ ಡೆತ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ 4 to 6 hours ಒಳಗೆ ಐಡಿಯಲಿ ಕಣ್ಣು ದಾನ ಯಾರಾದರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬಂದು ಅಕ್ಸೆಪ್ಟ್ ಮಾಡಿದ್ರೆ 15 ನಿಮಿಷದಲ್ಲಿ ಐ ಬ್ಯಾಂಕ್ ಅವ್ರು ಬಂದುಬಿಟ್ಟು, ನಿಯರ್ ಬೈ ಐ ಬ್ಯಾಂಕ್ ಅವ್ರು ಬಂದು ಕಣ್ಣು ತಗೋತಾರೆ. ಏನು ಡಿಸ್ಫಿಗರ್ಮೆಂಟ್ ಮಾಡೋದಿಲ್ಲ, ಮುಖದಲ್ಲಿ ಏನು ಚೇಂಜಸ್ ಬರೋದಿಲ್ಲ, ಏನು ಬ್ಲಡ್ ಬರೋದಿಲ್ಲ. ಸೊ ಯೂಶಲಿ ಒಂದು 15 ಮಿನಿಟ್ಸ್ ಸಾಕು ಸರ್.
1: ಈಗ 4 to 6 hours ಅಂತ ಹಿಂಗೆ ಮಾತಾಡ್ತೀವಲ್ಲ, ಈಗ ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ, ಅಲ್ಲಿ ಹತ್ತಿರದ ಆಸ್ಪತ್ರೆಯವರು ಬಂದು ತಗೊಂಡು ಆಮೇಲೆ ಅದನ್ನ ಬೇಕಾದ್ರೆ ಬೇರೆ ಕಡೆ ಸಾಗಿಸಬಹುದು. ಅಂದ್ರೆ ಒಟ್ಟಾರೆ ನೀವು ಹೇಳೋದು 4 to 6 hours ಒಳಗಡೆ ತಮಗೆ ಬೇಕಾದಂತಹ ಒಂದು ದಾನಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ನೀವು ತೆಗಿತೀರಿ. ಲೇಟ್ ಆಗ್ಬಿಟ್ರೆ ಅಲ್ಲಿಂದ ಅಲ್ಲಿಗೆ ನೀವು ಬೇರೆ ಕಡೆ ಅವಶ್ಯಕತೆ ಇರೋರಿಗೆ ಅಲ್ಲಿಂದ ಸಾಗಿಸ್ಬೋದು, ಲೇಟ್ ಆಗಿ ಸಾಗಿಸ್ಬೋದಾ?
0: ಹಾ ಸರ್, ನೋಡಿ ಕಣ್ಣು ತೆಗಿಲಿಕ್ಕೆ ಅಂದ್ರೆ ಒಬ್ರು ತೀರೋದ್ಮೇಲೆ ಅವ್ರ ಮೈಯಿಂದ ಬ್ಲಡ್ ಸಪ್ಲೈ ಹೋಗ್ಬಿಟ್ಟು ಆಕ್ಸಿಜನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಒಂದು 4 to 6 hours ಆ ಕಣ್ಣು ಅವ್ರ ಮೈಯಲ್ಲಿ ಉಳಿಬಹುದು. ಬಟ್ ನಾವು ಕಣ್ಣು ತೆಗೆದ್ಮೇಲೆ ಎರಡು ರೀತಿ ತೆಗಿತೀವಿ. ಒಂದು ಕಂಪ್ಲೀಟ್ ಐಬಾಲ್ ತೆಗಿತೀವಿ, ಇ ನ್ಯೂಕ್ಲಿಯೇಷನ್ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಬಿಳಿಗುಡೆ ಕಬ್ಬುಗುಡೆನ್ ಮಾತ್ರ ತೆಗಿತೀವಿ. ಇದನ್ನ ನಾವು ಒಂದು ಮಾಯ್ಸ್ ಚೇಂಬರ್ ಅಲ್ಲಿ ಇಡ್ತೀವಿ, ಅದನ್ನ ಫ್ರಿಜ್ ಒಳಗೆ ಕೂಲ್ ಟೆಂಪರೇಚರಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿಕೊಂಡು ಐ ಬ್ಯಾಂಕಿಗೆ ಬರುತ್ತೆ. ಇದು 24 to 48 hours ಫ್ರಿಜ್ಜಲ್ಲಿ ಇಡ್ಬೋದು. ಎರಡನೇದು ನಮ್ಮಲ್ಲಿ ಪ್ರಿಸರ್ವೇಟಿವ್ ಮೀಡಿಯಮ್ಸ್ ಅಂತ ಇದೆ, ಈಗ ಕಾರ್ನಿಝೋಲ್ ಅಂತ ಬರುತ್ತೆ, ಎಂ ಕೆ ಮೀಡಿಯಾ ಅಂತ ಬರುತ್ತೆ, ಆಪ್ಟಿಝೋಲ್ ಅಂತ ಬರುತ್ತೆ. ಇದರಲ್ಲಿ ಒಂದ್ಸತಿ ಇಟ್ಟಮೇಲೆ ಇದು ನಾವು 2 weeks ವರೆಗೂ ಇಡ್ಬೋದು. ಈಗ ಎಂ ಕೆ ಮೀಡಿಯಾ ಅನ್ನೋದು 4 hours ಇಡ್ತೀವಿ ನಾವು, ಇನ್ನೊಂದು ಕಾರ್ನಿಝೋಲ್ ಅನ್ನೋದು 2 weeks ವರೆಗೂ ನಾವು ಫ್ರಿಡ್ಜಲ್ಲಿಟ್ಟು ಆ ಕಣ್ಣನ್ನು ನಾವು ಯೂಸ್ ಮಾಡ್ಬೋದು.
1: ಗ್ರಾಮೀಣ ಭಾಗದಲ್ಲಿ ಬಹಳ ದೂರದ ಒಳಗಿನ ಕೆಲವು ಸ್ಥಳಗಳಿಗೆ ಅಲ್ಲಿ ಕಣ್ಣಿನ ಬ್ಯಾಂಕ್ನವರು ಹೋಗಿ ತಗೊಂಡು ಬರಕ್ಕೆ ಸಾಧ್ಯನಾ?
0: ಆಗುತ್ತೆ ಸರ್. ನಮ್ಮಲ್ಲಿ ಏನಂದ್ರೆ ಐ ಬ್ಯಾಂಕ್ಸು ಸಿಟಿಯಲ್ಲಿದ್ದರೆ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಎಲ್ಲ ಕಡೆನೂ ಇರುತ್ತೆ, ಅದು ವಿಲೇಜಸ್ಸಲ್ಲಿರ್ಬೋದು, ತಾಲೂಕಲ್ಲಿರ್ಬೋದು, ಡಿಸ್ಟ್ರಿಕ್ಟಲ್ಲಿರ್ಬೋದು, ಸುಮಾರು ಐ ಕಲೆಕ್ಷನ್ ಸೆಂಟರ್ಸ್ ಇದೆ. ಇಲ್ಲ ಯಾವುದು ಇಲ್ಲ ಅಂತಂದರೆ ನಿಯರ್ ಬೈ ಐ ಹಾಸ್ಪಿಟಲ್ಗೆ ಇಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ಹೇಳಿದ್ರೂ ಅವರು ಕಣ್ಣನ್ನ ತೆಗಿತಾರೆ, ಅವರು ಅಲ್ಲಿಂದ ಐ ಬ್ಯಾಂಕ್ಗೆ
1: ತಲುಪಿಸ್ತಾರೆ, ಅಲ್ಲಿ ತಗೊಂಡು ಹೋಗ್ಬೋದು ಅಂತ. ಈಗ ಆ ರೀತಿ ದೃಷ್ಟಿ ದೋಷ ಇರೋರು ಅರ್ಜಿ ಹಾಕ್ಬೇಕಾಗತ್ತ, ಹೇಗೆ ಅವರು ದಾನವನ್ನು ಪಡಿತಾರೆ?
0: ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಾರ ಅವ್ರಿಗೆ ಹೇಳಿದ್ರೆ, ಯಾರಿಗಾದ್ರೂ ಅವೇರ್ನೆಸ್ ಇರೋರು ಹೇಳಿದ್ರೆ ಐ ಬ್ಯಾಂಕ್ದು ಫೋನ್ ನಂಬರ್ಸ್ ಆನ್ಲೈನಲ್ಲೇ ಸಿಗುತ್ತೆ ಸರ್. ಸೊ ಅದು ಯಾವುದು ನಿಯರ್ ಬೈ ಐ ಬ್ಯಾಂಕ್ಗಿದ್ರೆ ಅವ್ರು ಡೈರೆಕ್ಟಾಗಿ ಐ ಬ್ಯಾಂಕ್ಗೆ ಕಾಲ್ ಮಾಡ್ಬೋದು. ಇವಾಗ ನೀವು ಹೇಳ್ದಂಗೆ ತುಂಬ ರಿಮೋಟ್ ಪ್ಲೇಸಲ್ಲಿ ಏನಾರ ಇದ್ದರೆ ಅಲ್ಲಿ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಇರುತ್ತೆ. ಸೊ ಅವ್ರು ಯೂಶಲಿ ಏನಾಗುತ್ತೆ ಅಂದರೆ ಅವರೇ ಒಬ್ಬರು ಪರ್ಸನ್ ಹೋಗ್ತಾರೆ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗುತ್ತೋ ಅವ್ರಿಗೆ ಮಾಡಿ ಅವರು ಒಪ್ಪಿಗೆ ಅಂತಂದ್ಮೇಲೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೋತಾರೆ.
1: ಕಲೆಕ್ಟ್ ಮಾಡೋದಾಯ್ತು. ಕಣ್ಣು ದೋಷ ಇರೋರಿಗೆ ಕಣ್ಣು ದಾನ ಓಕೆ, ಅವ್ರು ಹೇಗೆ ಕಣ್ಣು ದಾನವನ್ನು ಪಡಿತಾರೆ ಅಂತ?
0: ಓಕೆ, ಈಗ ಐ ನಮ್ಮಲ್ಲಿ ಏನಂತಂದ್ರೆ ಎಲ್ಲಾನು ಫಾಸ್ಟಾಗಿ ಮಾಡ್ತಾರೆ ಸರ್. ಈಗ ಐ ಒಂದ್ಸತಿ ಕಲೆಕ್ಟ್ ಆದ್ಮೇಲೆ ಅದು ಐ ಬ್ಯಾಂಕ್ಗೆ ಬೇಗ ತಲುಪುತ್ತೆ. ಬೇಗ ತಲುಪಿದ ಕೂಡಲೇ ಅಲ್ಲಿ ನಾವು ಗ್ರೇಡ್ ಮಾಡ್ತೀವಿ, ಬ್ಲಡ್

0: ಸ್ಯಾಂಪಲ್ ತೊಗೊಂಡಿರ್ತೀವಿ. ಬ್ಲಡ್ ಸ್ಯಾಂಪಲಲ್ಲಿ ಸಿರೋಲಜಿ ಅಂತ ಕೆಲವೊಂದು ಚೆಕ್ ಮಾಡ್ತೀವಿ, ಅಂದರೆ ಕೆಲವೊಂದು ಸತಿ ಎಚ್ ಐ ವಿ ಇದೆಯಾ, ಎಚ್ ಬಿ ಎಸ್ ಇದೆಯಾ, ಯಾಕಂದರೆ ನಾವು ಅದನ್ನು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಬಾರ್ದು. ಸೊ ಈ ಥರ ಸ್ಪ್ರೆಡ್ ಆಗುವಂಥ ಕಂಡೀಷನ್ಸ್ ಇಲ್ಲ ಅಂತ ಬ್ಲಡ್ ಟೆಸ್ಟಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಆ ಕಾರ್ನಿಯನ್ನು ಗ್ರೇಡ್ ಮಾಡ್ತೀವಿ. ಯಾವ ಥರ ಗ್ರೇಡ್ ಇದೆ, ಇದನ್ನು ನಾವು ದೃಷ್ಟಿಗೆ ಅಂತ ಯೂಸ್ ಮಾಡ್ಬೋದಾ, ಇಲ್ಲ ಕೆಲವೊಂದು ಸತಿ ತುಂಬ ಅಲ್ಸರ್ ಇರುತ್ತೆ, ಕಣ್ಣು ಹೋಲ್ ಆಗಿರುತ್ತೆ, ಎಮರ್ಜೆನ್ಸಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಕೆಲವೊಂದು ಮಾಡೋದಿರುತ್ತೆ, ಅದಕ್ಕೆ ದೃಷ್ಟಿಗೆ ಗ್ರೇಡ್ ಇಲ್ಲದೆ ಇದ್ರೂ ಸ್ವಲ್ಪ ಗ್ರೇಡ್ ಕಮ್ಮಿ ಇರುವಂಥದ್ದು ನಾವು ಅಲ್ಸರ್ದು ಟ್ರೀಟ್ ಮಾಡಲಿಕ್ಕೆ ಅಂತ ಟಿ ಪಿ ಕೆ ಗ್ರೇಡ್ ಅಂತ ಹೇಳ್ತೀವಿ. ಸೊ ಈ ರೀತಿ ಗ್ರೇಡ್ ಮಾಡಿದ್ಮೇಲೆ ಮತ್ತು ಲೆಮೆಲಾರ್ ಸರ್ಜರೀಸ್ ಅಂತ ನಾನು ಏನು ಹೇಳಿದೆ, ಇದು ಯಾವ ಕಣ್ಣಿಗೆ ಯಾವ ಥರ ಸರ್ಜರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಮ್ಮ ಐ ಬ್ಯಾಂಕಲ್ಲಿ ಇದಿರುತ್ತೆ, ವೇಟಿಂಗ್ ಲಿಸ್ಟ್ ಇರುತ್ತೆ, ಯಾರಿಗೆ ಯಾವ ಸರ್ಜರಿ ಇದ್ದಾರೆ ಅಂತ ಒಂದು ವೇಟಿಂಗ್ ಲಿಸ್ಟ್ ಇರುತ್ತೆ. ಅದ್ರ ಪ್ರಕಾರ ಅವ್ರು ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಇಮಿಡಿಯೇಟಾಗಿ ಕಾಲ್ ಮಾಡಿದಾಗ ನೆಕ್ಸ್ಟ್ ಡೇನೆ ಮೋಸ್ಟ್ ಆಫ್ ದ ಟೈಮ್ ಬೆಂಗಳೂರಲ್ಲೇ ಇರೋರಾದರೆ ಬೇಗ ಬರ್ತಾರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ಸರ್ಜರಿಗೆ ಪೋಸ್ಟ್ ಮಾಡ್ತಾರೆ.
1: ಅಲ್ಲಿ ಆ ಅವಧಿ ನಿಮ್ಗೆ ಗೊತ್ತಿರುತ್ತದೆ, ರೋಗಿ ಬರ್ತಾರೆ, ಬಂದು ದಾನವನ್ನು ಪಡ್ಕೊಂಡು ಹೋಗ್ತಾರೆ, ದೃಷ್ಟಿಯನ್ನು ಪಡಿತಾರೆ,
0: ಐ ಬ್ಯಾಂಕ್ ಲಿಸ್ಟಿಗೆ ತಗೋತಾರಲ್ಲ ಅವಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿರ್ತಾರೆ. ನೋಡಿ ಇದು ಎಲೆಕ್ಟಿವ್ ಸರ್ಜರೀಸ್ ಅಲ್ಲ, ಅಂದರೆ ನಮಗೆ ಬೇಕಿದ್ದಾಗ ಮಾಡ್ಕೊಳ್ಳೋಂತಲ್ಲ, ನಿಮಗೆ ಕಾಲ್ ಬಂದ ಕೂಡಲೇ ಯೂಶಲಿ ನೆಕ್ಸ್ಟ್ ಡೇನೆ ಬರಬೇಕು ಅಂತ ಅದ್ರ ರಿಲೇಟೆಡ್ ಎಲ್ಲ ಮುಂಚೆನೆ ಹೇಳಿರೋದ್ರಿಂದ ಕಾಲ್ ಯಾವಾಗ ಬರುತ್ತೆ ಅವರು ಯೂಶಲಿ ನೆಕ್ಸ್ಟ್ ಡೇ ಎಲ್ಲ
1: ಬರುತ್ತೆ. ದೃಷ್ಟಿ ಪಡೆಯೋದು ಅಂದ್ರೆ ಬಹಳ ಅಲ್ವಾ, ಇಡೀ ಜಗತ್ತೇ ಕಾಣುತ್ತೆ ಅಂತಂದ್ಮೇಲೆ ಹೇಗೆ ಇರುತ್ತೆ ಅಂತ.
0: ಸರ್ ಯೂಶಲಿ ಅಫೋರ್ಡಬಲ್ ಚಾರ್ಜಸ್ ಎಲ್ಲ ಇರುತ್ತೆ ಸರ್, ಯಾಕೆ ಅಂತಂದರೆ ಇದು ಫುಲ್ ಥಿಕ್ನೆಸ್ ಒಂದು ಚಾರ್ಜ್ ಆಗುತ್ತೆ, ಲೆಮೆಲಾರ್ ಸರ್ಜರಿ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಬಟ್ ಎವ್ರಿಥಿಂಗ್ ಈಸ್ ಅಫೋರ್ಡಬಲ್.
1: ದೃಷ್ಟಿ ಬೇಕು ಅಂತಂದ್ರೆ ಎಲ್ಲದಕ್ಕೂ ತಯಾರಿ,
0: ಬಟ್ ಕಣ್ಣಿಗೆ ದಾನ ಮಾಡಿರೋ ಕಣ್ಣಿಗೆ ಚಾರ್ಜ್ ಮಾಡೋದಿಲ್ಲ, ಬಿಕಾಸ್ ಅದನ್ನ ದಾನ ಮಾಡಿರೋದು ಅದು. ಸೊ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ, ಸರ್ಜರಿ ಚಾರ್ಜಸ್ ಇರುತ್ತೆ.
1: ಈಗ ನಡುವೆ ನೀವು ಮಾತಾಡ್ತಾ ಅಕಸ್ಮಾತ್ ಏನಾದ್ರೂ ಹೆಚ್ ಐ ವಿ ಇದೆಯಾ ಅಂತ ಅನ್ನೋದನ್ನ ಪರೀಕ್ಷೆ ಮಾಡಿ ನಾವು ನೋಡ್ಬೇಕಾಗತ್ತೆ ಅಂತ ಹೇಳಿದ್ರಿ. ಬೇರೆ ಬೇರೆ ಏನೇನು ಸಮಸ್ಯೆಗಳು ಇದ್ದಾಗ ದಾನ ಪಡಿಲಿಕ್ಕೆ ಆಗಲ್ಲ, ಅಥವಾ ಯಾರ್ಯಾರು ಸುಲಭವಾಗಿ ದಾನ ಮಾಡಬಹುದು ಅದರದ್ದು ಒಂದು?
0: ಎಲ್ಲರೂ ದಾನ ಮಾಡ್ಬೋದು. ಯೂಶಲಿ ಏಜ್ ಬಂದು 2 ಇಯರ್ಸ್ ಮೇಲೆ ಆದರೆ ಆ ಕಣ್ಣು ನಮ್ಮ, ಯಾಕೆಂದರೆ 2 ವರ್ಷದಾದಮೇಲೆ ನಮ್ಮ ಅಡಲ್ಟ್ ಸೈಜ್ ಕಣ್ಣಾಗಿರುತ್ತೆ ಮಗು ಕಣ್ಣು. ಸೊ ಅವ್ರನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಸ್ಟೇಜಲ್ಲಿ ಇರುತ್ತೆ ಆ ಕಣ್ಣು. ಸೊ ಸರ್ಜರಿ ಮಾಡಬೇಕಂದ್ರೆ 2 ವರ್ಷ ಮೇಲೆ ಆಗಿರಬೇಕು, ಮತ್ತು ವಯಸ್ಸಾಗಿರೋರು ಯಾರಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್. ಈಗ ಡಯಾಬಿಟಿಕ್ ಇದ್ರು, ಹೈಪರ್ ಟೆನ್ಷನ್ ಇದ್ರೂ, ಏನೇ ತೊಂದರೆಗಳಿದ್ರು, ಇಲ್ಲ ಕೆಟ್ರಾಕ್ ಸರ್ಜರಿ ಆಗಿದ್ರು ಮಾಡ್ಬೋದು, ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಬಟ್ ಇದು ಎಚ್ ಐ ವಿ ಎಚ್ ಬಿ ಎಸ್ ಎ ಜಿ ಅಂತ ಏನು ಹೇಳಿದೆ, ಇದು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ನಾವು ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡ್ತೀವಿ ಸ್ಪ್ರೆಡ್ ಮಾಡೋದ್ರಿಂದ. ಸೊ ಇಂಥವ್ರದ್ದು ನಾವು ಯೂಶಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ.
1: ಡಯಾಬಿಟಿಸ್
0: ಮಾಡ್ಬೋದು ಸರ್, ಗ್ಲಾಸ್ ಹಾಕಿದರೆ ಮಾಡ್ಬೋದು, ಡಯಾಬಿಟಿಕ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ, ಕೆಟ್ರಾಕ್ ಸರ್ಜರಿ ಆಗಿರುತ್ತೆ, ಯಾರಾದ್ರೂ ಮಾಡ್ಬೋದು ಸರ್.
1: ಹೀಗೆ ಕಣ್ಣಿನ ದೃಷ್ಟಿನಲ್ಲಿ ನಾವು ಸಾಕಷ್ಟು ಅನೇಕ ಮಾಹಿತಿಗಳನ್ನು ಪಡ್ಕೊಂಡು ನಾವು ಮುಂದುವರೆದ್ರೆ ಯಾವುದನ್ನು ಪ್ರಯತ್ನ ಮಾಡಿ ನಾವು ದೃಷ್ಟಿ ಪಡಿಬೇಕಂಥೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತೀವೋ ಅದು ಸಿಗುತ್ತೆ. ಯಾಕಂದರೆ ಇವತ್ತು ಇಂಥದ್ದು ಚಿಕಿತ್ಸೆ ಇಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿದಿನ ಹೊಸ ಹೊಸ ಬೆಳವಣಿಗೆಗಳಾಗ್ತಾಯಿವೆ. ಒಂದು ಕಾಲದಲ್ಲಿ ಮೊದಲು ಎಷ್ಟೋ ಶಸ್ತ್ರಚಿಕಿತ್ಸೆಗಳಾಗ್ತಾಯಿದ್ವು ನಾವು ನೋಡ್ತಿದ್ವಿ, ಕಣ್ಣಿನ ಪೊರೆ ಚಿಕಿತ್ಸೆ ಅಂದರೆ ಭಾರಿ ಸರಳ ಅಂತ ನಾವು ರೀತಿಯಲ್ಲಿ, ಈಗ ಇನ್ನೂ ಸರಳ ಆಗಿದೆ ಅಂತ ಹೇಳ್ಬೋದು ನಾವೀಗ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ತೀವಿ. ಅಂಥವರು ಮುಂದೆ ಬಂದು ಈ ರೀತಿ ದೃಷ್ಟಿದಾನ ಬಹಳ ದೊಡ್ಡ ದಾನ ಅಂತ ಅನ್ನುವಂಥ ವಿಷಯವನ್ನು ಹೇಳ್ತಾ ಅವರು ಕೂಡ ದಾನ ಮಾಡಿರೋದ್ರಿಂದ ಅವರನ್ನು ನಾವು ಅನುಸರಿಸಿ ತುಂಬ ಜನನೂ ಮುಂದೆ ಬರ್ತಾ ಇದ್ದೀವಿ. ಇನ್ನೂ ಭಾಳಷ್ಟು ಮುಂದೆ ಬರಬೇಕಾಗಿದೆ. ಇಂತಹ ಒಂದು ನೇತ್ರದಾನದ ಪಾಕ್ಷಿಕವನ್ನು ನಾವೇನು ಆಚರಣೆ ಮಾಡ್ತಿದ್ದೀವಿ, ಇಂಥ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಅರಿವು ಸಿಗಬೇಕು. ತಾವು ಈ ಕಾರ್ಯಕ್ರಮದ ಮೂಲಕವಾಗಿ ಭಾಳಷ್ಟು ವಿಷಯಗಳನ್ನು ಹೇಳಿದಿರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನೇತ್ರದಾನದ ಮಹತ್ವ ಕುರಿತಾಗಿ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದೀಗ ಒಂದು ಭಾವಗೀತೆ, ರಾಜ್ಕುಮಾರ್ ಭಾರತಿ ಮತ್ತು ಕೆಎಸ್ ಸುರೇಖಾ ಅವರ ಸ್ವರದಲ್ಲಿ, ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯಿದು.

0: ಭಾವಗೀತೆಯನ್ನ ಕೇಳಿದ್ರಿ. ಸಮಯ ಇದೀಗ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ.
2: ನೀರು ಮನುಷ್ಯನ

ಬದುಕಿನ ಮೂಲ ಆಧಾರ, ಜೀವ ಜಲ ಕೂಡ. ಕೃಷಿ ಕೈಗಾರಿಕೆಗೆ ನಿತ್ಯ ದೈನಂದಿನ ನಮ್ಮ ಎಲ್ಲ ಅಗತ್ಯಕ್ಕೂ ನೀರು ಬೇಕೇ ಬೇಕು. ಆದರೆ ಮಳೆಯ ಪ್ರಮಾಣದಲ್ಲಿ ಕುಸಿತ, ಹೆಚ್ಚುತ್ತಿರುವ ನೀರಿನ ಬೇಡಿಕೆ ಮತ್ತು ಭೂಗರ್ಭ ಜಲದ ಅತಿಯಾದ ಬಳಕೆಯಿಂದ ಇಂದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದಕ್ಕೆ ಪೂರಕವಾಗಿ ಭೂಮಿಯೊಳಗಿಂದ ಪಡೆದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಭೂಮಿಗೆ ಮರುಪೂರಣ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಅಟಲ್ ಭೂಜಲ್ ಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನಿಮಿತ್ತ 2019 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರಂಭಿಸಿದರು. ಯೋಜನೆಯು ಏಪ್ರಿಲ್ 2020ರಲ್ಲಿ ಅನುಷ್ಠಾನಗೊಂಡಿತು. ಇದು ಕೇಂದ್ರ ವಲಯದ ಮತ್ತು ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಯಾಗಿದೆ. ನೀರಿನ ಕೊರತೆ ಮತ್ತು ಅಂತರ್ಜಲದ ಮಟ್ಟ ವೇಗವಾಗಿ ಕುಸಿಯುತ್ತಿರುವ ಕಾರಣ ಅಂಥ ಪ್ರದೇಶಗಳಲ್ಲಿ ಆ ಊರಿನ ಸಮುದಾಯ ಸಹಭಾಗಿತ್ವದ ಮೂಲಕ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಮಾಡುವುದೇ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಕೇಂದ್ರ ಸರ್ಕಾರವು ಮೊದಲು ಅಂತರ್ಜಲ ಹೆಚ್ಚು ಬಳಕೆಯಾದಂತಹ ದೇಶದ 7 ರಾಜ್ಯಗಳನ್ನು ಗುರುತಿಸಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದಕ್ಕಾಗಿ 2020ರಿಂದ 2025ರವರೆಗೆ 5 ವರ್ಷಗಳ ಅವಧಿಗೆ ಸರ್ಕಾರವು ಒಟ್ಟು 6,000 ಕೋಟಿ ರೂಪಾಯಿಗಳ ಅನುದಾನ ನೀಡಿತ್ತು. 7 ರಾಜ್ಯಗಳ 80 ಜಿಲ್ಲೆಗಳ ಅಂತರ್ಜಲ ಕಡಿಮೆ ಇರುವ 8,203 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯಡಿ ಸಾವಿರಾರು ನೀರು ಸಂರಕ್ಷಣೆ ಮತ್ತು ನೀರು ಮರುಪೂರಣ ಕಾಮಗಾರಿಗಳು ಕೂಡ ನಡೆದಿವೆ. ನಂತರ ಯೋಜನೆಯ ನ್ಯಾಷನಲ್ ಲೆವೆಲ್ ಸ್ಟಿರಿಂಗ್ ಕಮಿಟಿಯು 2025ರಲ್ಲಿ ನಡೆಸಿದ ಸಭೆಯಲ್ಲಿ ಮತ್ತೆ 2 ವರ್ಷದ ಅವಧಿ ವಿಸ್ತರಣೆಗೆ ನಿರ್ಧರಿಸಿತು. ಭೌಗೋಳಿಕವಾಗಿ ನೀರಿನ ಮಟ್ಟ ಕಡಿಮೆ ಇರುವ ಹೆಚ್ಚಿನ 5 ರಾಜ್ಯಗಳನ್ನು ಗುರುತಿಸಿತು. 2025ರಿಂದ 2027ರ ಈ 2 ವರ್ಷಗಳ ಹೆಚ್ಚಿನ ಅವಧಿಗೆ ಹೊಸದಾಗಿ ಆಂಧ್ರಪ್ರದೇಶ, ಬಿಹಾರ್, ಪಂಜಾಬ್, ತಮಿಳುನಾಡು, ತೆಲಂಗಾಣ ಈ 5 ರಾಜ್ಯಗಳಿಗೆ ವಿಸ್ತರಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿತ್ತು. ಅಂದರೆ ಒಟ್ಟು 12 ರಾಜ್ಯಗಳಿಗೆ ಅಟಲ್ ಭೂಜಲ್ ಯೋಜನೆ ವಿಸ್ತರಿಸುವ ಉದ್ದೇಶದಿಂದ 5 ರಾಜ್ಯಗಳು ಸೇರಿ 8,200 ಕೋಟಿ ಬಜೆಟ್ ನಿಗದಿಗೊಳಿಸಲಾಗಿತ್ತು. ಆದರೆ ಕೇಂದ್ರ ಸಚಿವ ಸಂಪುಟದ ಅಂತಿಮ ಅನುಮೋದನೆ ಸಿಗುವುದು ಬಾಕಿ ಇದೆ. ಪಂಜಾಬ್ ಮಾತ್ರ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಇನ್ನು 4 ರಾಜ್ಯಗಳು ಒಪ್ಪಿಗೆ ಸೂಚಿಸಿದ ನಂತರ 2ನೇ ಹಂತದ ಅಟಲ್ ಭೂಜಲ್ ಯೋಜನೆಯು 2.0 ಅಧಿಕೃತವಾಗಿ ಶುರುವಾಗಲಿದೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ವಿಶೇಷತೆ ಏನೆಂದರೆ, ಇದು ಕೇವಲ ಸರ್ಕಾರದಿಂದ ಹಣ ಅಥವಾ ನೀರು ಒದಗಿಸುವ ಯೋಜನೆಯಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಮುದಾಯವೇ ಮುಂದಾಗಬೇಕಾಗಿರುವ ಹೊಣೆಗಾರಿಕೆಯನ್ನು ತಿಳಿಸುವ ಮಹತ್ವದ ಯೋಜನೆಯಾಗಿದೆ. ಭೂಗರ್ಭ ಜಲದ ಕುಸಿತವನ್ನು ತಡೆಯುವುದು, ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಮರುಪೂರಣ ಹೆಚ್ಚಿಸುವುದು, ರೈತರು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುವುದನ್ನು ಕಡಿಮೆ ಮಾಡುವುದು, ನೀರಿನ ಮಿತವ್ಯಯ ಬಳಕೆಗೆ ಉತ್ತೇಜಿಸುವುದು, ಜಲಭದ್ರತಾ ಯೋಜನೆ ರೂಪಿಸುವುದು, ನೀರಿನ ಲಭ್ಯತೆಗೆ ಅನುಗುಣವಾಗಿ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ತರಲು ಪ್ರೇರಣೆ ನೀಡುವುದು ಈ ಯೋಜನೆಯ ಮುಖ್ಯ ಧ್ಯೇಯವಾಗಿದೆ. ನೀರಿನ ಕೊರತೆಯಾದ ತಕ್ಷಣ ಕೇವಲ ಹೆಚ್ಚು ಹೆಚ್ಚು ಬೋರ್ವೆಲ್ ಕೊರೆದು ನೀರು ಹುಡುಕುವುದು ಪರ್ಯಾಯವಲ್ಲ. ಇರುವ ನೀರನ್ನು ಹೇಗೆ ಸಂರಕ್ಷಿಸುವುದು ಮತ್ತು ನೀರಿನ ಬಳಕೆಯನ್ನು ನಿಯಂತ್ರಿಸುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಮೊದಲನೆಯದಾಗಿ ಗ್ರಾಮದ ನೀರಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ನೀರಿನ ಬಜೆಟ್ ರೂಪಿಸಲಾಗುತ್ತದೆ. ಭೂಮಿಯಲ್ಲಿ ಎಷ್ಟು ನೀರಿದೆ, ಹಾಗೆ ಎಷ್ಟು ನೀರು ಬಳಸುತ್ತಿದ್ದೇವೆ, ಬಳಸಿದ ಮೇಲೆ ಎಷ್ಟು ನೀರು ಮತ್ತೆ ಭೂಮಿಗೆ ಸೇರಿಸಬಹುದು ಎಂಬುದನ್ನು ಲೆಕ್ಕ ಹಾಕಿ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದನ್ನು ಈ ಯೋಜನೆಯು ತಿಳಿಸುತ್ತದೆ. ನಾವು ಮನೆಯ ಆದಾಯ ಖರ್ಚಿನ ಲೆಕ್ಕ ಇಡುವಂತೆ ಗ್ರಾಮವು ಕೂಡ ತನ್ನ ನೀರಿನ ಲೆಕ್ಕ ಇಡಲೇಬೇಕು. 1 ವರ್ಷದಲ್ಲಿ ಗ್ರಾಮಕ್ಕೆ ಎಷ್ಟು ಮಳೆ ನೀರು ಲಭ್ಯವಾಗುತ್ತದೆ, ಕೃಷಿಗೆ ಎಷ್ಟು, ಕುಡಿಯಲು, ಗೃಹ ಬಳಕೆ ಮತ್ತು ಇತರ ಬಳಕೆಗೆ ಎಷ್ಟು ನೀರು ಬೇಕು, ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ನೀರನ್ನು ಹೇಗೆ ಬಳಸಬೇಕು ಎಂಬುದನ್ನು ಗ್ರಾಮಸ್ಥರು ಚರ್ಚಿಸಿ ಯೋಜನೆ ರೂಪಿಸುವುದೇ ನೀರಿನ ಬಜೆಟ್ ಎನ್ನುತ್ತಾರೆ. ಬೋರ್ವೆಲ್ಗಳಿಂದ ಎಷ್ಟು ನೀರು ತೆಗೆಯಲಾಗುತ್ತಿದೆ, ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆಯೇ ಅಥವಾ ಕುಸಿಯುತ್ತಿದೆಯೋ, ಈ ಎಲ್ಲ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಲಾಗುತ್ತದೆ. ಇದಕ್ಕಾಗಿ ಮಳೆ ಮಾಪಕಗಳು, ನೀರಿನ ಮಟ್ಟ ಅಳೆಯುವ ಸಾಧನಗಳು, ನೀರಿನ ಹರಿವು ಅಳೆಯುವ ಮೀಟರ್ಗಳು ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಹೀಗೆ ನೀರಿನ ಬಜೆಟ್ ಆಧರಿಸಿ ಗ್ರಾಮಕ್ಕೆ, ಅಂದರೆ ಸಮುದಾಯದ ಸಹಭಾಗಿತ್ವದ ಜಲಭದ್ರತಾ ಯೋಜನೆ ರೂಪಿಸಲಾಗುತ್ತದೆ.
ಬೇಕಾಗುತ್ತದೆ. ಇಲ್ಲಿ ಯಾವ ಕೆರೆಯನ್ನು ಪುನರುಜ್ಜೀವನಗೊಳಿಸಬೇಕು, ಎಲ್ಲಿ ಮಳೆ ನೀರು ಸಂಗ್ರಹಿಸಬೇಕು, ಎಲ್ಲಿ ನೀರು ಭೂಮಿಗೆ ಇಂಗುವಂತೆ ಮಾಡಬೇಕು, ಕೃಷಿಯಲ್ಲಿ ನೀರಿನ ಬಳಕೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಯಾವ ಬೆಳೆಗಳಿಗೆ ಆದ್ಯತೆ ನೀಡಬೇಕು, ಇಂತಹ ಪ್ರಶ್ನೆಗಳಿಗೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಈ ಅಟಲ್ ಭೂಜಲ್ ಯೋಜನೆಯು ಇಲ್ಲಿ ಹೇಗೆ ಕಾರ್ಯರೂಪುಗೊಳ್ಳುವುದು ಎಂದರೆ, ಮಳೆ ನೀರನ್ನು ಭೂಮಿಗೆ

0: ಮರಳಿ ಸೇರಿಸುವುದು, ಆ ನೀರು ವೇಗವಾಗಿ ಹರಿದು ಹೋಗದೆ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು, ಇದಕ್ಕಾಗಿ ಕೆರೆಕಟ್ಟೆ ಸುಧಾರಣೆ, ಚೆಕ್ ಡ್ಯಾಂ, ಮಳೆ ನೀರು ಸಂಗ್ರಹಣೆ ಮತ್ತು ಕೃತಕ ಭೂಗರ್ಭ ಜಲ ಮರುಪೂರಣದಂತಹ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಈ ಯೋಜನೆಯಡಿ ಸುಮಾರು 81,000 ನೀರು ಸಂರಕ್ಷಣೆ ಮತ್ತು ಭೂಗರ್ಭ ಜಲ ಮರುಪೂರಣ ಕಾಮಗಾರಿ ನಡೆದಿರುವ ಬಗ್ಗೆ ಕೇಂದ್ರ ಸರ್ಕಾರವು ವರದಿ ಮಾಡಿದೆ. ಈ ಯೋಜನೆಯಲ್ಲಿ ರೈತರ ಪಾತ್ರ ಬಹಳ ಪ್ರಮುಖವಾಗಿದೆ. ಕೃಷಿಯಲ್ಲೇ ಅಂತರ್ಜಲದ ದೊಡ್ಡ ಪ್ರಮಾಣದ ಬಳಕೆಯಾಗುವುದರಿಂದ ಬೆಳೆ ಪದ್ಧತಿ ಬದಲಾವಣೆ, ನೀರಿನ ಸಂರಕ್ಷಣೆ ಮತ್ತು ಸಮರ್ಥ ಬಳಕೆಗೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹನಿ ನೀರಾವರಿ, ತುಂತುರು ನೀರಾವರಿ, ನೀರು ಉಳಿಸುವ ಕೃಷಿ ಪದ್ಧತಿಗಳು, ಸೂಕ್ಷ್ಮ ಬೆಳೆ ಆಯ್ಕೆ ಮತ್ತು ಅಗತ್ಯವಿರುವಷ್ಟು ಮಾತ್ರ ನೀರಾವರಿ ಮಾಡುವಂತಹ ಕ್ರಮಗಳಿಗೆ ಮುಂದಾಗಲೇಬೇಕಿದೆ. ಮಳೆ ನೀರು ಮರುಪೂರಣದಲ್ಲಿ ರೈತರು ನೇರವಾಗಿ ಭಾಗವಹಿಸುತ್ತಾರೆ. ಕಡಿಮೆ ನೀರಿನ ಉತ್ತಮ ಬೆಳೆ ಎಂಬ ದಿಕ್ಕಿಗೆ ಸಾಗುವುದು ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಬಜೆಟ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಾರ್ಯಕ್ಷಮತೆ ಆಧಾರಿತ ಧನ ಸಹಾಯ, ಎಂದರೆ ಚೆನ್ನಾಗಿ ಕೆಲಸ ಮಾಡಿದ ರಾಜ್ಯಗಳಿಗೆ ಹೆಚ್ಚು ಹಣ ನೀಡುವ ಯೋಜನೆ ಕೂಡ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಯಾರೆಲ್ಲ ಕೆಲಸ ಮಾಡುತ್ತಾರೆ ಎಂದರೆ, ಈ ಯೋಜನೆ ಸರ್ಕಾರದ ಒಂದು ಇಲಾಖೆಯ ಕೆಲಸ ಮಾತ್ರವಲ್ಲ. ಭಾರತ ಸರ್ಕಾರ, ಜಲಶಕ್ತಿ ಸಚಿವಾಲಯ, ಜಲಸಂಪನ್ಮೂಲ, ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣೆ ಇಲಾಖೆಯು ಜಾರಿಗೊಳಿಸಿದ್ದು, ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಸರ್ಕಾರಗಳಿಗೆ ನೆರವಾಗಿದೆ. ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯು ಜನರ ಸಹಭಾಗಿತ್ವ ಹೆಚ್ಚಿಸುವ ಹೊಣೆಗಾರಿಕೆ ನಿಭಾಯಿಸುತ್ತದೆ. ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಇಲಾಖೆಗಳು ಗ್ರಾಮ ಪಂಚಾಯಿತಿಗಳಿಗೆ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ನೆರವು ನೀಡಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸುತ್ತವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಸೇರಿ ನೀರಿನ ಬಜೆಟ್ ಮತ್ತು ಜಲಭದ್ರತಾ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ಸಹಕರಿಸುತ್ತಾರೆ. ಇದರ ಜೊತೆಗೆ ವಿವಿಧ ಇಲಾಖೆಗಳು, ರೈತರು, ರೈತ ಮಹಿಳೆಯರು, ಗ್ರಾಮಸ್ಥರು, ಸ್ಥಳೀಯ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಯುವ ಜನತೆ ಭಾಗವಹಿಸಿ ಒಟ್ಟಾಗಿ ಕೆಲಸ ಮಾಡುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಆಶಯವಾಗಿದೆ. ಇನ್ನು 2026 ಜನವರಿಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 7 ರಾಜ್ಯಗಳಲ್ಲಿ ಭೂಗರ್ಭ ಜಲ ಕುಸಿತದ ದರದಲ್ಲಿ ಸುಧಾರಣೆ ಕಂಡು ಬಂದಿದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ ಮತ್ತು 1,199 ಗ್ರಾಮ ಪಂಚಾಯಿತಿಗಳು ಯೋಜನೆಯ ವ್ಯಾಪ್ತಿಗೊಳಪಟ್ಟಿದ್ದು, ಇಲ್ಲಿಯೂ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ನೀರು ಪ್ರಕೃತಿಯ ಕೊಡುಗೆ, ಆದರೆ ಅದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಮಳೆ ಕಡಿಮೆಯಾದಾಗ ಮಾತ್ರ ನೀರಿನ ಮಹತ್ವ ನೆನಪಾಗಬಾರದು. ಮಳೆ ಬಂದಾಗಲೇ ನೀರನ್ನು ಹಿಡಿದು ಉಳಿಸಿ ಭೂಮಿಗೆ ಇಂಗಿಸಿ ಅಗತ್ಯಕ್ಕೆ ತಕ್ಕಂತೆ ಬಳಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ನಮ್ಮ ಗ್ರಾಮದ ನೀರನ್ನು ಉಳಿಸುವ ಕೆಲಸ ನಮ್ಮದು, ಸರ್ಕಾರದ ಕೆಲಸ ಮಾತ್ರವಲ್ಲ. ರೈತರು, ಮಹಿಳೆಯರು, ಯುವಕರು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರೂ ಇದರಲ್ಲಿ ಪಾಲುದಾರರು ಆಗಲೇಬೇಕು. ಭೂಮಿಯೊಳಗಿನ ನೀರನ್ನು ಕೇವಲ ತೆಗೆದುಕೊಳ್ಳುವುದು ನಮ್ಮ ಹಕ್ಕಲ್ಲ, ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ನೀರನ್ನು ಬಳಸುವ ಮೊದಲು ಅದರ ಲೆಕ್ಕ ತಿಳಿಯುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಇಂದು ಉಳಿಸಿದ ಒಂದು ಹನಿ ನೀರು ನಾಳೆಯ ಒಂದು ಬದುಕನ್ನು ಉಳಿಸಬಹುದು. ಇದೇ ಅಟಲ್ ಭೂಜಲ ಯೋಜನೆಯ ಆಶಯವಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್,
3: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
1: ಮನ್ ಕಿ ಬಾತ್
2: ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
1: ಮನ್ ಕಿ ಬಾತ್. ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ, ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವೇಷ್ಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ.

ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತದ ವಿರುದ್ಧ ಫಾಲೋ ಆನ್ ಬಳಿಕ ಎರಡನೇ ಇನ್ನಿಂಗ್ಸ್ ಮುಂದುವರಿಸಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ ಎರಡು ಕಾಲೇಜುಗಳ ಯುವ ಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಮತ್ತು ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶವನ್ನು ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ಜರುಗಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಮತ್ತು ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಕೆನಡಾಕ್ಕೆ ಭೇಟಿ ನೀಡಿರುವ ಅವರು ಟೊರೊಂಟೊದಲ್ಲಿ ಭಾರತೀಯ ಮೂಲದ ಉದ್ಯಮಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ಬಲದಿಂದ ಎರಡೂ ದೇಶಗಳ ಸಂಬಂಧವು ಗಮನಾರ್ಹವಾಗಿ ವೃದ್ಧಿಸಿದೆ ಎಂದ ಅವರು 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಬಿಲಿಯನ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಯುಪಿಐ ಮತ್ತು ಗಿಫ್ಟ್ ಸಿಟಿ ಮೂಲಕ ಕೆನಡಾದ ಬ್ಯಾಂಕುಗಳು ಮತ್ತು ಹೂಡಿಕೆದಾರರಿಗೆ ಬೃಹತ್ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಉಂಟಾಗುತ್ತಿರುವಂತಹ ಮಾನವೀಯ ಬಿಕ್ಕಟ್ಟುಗಳನ್ನು ನಿಯಂತ್ರಿಸುವುದು ಮತ್ತು ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ನಡೆದ ಫುಡ್ ಅಂಡರ್ ಫೈರ್ ವಿಷಯಾಧಾರಿತ ಬಹಿರಂಗ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಸುರಕ್ಷಿತ, ಶೀಘ್ರ ಮತ್ತು ತಡೆರಹಿತ ಮಾನವೀಯ ನೆರವು ತಲುಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭದ್ರತಾ ಮಂಡಳಿಯು ವಿಧಿಸುವ ನಿರ್ಬಂಧಗಳು ಅಥವಾ ಕೈಗೊಳ್ಳುವ ಕ್ರಮಗಳು ಮಾನವೀಯ ನೆರವು ಹಾಗೂ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇಂಧನ ಮಾರುಕಟ್ಟೆ, ರಸಗೊಬ್ಬರ ಪೂರೈಕೆ, ಕಡಲ ಸಾರಿಗೆ ಮತ್ತು ಕೃಷಿ ವ್ಯಾಪಾರದಲ್ಲಾಗುವಂತಹ ಅಡೆತಡೆಗಳು ಜಗತ್ತಿನಾದ್ಯಂತ ಆಹಾರ ಭದ್ರತೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದು ಭಾರತೀಯ ರಾಯಭಾರಿ ತಿಳಿಸಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವಾದ ಇಂದು ಅವರ ಸ್ಮರಣಾರ್ಥ ಆಚರಣೆ ಮಾಡಲಾಗುವಂತಹ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿ ಅವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್, ಮೆಹ್ವಿಲ್ ಮತ್ತು ಸೀತಾರ್ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಈ ಹಬ್ಬ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಅವರ ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಬ್ಬ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂತಸವನ್ನು ನೆಲೆಸುವಂತೆ ಮಾಡಲಿ ಎಂದು ಹೇಳಿದ್ದಾರೆ. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ಮಹಾರಾಜ ಮಹಾಬಲಿಯನ್ನು ಭಕ್ತಿಯಿಂದ ಸ್ವಾಗತಿಸುವಂತಹ ತಿರು ಓಣಂ ಹಬ್ಬವನ್ನು ಅತ್ಯಂತ ಸೌಹಾರ್ದತೆ ಮತ್ತು ವೈಭವದಿಂದ ಆಚರಣೆ ಮಾಡುತ್ತಿದ್ದಾರೆ. ಮನೆಗಳ ಮುಂದೆ ವರ್ಣರಂಜಿತವಾಗಿ ಬಿಡಿಸಲಾದಂತಹ ಸಾಂಪ್ರದಾಯಿಕ ಹೂವಿನ ಹಾಸು ಓಣ ಪೂಕಳಂನೊಂದಿಗೆ ಇಂದಿನ ಹಬ್ಬದ ಆಚರಣೆಗಳು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿವೆ. ಕೇರಳಂನ ಕೊಯ್ಲು ಹಬ್ಬವಾದ ಓಣಂ ಅನ್ನು ಜಾತಿ, ಮತ ಮತ್ತು ಧರ್ಮದ ಗಡಿಗಳನ್ನು ಮೀರಿ ಪ್ರತಿಯೊಬ್ಬರೂ ಒಂದಾಗಿ ಆಚರಣೆ ಮಾಡುತ್ತಾರೆ. ಹಬ್ಬದ ನಿಮಿತ್ತ ಪ್ರಸಿದ್ಧ ಶಬರಿಮಲೆ, ಅರನ್ಮುಲ ಮತ್ತು ಗುರುವಾಯೂರು ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿದ್ದು ಮಳೆಯ ನಡುವೆಯೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಸಸ್ಯಹಾರಿ ಭೋಜನ ಓಣ ಸದ್ಯ ಈ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಇದರ ಜೊತೆಗೆ ಇಂದು ಮಧ್ಯಾಹ್ನದಿಂದ ರಾಜ್ಯ

0: ಪ್ರಾಂತ್ಯದಾದ್ಯಂತ ಅಧಿಕೃತ ಆಚರಣೆಗಳು ಸೇರಿದಂತೆ ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಪ್ರದಾಯಿಕ ಕ್ರೀಡಾಕೂಟಗಳು ಆಯೋಜನೆಗೊಂಡಿವೆ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ತಿರು ಓಣಂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣದ ರಾಜ್ಯವಾದ ಕೇರಳದ ಹೆಸರನ್ನು ಕೇರಳಂ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಿ ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆ ಹೊರಡಿಸಿದ್ದು, ಈ ಹೊಸ ಹೆಸರು ನಿನ್ನೆಯಿಂದ ಜಾರಿಗೆ ಬಂದಿದೆ. ಕಳೆದ August 11 ಲೋಕಸಭೆಯಲ್ಲಿ ಹಾಗೂ ಮಾರನೇ ದಿನ ರಾಜ್ಯಸಭೆಯಲ್ಲಿ ಕೇರಳ ಹೆಸರು ಬದಲಾವಣೆ ವಿಧೇಯಕಕ್ಕೆ ಕಾಯ್ದೆಯಾಗಿ ಮಂಜೂರಾತಿ ಸಿಕ್ಕಿತ್ತು. ಈ ತಿಂಗಳ ಆರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ವಿಧೇಯಕಕ್ಕೆ ತಮ್ಮ ಒಪ್ಪಿಗೆ ಸೂಚಿಸುವ ಮೂಲಕ ಶಾಸನಕ್ಕೆ ಅಂತಿಮ ಅನುಮೋದನೆ ನೀಡಿದ್ದರು. ಇದರ ಬೆನ್ನಲ್ಲೇ ಗೃಹ ಸಚಿವಾಲಯವು ಅಧಿಕೃತ ಆದೇಶ ಹೊರಡಿಸಿದ್ದು, ರಾಜ್ಯದ ಅಧಿಕೃತ ಹೆಸರು ಇನ್ಮುಂದೆ ಕೇರಳಂ ಎಂದು ಬದಲಾಗಿದೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡೂ ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ದಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷೆಲ್ಸ್ ಗುರುತಿಸಿವೆ. ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಸದೃಢಗೊಳಿಸಲು ಭಾರತದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹಾಲಿನ ಉತ್ಪಾದನೆ ಸಚಿವಾಲಯವು ಸೆಷೆಲ್ಸ್ನ ಮೀನುಗಾರಿಕೆ, ಕೃಷಿ ಮತ್ತು ಕಡಲ ಆರ್ಥಿಕತೆ ಸಚಿವ ವಾಲ್ಲೇಸ್ ಕಾಸ್ಗೋ ಅವರ ನೇತೃತ್ವದ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿತು. ಈ ಸಭೆಯಲ್ಲಿ ಪ್ರಸ್ತುತ ಇರುವ ಸಹಕಾರ ಚೌಕಟ್ಟನ್ನು ಪರಾಮರ್ಶೆ ಮಾಡಲಾಯಿತು. ಸುಸ್ಥಿರ ಸಾಮುದ್ರಿಕ ಸಂಪನ್ಮೂಲಗಳ ಬಳಕೆ, ಆಕ್ವಾಕಲ್ಚರ್, ಸುಧಾರಿತ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಜಂಟಿ ಸಹಯೋಗವನ್ನು ವಿಸ್ತರಿಸಲು ಭಾರತ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಆರ್ಥಿಕ ಸ್ಥಿರತೆ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ನಿಕಟ ಬಾಂಧವ್ಯದ ಅಗತ್ಯತೆ ಇದೆ ಎಂಬುದನ್ನು ಸಭೆಯಲ್ಲಿ ಪ್ರತಿಪಾದಿಸಲಾಯಿತು. ಭಾರತ ಮತ್ತು ಸೆಷೆಲ್ಸ್ ನಡುವಿನ ಸುದೀರ್ಘ ಸಾಮುದ್ರಿಕ ಸಮೃದ್ಧಿಯನ್ನು ಕಾಯ್ದುಕೊಳ್ಳಲು ರಾಜತಾಂತ್ರಿಕ ಬದ್ಧತೆಗಳನ್ನು ಫಲಪ್ರದ ಯೋಜನಾ ಚೌಕಟ್ಟನ್ನಾಗಿ ಪರಿವರ್ತಿಸುವ ಜಂಟಿ ನಿರ್ಧಾರದೊಂದಿಗೆ ಸಭೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ನವಜಾತ ಶಿಶುಗಳು ಸಜೀವ ದಹನವಾಗಿವೆ. ಮುಂಜಾನೆ ಸುಮಾರು 6:45 ವೇಳೆಗೆ ಆಸ್ಪತ್ರೆಯ ತಾಯಿ ಮತ್ತು ಮಗು ಆರೋಗ್ಯ ವಿಭಾಗದ ನರ್ಸರಿಯಲ್ಲಿದ್ದಂಥ ಏರ್ ಕಂಡೀಷನರ್ ಕಂಪ್ರೆಸರ್ ಸ್ಫೋಟಗೊಂಡಿದೆ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. 16 ನವಜಾತ ಶಿಶುಗಳಲ್ಲಿ ಕೇವಲ ಒಂದು ಶಿಶುವನ್ನು ರಕ್ಷಿಸಲು ಸಾಧ್ಯವಾಗಿದೆ. ಶ್ರೀಲಂಕಾ ವಿರುದ್ದ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ ಪಂದ್ಯದ 4ನೆಯ ದಿನದಾಟದಲ್ಲಿ ಭಾರತ ತಂಡವು ಪಂದ್ಯದ ಮೇಲಿನ ತನ್ನ ಪೂರ್ಣ ಹಿಡಿತವನ್ನು ಸಾಧಿಸಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ 503 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದ್ದ ಭಾರತದ ವಿರುದ್ದ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ ಭಾರೀ ಮುನ್ನಡೆ ಸಾಧಿಸಿದ ಭಾರತ ತಂಡವು ಶ್ರೀಲಂಕಾ ತಂಡಕ್ಕೆ ಫಾಲೋ ಆನ್ ಹೇರಿದ್ದು, ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ಇತ್ತೀಚಿನ ವರದಿಯ ಪ್ರಕಾರ 2 ವಿಕೆಟ್ನಷ್ಟಕ್ಕೆ 106 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು, ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತ ವಿರುದ್ಧ ಫಾಲೋ ಆನ್ ಬಳಿಕ ಎರಡನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ನರೇಶ್ ಅಯ್ಯರ್ ಹಾಗೂ ಚೈತ್ರಾ ಹಾಡಿರುವ ವೆಂಕಟಾಯನ್ ಸಂಕಟ, ಈ ಚಿತ್ರದ ಒಂದು ಹಾಡು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವೆಂಕಟಾಯನ್ ಸಂಕಟ ಚಿತ್ರದ ಗೀತೆಯನ್ನ ನರೇಶ್ ಅಯ್ಯರ್ ಹಾಗೂ ಚೈತ್ರ ಅವರ ಸ್ವರದಲ್ಲಿ ಕೇಳಿದ್ರಿ. ಸಾಹಿತ್ಯ ಜಯಂತ್ ಕಾಗಿಣಿ, ಸಂಗೀತ ರಿಕ್ಕಿ ಜೆ.

ನವೀನ್ ಸಜ್ಜು ಹಾಗೂ ಋತ್ವಿಕ್ ಮುರಳೀಧರ್ ಅವರ ಸ್ವರದಲ್ಲಿ ಖಾಕಿ ಚಿತ್ರದಿಂದ ಇದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಯೋಗರಾಜ್ ಭಟ್ ಅವರ ಗೀತ ರಚನೆ ಇದು, ಸಂಗೀತ ಋತ್ವಿಕ್ ಮುರಳೀಧರ್.

0: ಅರವಿಂದ್ ವೇಣುಗೋಪಾಲ್ ಅವರ ಕಂಠದಲ್ಲಿ ಮಾನ್ಸೂನ್ ರಾಗ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ರಿ. ಕೆ ಕಲ್ಯಾಣ್ ಅವರ ಗೀತ ರಚನೆ ಇದು, ಅನೂಪ್ ಸಿಲಿನ್ ಅವರ ಸಂಗೀತ ಸಂಯೋಜನೆ. ಸಮಯ 1:30 ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800 420 2233.
3: ಆಕಾಶವಾಣಿ.

0: ಚೈತ್ರವನ
1: ಚೈತ್ರವನ
0: ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿ

ಇಪ್ಪತ್ತು ಚತುರ್ಮುಖ ಬ್ರಹ್ಮರ ಆಯುಷ್ಯವನ್ನ ನೋಡಿರ್ತಕ್ಕಂತಹ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ನಮ್ಮ ಜನ್ಮ ಸಾರ್ಥಕವಾಯಿತು. ಜೊತೆಗೆ ಈ ಧರ್ಮಮೂರ್ತಿಯಾಗಿರ್ತಕ್ಕಂತಹ ಧರ್ಮರಾಜನನ್ನು ನೋಡಿದ್ವಿ. ಇಷ್ಟರಿಂದ ನಮ್ಗೆ ಇನ್ನೇನು ಬೇಕು ಅಂತ ಹೇಳಿ ಕೃಷ್ಣನನ್ನ ಹೊಗಳ್ತಾ ಇದ್ದಾರೆ. ಕೃಷ್ಣನಿಗೆ ನಗು ಬರ್ತಾ ಇದೆ. ಮತ್ತೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ಇವರನ್ನ ನೀನು ಉಪಚರಿಸಬೇಕು ಅಂದಾಗ ಧರ್ಮರಾಜ ಆ ಎಲ್ಲ ರಾಜ ಮಹಾರಾಜರನ್ನ ವಿವಿಧೋಪಚಾರಗಳಿಂದ ಸತ್ಕರಿಸಿದ್ದಾನಂತೆ. ಬಳಿಕ ಎಲ್ಲ ಮುನಿಗಳ ಮಧ್ಯದಲ್ಲಿ ಯಜ್ಞವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಬಿಟ್ಟು ಇಟ್ಟಿಗೆಗಳನ್ನ ತರಿಸ್ತಾ ಇದ್ದಾನೆ ಧರ್ಮರಾಜ.

ಆ ದೊಡ್ಡದಾಗಿರ್ತಕ್ಕಂತಹ ಯಾಗ ಮಂಟಪದಲ್ಲಿ ಎಲ್ಲಿ ಯಜ್ಞವನ್ನ ಮಾಡಬೇಕು, ಯಜ್ಞ ವೇದಿಯನ್ನ ಎಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾನೆ ಧರ್ಮರಾಜ. ಜೊತೆಗೆ ಬೇರೆ ಬೇರೆ ಸಸ್ಯಗಳಿಂದ ಅದರ ರಸದಿಂದ ಆ ಜಾಗವನ್ನು ಶುದ್ಧಿ ಮಾಡಬೇಕು. ಅದಕ್ಕೋಸ್ಕರ ಆ ರೀತಿ ಎಲ್ಲ ಸಸ್ಯಗಳ ಜಲವನ್ನು ಕೂಡ ತಂದಿದ್ದಾರೆ. ಬಂಗಾರದ ಪಾತ್ರೆಯಲ್ಲಿ ಕರ್ಪೂರ ಚಂದನ ಮಿಶ್ರಿತವಾಗಿರ್ತಕ್ಕಂತಹ ನೀರನ್ನು ತಂದಿದ್ದಾರಂತೆ. ಸ್ತೋತ್ರವನ್ನು ಮಾಡ್ತಾ ಸೂತ್ರಕ್ಕೆ ಅನುಸಾರವಾಗಿ ಮಂತ್ರಗಳನ್ನು ಪಠನ ಮಾಡ್ತಾ ಆ ಜಾಗಕ್ಕೆ ಎಲ್ಲ ಸುಗಂಧಪೂರಿತವಾಗಿರ್ತಕ್ಕಂತಹ ನೀರು ಮತ್ತು ಸಸ್ಯಗಳಿಂದ ತಯಾರಿಸ್ತಕ್ಕಂತಹ ನೀರನ್ನು ಚಿಮುಕಿಸಿಬಿಟ್ಟು ಯಜ್ಞ ವೇದಿಯನ್ನು ಕಟ್ತಕ್ಕಂತಹ ಜಾಗವನ್ನು ಶುದ್ಧಿ ಮಾಡ್ತಾ ಇದ್ದಾರೆ.

ವೇದ ಮಂತ್ರಗಳನ್ನ ಓದುತ್ತಾ ಆ ಜಾಗವನ್ನ ಶುದ್ಧೀಕರಿಸಿಬಿಟ್ಟು ಯಾವ ಮಂತ್ರದಿಂದ ಯಾಗ ನಡಿಬೇಕು ಅನ್ನುವಂತಹದ್ದು, ಹೇಗೆ ಆ ವೇದಿಯ ರಚನೆ ಆಗಬೇಕು ಅನ್ನತಕ್ಕಂತಹದ್ದನ್ನ ವೇದವ್ಯಾಸರು ಭಗದಾಲಭ್ಯರು ಎಲ್ಲರನ್ನ ಚರ್ಚಿಸಿಬಿಟ್ಟು ಅದೇ ರೀತಿಯಾಗಿ ಗರುಡನ ಆಕೃತಿಯಂತೆ ಒಂದು ವೇದಿ ನಿರ್ಮಾಣ ಮಾಡಬೇಕು, ಅದೇ ಪ್ರಕಾರವಾಗಿ 400 ಇಟ್ಟಿಗೆಗಳನ್ನ ಆ ಉದರ ಹೊಟ್ಟೆಯ ಭಾಗಕ್ಕೆ ಇಟ್ಟಿದ್ದಾರಂತೆ. ಆ ಗರುಡನ ಹೊಟ್ಟೆಯ ಭಾಗ ಅದರ ಪೃಷ್ಠಭಾಗಕ್ಕೆ ಬರತಕ್ಕಂತಹ 400 ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ. ಜೊತೆಯಲ್ಲಿ ರೆಕ್ಕೆಗಳಿಗೆ, ಬಲರೆಕ್ಕೆಗೆ 444 ಇಟ್ಟಿಗೆ, ಎಡರೆಕ್ಕೆಗೂ ಕೂಡ ಹಾಗೆ 444 ಇಟ್ಟಿಗೆ, ಬಾಲಕ್ಕೆ 21 ಇಟ್ಟಿಗೆ, ಹೀಗೆ ಆ ಯಜ್ಞ ವೇದಿಯನ್ನು ಇಟ್ಟಿಗೆಗಳಿಂದ ಜೋಡಿಸ್ತಾ ಇದ್ದಾರೆ.

ಈ ರೀತಿಯಾಗಿ ಹೇಗೆ ಸುವರ್ಣ ಪಂಚಕ ಆ ಗರುಡ ಪಂಚಕ ಅನ್ನತಕ್ಕಂಥದ್ದು ಇದೆಯಲ್ಲ ಆ ರೀತಿಯಾಗಿ ರಚನೆಯನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಸುತ್ತಲೂ ಕೂಡ ಮಂಟಪವನ್ನ ರಚನೆ ಮಾಡಿದ್ದಾರಂತೆ. ಅಷ್ಟ ದಿಕ್ಪಾಲಕರಿಗೆ ಒಳಭಾಗಕ್ಕೆ ಬರ್ತಕ್ಕಂತಹ 8 ಬಾಗಿಲುಗಳನ್ನ ರಚಿಸಿದ್ದಾರೆ. ಜೊತೆಗೆ ತೋರಣಗಳನ್ನ ಧ್ವಜಗಳನ್ನ ಎಲ್ಲವನ್ನೂ ಕೂಡ ಕಟ್ಟಿಬಿಟ್ಟು ಆ ಸುಂದರವಾಗಿರ್ತಕ್ಕಂತಹ ಆ ಯಜ್ಞ ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ.

ಮೊದಲು ಒಂದು ಇಟ್ಟಿಗೆ ಇಟ್ಟರು, ಮುಂದೆ ಎರಡು, ಹೀಗೆ ಒಂದಕ್ಕೆ ಎರಡು ಪಟ್ಟು ಇಟ್ಟಿಗೆಗಳನ್ನು ಜೋಡಿಸ್ತಾ ಇದ್ದಾರೆ. ಅದರ ಮುಂದೆ ಎರಡಕ್ಕೆ ಎರಡು, ನಾಲ್ಕು ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ. ಐದನೆಯದು ಎರಡರಷ್ಟು, ಹೀಗೆ ಹತ್ತು ಇಟ್ಟಿಗೆ.

ಹೀಗೆ ಆ ಒಂದು ಯಜ್ಞ ವೇದಿಯನ್ನ ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಅದರಲ್ಲಿ ಅಷ್ಟಕೋನಾಕೃತಿಯ 8 ಕುಂಡುಗಳನ್ನ ಮಾಡ್ತಾ ಇದ್ದಾರಂತೆ. ಜೊತೆಗೆ 7 ಮುತ್ತುಕದ ಗೂಟುಗಳು, ಪಕ್ಕದಲ್ಲಿ 6 ಬಿಲ್ವದ ಗೂಟುಗಳು, ಬೇಲದ ಗೂಟುಗಳು, ಹೀಗೆ ಗೂಟುಗಳನ್ನು ಹೊಡಿತಾ ಇದ್ದಾರಂತೆ. ಹೀಗೆ 21 ಯೋಪಗಳು ಸಿದ್ಧವಾಗಿದೆ. ಸೂತ್ರಗಳಿಂದ ಆವೃತವಾಗಿರ್ತಕ್ಕಂತಹ ಬಳಗಳಿಂದ ಕೂಡಿರ್ತಕ್ಕಂತಹ ಗೂಟುಗಳನ್ನು ಹೊಡೆದಿದ್ದಾರೆ.

ಆ ಯಜ್ಞ ವೇದಿಯ ಸುತ್ತಲೂ ಹೇಗಿರಬೇಕು ಅನ್ನತಕ್ಕಂತಹದ್ದನ್ನ ಮಂತ್ರಗಳಲ್ಲಿ ಹೇಳಿದಂತೆ ಅದನ್ನ ರಚನೆ ಮಾಡಿದ್ದಾನೆ. ಯಾಗಶಾಲೆಯ ಕ್ರಮವಾಗಿ ಸ್ಥಾಪಿಸತಕ್ಕಂತಹ 100 ಜುಹೂ ಪಾತ್ರಗಳ ತುಪ್ಪದ ಸೌಟುಗಳನ್ನು ಜುಹೂ ಪಾತ್ರೆ ಅಂತ ಹೇಳಿ ಕರೀತಾರೆ. 100 ಬಾಚಣಿಗೆಗಳು, 60 ಸೃಕ್ಸೃವಗಳು. ಸೃಕ್ಸೃವ ಅಂತ ಹೇಳಿದರೆ ಹೋಮದಲ್ಲಿ ತುಪ್ಪವನ್ನು ಯಜ್ಞ ಕುಂಡಕ್ಕೆ ಸುರಿಯತಕ್ಕಂತಹ ಆ ಮರದ ಒಂದು ಸಾಧನ. ಗೋಚರ್ಮ, ಕೆಂಪು ಒರಳುಕಲ್ಲು, ಸೋಮದ ಬಳ್ಳಿಯನ್ನು ಕಟ್ಟೋದಕ್ಕೆ ಬೇಕಾದಂತಹ ಒನಕೆ, ದರ್ಭೆಯ ಆಸನೆ, ಜೊತೆಗೆ ಚಮಸ ಅನ್ನತಕ್ಕಂಥದ್ದು, ಸೋಮಪಾನದ ಬಟ್ಟಿಲು, ಹೀಗೆ ಎಲ್ಲ ಸಾಧನಗಳಿಂದ ಆ ಯಜ್ಞ ವೇದಿ ಶೋಭಿಸ್ತಾ ಇದೆ.

ಆಗಕ್ಕೆ ಬೇರೆ ಬೇರೆ ಆ ಜಾಗದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ. ಅದರಲ್ಲಿ ಬ್ರಹ್ಮ, ಆಚಾರ್ಯ, ಹೋತೃ, ಅಧ್ವರ್ಯ, ಋತ್ವಿಜರು ಅನ್ನತಕ್ಕಂತಹ ವಿಭಾಗವನ್ನು ಮಾಡಿರ್ತಾರೆ. ಬೇರೆ ಬೇರೆ ಕೆಲಸವನ್ನು ಬೇರೆ ಬೇರೆ ಅವರಿಗೆ ಒಪ್ಪಿಸಿರ್ತಾರೆ. ಈ ಯಾಗಕ್ಕೆ ಭಗದಾಲಭ್ಯನನ್ನು ಬ್ರಹ್ಮನನ್ನಾಗಿ ಕೂರಿಸಿದ್ದಾರಂತೆ. ಜೊತೆಗೆ ವೇದವ್ಯಾಸ ಆಚಾರ್ಯನಾಗಿದ್ದಾನೆ. ವತಿಷ್ಠ, ಗೌತಮ, ಅತ್ರಿ, ಪರಾಶರ, ಭಾರದ್ವಾಜ್, ಕೌಂಡಿನ್ಯ, ಭಾಗುರಿ, ಜಾಮದಗ್ನಿ, ಗಾಲವ, ಜಾತಕರ್ಣ, ಸೌಭರಿ, ಸಮಂತ, ಕಹೋಳ, ರೈಭ್ಯ,

ರಾಕ್ಷೋಘ್ನ ಮಂತ್ರವನ್ನ ಪಠನ ಮಾಡ್ತಾ ಇದ್ದಾರೆ. ಯಾಗ ಮಂಟಪವನ್ನ ರಕ್ಷಣೆ ಮಾಡಿಕೊಡ್ತಕ್ಕಂತಹ ಎಲ್ಲ ದೇವತೆಗಳನ್ನ ಆಹ್ವಾನಿಸ್ಬಿಟ್ಟು ನಮ್ಮ ಯಾಗ ಮಂಟಪವನ್ನ ರಕ್ಷಣೆ ಮಾಡಿ ಯಾಗ ಮುಗಿಯುವವರಿಗೆ ಇದರ ರಕ್ಷಣೆ ಆಗ್ಬೇಕು, ತಮ್ಮಿಂದ ಆಗ್ಬೇಕು ಅಂತ ಹೇಳಿ ಆ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ವಿಶ್ವಾಮಿತ್ರ, ಭೃಗು, ವಾಯುಭಕ್ಷಕ, ಪುಲಸ್ತ್ಯ, ಮಧುಚ್ಛಂದ, ಧೌಮ್ಯ, ಉಪಮನ್ಯು, ಕಪಿಲ, ಹೀಗೆ ಎಲ್ಲ ಋಷಿಗಳು ಕೂಡ ರಾಕ್ಷೋಘ್ನ ಮಂತ್ರವನ್ನ ಜಪ ಮಾಡ್ತಾ ಇದ್ದಾರೆ. ಧರ್ಮರಾಜ ಜಿಂಕೆಯ ಕೊಂಬನ್ನ ಧರಿಸಿಬಿಟ್ಟು ಯಜಮಾನನಾಗಿ ಕಂಗೊಳಿಸ್ತಾ ಇದ್ದಾನೆ, ಆ ಯಾಗಕ್ಕೆ ಕುಳಿತುಕೊಂಡಿದ್ದಾನೆ.

ಆಗ ವ್ಯಾಸಮುನಿಗಳು ಹೇಳ್ತಾ ಇದ್ದಾರೆ, ಕೃಷ್ಣ ಮತ್ತು ಧರ್ಮರಾಜನಿಗೆ ಹೇಳ್ತಾ, 64 ದಂಪತಿಗಳು ಗಂಗಾ ನದಿಯ ನೀರನ್ನ ತರಬೇಕು, ಶುಭ್ರವಾಗಿರ್ತಕ್ಕಂತಹ ಚಿನ್ನದ ಕಳಶಗಳಲ್ಲಿ ತಲೆಯ ಮೇಲೆ ಹೊತ್ತು ತರಬೇಕು, ಅದರಿಂದ ಅಭಿಷೇಕವಾಗಬೇಕು ಧರ್ಮರಾಜನಿಗೆ ಅಂತ ಹೇಳಿ ವ್ಯಾಸ ಮುನಿಗಳು ಹೇಳಿದ ತಕ್ಷಣದಲ್ಲಿ

ಆಗ ವ್ಯಾಸಮುನಿಗಳು ಹೇಳಿದ ತಕ್ಷಣದಲ್ಲಿ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ದಂಪತಿಗಳು ಅನಸೂಯೆ, ಅತ್ರಿ, ಅರುಂಧತಿ, ವಸಿಷ್ಠ, ಕೃಷ್ಣ, ರುಕ್ಮಿಣಿ, ಅರ್ಜುನ, ಸುಭದ್ರೆ, ಪ್ರದ್ಯುಮ್ನ, ಮಾಯಾವತಿ, ಅನಿರುದ್ಧ, ಉಷೆ, ಭೀಮ, ಹಿಡಿಂಬಿ, ಋಷಿಕೇತು, ಪ್ರಭದ್ರೆ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸತಿಯರ ಜೊತೆಯಲ್ಲಿ ಆ ಗಂಗಾ ನದಿ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ.

ಯವನಾಶ್ವ ಧಮಿಲ್ಲೆ ಅನುಸಾಲ್ವ ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಂಡತಿಯರನ್ನ ಕರೆದುಕೊಂಡ್ಬಿಟ್ಟು ಕಲಶಗಳನ್ನು ಹಿಡಿದು ಹೋಗ್ತಾ ಇದ್ದಾರಂತೆ. ಬಬ್ರುವಾಹನ, ಚಂದ್ರಹಾಸ, ವೀರವರ್ಮ, ತಾಮ್ರಧ್ವಜ ಎಲ್ಲ ರಾಜರು ಕೂಡ ಅವರವರ ಪತ್ನಿಯರನ್ನು ಕೂಡ್ಕೊಂಡ್ಬಿಟ್ಟು ಆ ಕಲಶಗಳನ್ನು ತೆಗೆದುಕೊಂಡ್ಬಿಟ್ಟು ಗಂಗಾ ನದಿಯ ಕಡೆಗೆ ಹೊರಡ್ತಾ ಇದ್ದಾರೆ.

ತಮ್ಮ ಪತ್ನಿಯರನ್ನ ಜೊತೆಗೆ ಕರೆದುಕೊಂಡ್ಬಿಟ್ಟು ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಶುಭ್ರವಾಗಿರ್ತಕ್ಕಂತಹ ಆ ಕಲಶವನ್ನು ಹಿಡಿದುಕೊಂಡಿದ್ದಾರಂತೆ. ಎಳೆ ಚಿಗುರುಗಳಿಂದ ಸುತ್ತಿರ್ತಕ್ಕಂತಹ ಬಂಗಾರದ ಕೊಡುಗಳು ಅದು ನೋಡೋದಕ್ಕೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ, ಉತ್ಸವದಂತೆ ಕಾಣ್ತಾ ಇದೆ. ಜೊತೆಗೆ ಅವರ ಮೈಗಾವಲಿನವರು ಎಲ್ಲ ರಾಜಮಹಾರಾಜರಿಗೆ ಅವರ ಅನುಚರರು ಪಕ್ಕದಲ್ಲಿ ಸೈನಿಕರು ಇದ್ದೇ ಇರಬೇಕಲ್ಲ ಅವರ ರಕ್ಷಣೆಗೆ, ಅವರು ಕೂಡ ಹೋಗ್ತಾ ಇದ್ದಾರಂತೆ. ಆ ವೇದಘೋಷವನ್ನು ಮಾಡ್ತಾ ಇರತಕ್ಕಂತಹ ಬ್ರಾಹ್ಮಣರು ಹೋಗ್ತಾ ಇದ್ದಾರೆ, ಎಲ್ಲ ರಾಜಮಹಾರಾಜರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ಅವರ ಜೈಕಾರವನ್ನು ಮಾಡ್ತಾ ಇರತಕ್ಕಂತಹ ಅವರ ಪರಿವಾರದವರು ಹೋಗ್ತಾ ಇದ್ದಾರೆ. ನೃತ್ಯ ಗೀತೆ ವಾದ್ಯ ಇವುಗಳಿಂದ ಸುಂದರವಾಗಿ ಕಾಣ್ತಾ ಇದೆ ಆ ಉತ್ಸವದಂತೆ ಎಲ್ಲರೂ ಕೂಡ ಗಂಗಾ ನದಿಯ ಕಡೆಗೆ ಹೋಗ್ತಾ ಇದ್ದಾರೆ.

ಆ ಸತಿಪತಿಯರ ಸಮೂಹ ಕಲಶವನ್ನು ಹೊತ್ತು ತರಬೇಕಾದರೆ ಆನೆಯ ಮೇಲೆ ಕುಳಿತಿರ್ತಕ್ಕಂತಹ ಕುಮಾರಿಯರು ಹೂವನ್ನ ಮಳೆ ಕರೀತಾ ಇದ್ದಾರಂತೆ. ಏನು ಉತ್ಸವದಂತೆ ಬರ್ತಾ ಇದೆ. ಆ ದಂಪತಿಯರು ಅವರ ಮೇಲೆ ಮುತ್ತುಗಳ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಮನ್ಮಥನ ಸೇನೆಯಂತೆ ಕಾಣ್ತಾ ಇದೆಯಂತೆ. ಲೋಕವೆಲ್ಲವನ್ನೂ ಕೂಡ ಗೆಲ್ತಕ್ಕಂತಹ ಮನ್ಮಥ, ಸುಂದರವಾಗಿರ್ತಕ್ಕಂತಹ ಸ್ತ್ರೀಯರು ಅವರೆಲ್ಲರನ್ನ ನೋಡ್ಬಿಟ್ಟು ಆ ಲೋಕ ಆಶ್ಚರ್ಯ ಪಡ್ತಾ ಇದೆ. ನಾನಾ ವಿಧವಾಗಿರ್ತಕ್ಕಂತಹ ಶೃಂಗಾರವನ್ನ ಅವರು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ನೀರನ್ನ ತರೋದಕ್ಕೋಸ್ಕರ ದೇವದೇವನಾಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನಲ್ಲ, ತನ್ನ ಹೆಂಡತಿ ರುಕ್ಮಿಣಿಯನ್ನು ಕೂಡ್ಕೊಂಡ್ಬಿಟ್ಟು ಅವನು ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ದೇವ ದುಂದುಭಿ ಮುಳುಗ್ತಾ ಇದೆಯಂತೆ. ಸಾಕ್ಷಾತ್ ಪರಮಾತ್ಮ ಅವನು ಈ ಒಂದು ನಾಟಕವನ್ನು ಮಾಡ್ತಾ ಇದ್ದಾನೆ, ಮನುಷ್ಯನಾಗಿ ಈ ನಾಟಕವನ್ನು ಆಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ದೇವತೆಗಳಿಗೆ ಆಶ್ಚರ್ಯವಾಗಿದೆ. ಅವರು ದೇವ ದುಂದುಭಿಗಳನ್ನು ಮೊಳಗಿಸ್ತಾ ಇದ್ದಾರೆ, ಹೂವಿನ ಮಳೆಯನ್ನು ಆಕಾಶದಿಂದ ಅವರು ಕರೀತಾ ಇದ್ದಾರೆ. ಹೀಗೆ ಆ ಉತ್ಸವದಂತೆ ಆ ದಂಪತಿಗಳು ನೀರನ್ನು ತರ್ತಾ ಇದ್ದಾರೆ.

ನಾಟಕವನ್ನ ಮಾಡ್ತಾ ಇದ್ದಾನಲ್ಲ, ಲಕ್ಷ್ಮೀ ವಿಲಾಸ ಇವನು ಸಾಮಾನ್ಯನಲ್ಲ, ಇವನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಗೋವುಗಳನ್ನ ಕಾದ, ದನವನ್ನ ಕಾದಿದ್ದಾನೆ, ಇವನು ಎಲ್ಲರ ಜೊತೆಯಲ್ಲಿ ಒಡನಾಟವನ್ನ ಮಾಡಿದ್ದಾನೆ, ರಾಜ ಮಹಾರಾಜರ ಜೊತೆಯಲ್ಲಿ ಒಡನಾಟವನ್ನು ಮಾಡಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಜೊತೆಗೆ ತನ್ನ ಪಾದದಿಂದಲೇ ಉದ್ಭವಿಸಿರ್ತಕ್ಕಂತಹ ಈ ಗಂಗೆಯನ್ನ ತರೋದಕ್ಕೋಸ್ಕರ ತನ್ನ ಹೆಂಡತಿ ರುಕ್ಮಿಣಿಯನ್ನ ಕರೆದುಕೊಂಡು ಬಂದಿದ್ದಾನಲ್ಲ ಅಂತ ಹೇಳಿ ಲೋಕವೆಲ್ಲವೂ ಕೂಡ ಆಶ್ಚರ್ಯ ಪಡ್ತಾ ಇದೆ. ದೇವತೆಗಳು ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಹಾಗೆ ಜಲವನ್ನ ತರೋದಕ್ಕೋಸ್ಕರ ಕಲಶವನ್ನ ತಂದಿರ್ತಕ್ಕಂತಹ ಕೃಷ್ಣ ರುಕ್ಮಿಣಿಯರ ಆ ಸೆರಗನ್ನ ಗಂಟು ಹಾಕ್ತಾ ಇದ್ದಾರಂತೆ. ಕುಂತಿ ದೇವಕಿ ಎಲ್ಲರೂ ಕೂಡ ಕೃಷ್ಣನ ಆ ಬಟ್ಟೆಗೆ ರುಕ್ಮಿಣಿಯ ಬಟ್ಟೆಯೇ ಸೇರಿಸ್ಬಿಟ್ಟು ಗಂಟನ್ನು ಹಾಕಿ ಕೈ ಮುಗಿತಾ ಇದ್ದಾರೆ.

ಆಶ್ಚರ್ಯವನ್ನ ನೋಡ್ತಾ ಇದ್ದಾರೆ ನಾರದರು. ಇಲ್ಲಿ ಒಂದು ನಾಟಕವನ್ನ, ಸಣ್ಣ ನಾಟಕವನ್ನ ಮಾಡಿ ನೋಡಬೇಕು ಅಂತ ಹೇಳಿ ಈ ಜಗನ್ನಾಟಕ ಸೂತ್ರಧಾರಿ ಆಗಿರ್ತಕ್ಕಂತಹ ಕೃಷ್ಣನ ನಾಟಕಕ್ಕೆ ತನ್ನದೊಂದು ನಾಟಕ ಇರಲಿ ಅಂತ ಹೇಳಿ ನಾರದರು ಬಂದಿದ್ದಾರೆ ಸತ್ಯಭಾಮೆಯ ಮನೆಗೆ. ಸತ್ಯಭಾಮೆಯ ಮನೆಗೆ ಬಂದುಬಿಟ್ಟು, ದೇವಿ ಏನು ಮಾಡ್ತಾ ಇದ್ದೀಯ ಮನೆಯಲ್ಲಿ ಕುಳಿತು? ಅಲ್ಲಿ ರುಕ್ಮಿಣಿ ಕೃಷ್ಣನೊಡನೆ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದಾಳೆ. ಆ 66 ದಂಪತಿಗಳು ಗಂಗಾ ಜಲವನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ, ಜೊತೆಯಲ್ಲಿ ಕೃಷ್ಣನ ಜೊತೆಯಲ್ಲಿ ರುಕ್ಮಿಣಿ ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀನು ಇಲ್ಲಿ ಮನೆಯಲ್ಲಿ ಕುಳಿತು ಏನು ಮಾಡ್ತಾ ಇದ್ದೀಯಾ? ಕೃಷ್ಣನೊಡನೆ ರುಕ್ಮಿಣಿ ಅಲ್ಲಿ ವಿರಾಜಿಸ್ತಾ ಇದ್ದಾಳೆ, ಎಲ್ಲರೂ ಕೂಡ ಅವನನ್ನು ಹೊಗಳ್ತಾ ಇದ್ದಾರೆ. ಈ ಭಾಗ್ಯ ನಿನಗಿಲ್ವಲ್ಲ, ರುಕ್ಮಿಣಿಗೆ ಬಂದಿರತಕ್ಕಂತಹ ಭಾಗ್ಯ ನಿನಗಿಲ್ವಲ್ಲ ಅಂತ ಹೇಳಿ ಆ ಚುಚ್ಚು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾರದರು.

ಸತ್ಯಭಾಮೆ, ನೀನು ಇಲ್ಲಿ ಅರಮನೆಯಲ್ಲಿ ಕಾಲವನ್ನು ಕಳೀತಾ ಇದ್ದೀಯಾ ಒಂಟಿಯಾಗಿ. ಅಲ್ಲಿ ಕೃಷ್ಣ ರುಕ್ಮಿಣಿಯ ಜೊತೆಯಲ್ಲಿ ಸಂತೋಷದಿಂದ ಹೋಗ್ತಾ ಇದ್ದಾನೆ. 66 ದಂಪತಿಯರು ನೀರನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ. ಅವರಿಗೆ ಕ್ಷೇತ್ರ ಚಾಮರ ಎಲ್ಲವನ್ನು ಕೂಡ ಬೀಸ್ತಾ ಇದ್ದಾರೆ. ಧೂಪ ಗಂಧಾದಿಗಳಿಂದ ಹೂಗಳಿಂದ ಅರ್ಚನೆ ಮಾಡ್ತಾ ಇದ್ದಾರೆ, ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ವೈಭವವನ್ನು ಏನು ಹೇಳಿ, ಎಷ್ಟು ಚೆನ್ನಾಗಿದೆ ಆ ವೈಭವ. ಅಲ್ಲಿ ನೀನಿರಬೇಕಾಗಿತ್ತು, ಅಂತಹ ಜಾಗದಲ್ಲಿ ರುಕ್ಮಿಣಿ ಇದ್ದಾಳೆ. ಅಲ್ಲಿ ಜೊತೆಯಲ್ಲಿ ಪುತ್ರರು ಪೌತ್ರರು ಸುತ್ತಲೂ ಕೂಡ ಜನ ಹಾಡಿ ಹೊಗಳ್ತಾ ಇದ್ದಾರೆ ಕೃಷ್ಣನನ್ನ ರುಕ್ಮಿಣಿಯನ್ನ. ಅತ್ರಿ ಮೊದಲಾದ ಋಷಿಗಳು ಕೂಡ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ರಾಜ ಮಹಾರಾಜರು ಹೋಗ್ತಾ ಇದ್ದಾರೆ. ಎಂತಹ ವೈಭವ, ಅದನ್ನ ನೋಡದೆ ನೀನು ಇಲ್ಲಿ ಕುಳಿತಿದೀಯ. ನೀನು ಜೊತೆಗೆ ನಾನು ಕೃಷ್ಣನ ಮೋಹದ ರಾಣಿ ಅಂತ ಬೇಡಿ ಹೇಳ್ಕೊಳ್ತಾ ಇದ್ದೀಯಲ್ಲ, ನಿನಗೆ ಆ ಸುಖ ಇಲ್ಲ, ಆ ರುಕ್ಮಿಣಿಯ ಭಾಗ್ಯ ಏನು ಅಂತ ಹೇಳಿ, ಎಷ್ಟು ಹೊಗಳಲಿ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ.

ಸುತ್ತಿ ಭಾಮೆ, ಈಗ ಹಂಗಿಯಾಗಿ ಇಲ್ಲಿ ಮನೆಯಲ್ಲಿ ಕುಳಿತಿದ್ದೀಯ, ಜೊತೆಗೆ ಹೊಗಳ್ಕೊಳ್ತೀಯ. ಕೃಷ್ಣ ನನ್ನ ಪತಿ, ನನ್ನ ಮೋಹದ ರಾಣಿ ಅಂತ ಹೇಳಿ ಕೃಷ್ಣ ಹೇಳಿರಬಹುದು ನಿನಗೆ, ಆದರೆ ಅದನ್ನ ನೀನು ನಂಬ್ಕೊಂಡ್ಬಿಟ್ಟಿದೀಯ, ಅದರಿಂದ ಗರ್ವವನ್ನು ಪಡ್ತಾ ಇದೀಯ. ಈಗ ನೋಡು, ಅಲ್ಲಿ ನೀರನ್ನ ಗಂಗಾ ಜಲವನ್ನು ತರೋದಕ್ಕೋಸ್ಕರ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗಿದ್ದಾನೆ, ಆ ಒಂದು ವೈಭವ ನಿನಗಿಲ್ವಲ್ಲ. ಕೃಷ್ಣ ಏನೋ ಹೇಳ್ಬಿಡ್ತಾನೆ ನಿನ್ನ ಹತ್ರ, ನಿನ್ನಷ್ಟು ಯಾರು ಕೂಡ, ನಿನ್ನ ಮೇಲೆ ಇರ್ತಕ್ಕಂತಹ ಪ್ರೀತಿ ಹೆಚ್ಚು, ಬೇರೆ ಯಾರನ್ನು ಕೂಡ ನಾನು ಇಷ್ಟು ಮೋಹವನ್ನು ಮಾಡೋದಿಲ್ಲ ಅಂತ ಹೇಳಿ ಕೃಷ್ಣ ಹೇಳಿರಬಹುದು, ಅದನ್ನು ನಂಬಿಕೊಂಡಿದೀಯ. ಈಗ ಅಲ್ಲಿ ಹಸ್ತಿನಾಪುರದಲ್ಲಿ ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ, ವೈಭವವನ್ನು ಅನುಭವಿಸ್ತಾ ಇದ್ದಾನೆ, ಸಂತೋಷವನ್ನು ಅನುಭವಿಸ್ತಾ ಇದ್ದಾನೆ. ಅದನ್ನು ಬಿಟ್ಟು ಬಿಟ್ಟು ನೀನು ಹೋಗ್ಬೋದಾಗಿತ್ತಲ್ಲ, ಅಲ್ಲಿಗೆ ಹೋಗದೆ ಇಲ್ಲಿ ಮನೆಯಲ್ಲಿ ಏಕಾಂಗಿಯಾಗಿ ನೀನು ಇದ್ದೀಯಲ್ಲ ಅಂಥೇಳಿ ನಾರದರು ಹೇಳೋಣ. ಆಗ ಸತ್ಯಭಾಮೆ ನಗುನಗುತ್ತಾ ಹೇಳ್ತಾ ಇದ್ದಾಳೆ,

0: ಆಗ ನಗರಕ್ಕ ಸತ್ಯಭಾಮೆ ಹೇಳ್ತಾ ಇದ್ದಾಳೆ, ಮುನಿಶ್ರೇಷ್ಠರು ನಾರದರು ನಿಮಗೆ ತಿಳಿದೇ ಇರ್ತಕ್ಕಂತಹ ವಿಷಯ ಏನಿದೆ, ನಿಮಗೆ ಗೋಚರವಾಗದೇ ಇರ್ತಕ್ಕಂತಹ ವಿಷಯ ಏನಿದೆ ಎಲ್ಲವೂ ಕೂಡ ನಿಮಗೆ ತಿಳಿದಿದೆ, ನನ್ನ ಮನಸ್ಸನ್ನು ಪರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳಿದಾಗ ಆ ಸತ್ಯಭಾಮೆ ತೋರಿಸ್ತಾ ಇದ್ದಾಳಂತೆ, ಕೃಷ್ಣ ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿ ತೋರಿಸಿದ್ದಾಳೆ. ಕೃಷ್ಣನ ದರ್ಶನವನ್ನು ಮಾಡಿರ್ತಕ್ಕಂತಹ ನಾರದರು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಬೆರಗಾಗಿ ಹೋಗಿದ್ದಾರೆ. ಏನು ಆಶ್ಚರ್ಯ, ಅಲ್ಲಿ ಈಗ ಸ್ವಲ್ಪ ಹೊತ್ತಿನಲ್ಲಿ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ, ಇನ್ನು ಕ್ಷಣ ಮಾತ್ರ ಕೂಡ ಆಗಿಲ್ಲ, ಅಷ್ಟು ವೇಗದಿಂದ ನಾನು ಬಂದಿದ್ದೇನೆ. ಅಲ್ಲಿ ರುಕ್ಮಿಣಿಯ ಜೊತೆಯಲ್ಲಿ ಸಂತೋಷವಾಗಿ ಇರ್ತಕ್ಕಂತಹ ಆ ಕೃಷ್ಣೆಯಲ್ಲಿ ಇಲ್ಲಿ ಮತ್ತೆ ಕಂಗೊಳಿಸ್ತಾ ಇದ್ದಾನಲ್ಲ ಸುಂದರ ರೂಪನಾಗಿ ಅಂತ ಹೇಳಿ ನಿಬ್ಬರಗಾಗಿ ಹೋಗಿದ್ದಾರೆ ನಾರದರು, ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಗುಡ್ ಆಫ್ಟರ್ನೂನ್, ದಿಸ್ ಈಸ್ ಆಕಾಶವಾಣಿ ಆ್ಯಂಡ್ ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ ವಿತ್ ದ ಮಿಡ್ ಡೇ ನ್ಯೂಸ್. The headlines. Finance Minister Nirmala Sitharaman addresses leading members of Indian business community in Toronto, Canada, says India's transformation is structural, driven by rapid urbanization and world-class digital infrastructure. Chief Minister Lekha Gupta launches Delhi Lakshmi Yojana, hands over approval letters to 2,500 beneficiaries. Indian Medical Association issues public health advisory on H1N1 influenza spread in country. There's no cause for panic, just heightened vigilance required. Festival of Onam been celebrated with traditional fervor. Birthday of Prophet Hazrat Muhammad Eid Milad bin Nabi been celebrated in various parts of the country. Heavy rainfall to prevail over eastern and northeastern states for the next 2 days. And in cricket, India asks host Sri Lanka to follow on in the Colombo Test match. Finance Minister Nirmala Sitharaman today said that

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ವಾರ್ತೆಗಳ ವಿವರ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎಸ್ ಶರ್ಮಾ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ದಕ್ಷಿಣ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು

ಐಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಲು ಸಿದ್ಧ ಇರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಪಕ್ಷದ ಸಿಪಾಯಿಗಳು ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ತಳ್ಳಿಹಾಕದ ಮುಖ್ಯಮಂತ್ರಿ ಈ ಕುರಿತಂತೆ ಪ್ರತಿಕ್ರಿಯಿಸಲು ನಿರಾಕರಿಸಿ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲೂ ಪ್ರತಿಭಟನೆ ನಡೆಸಿದ್ದರಿಂದ ವಿಧಾನಮಂಡಲ ಅಧಿವೇಶನವನ್ನು ಅರ್ಧಕ್ಕೆ

0: ಮಹೋತ್ಸವ 2026 ಗಜ ಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು. ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ಅರಣ್ಯದಿಂದ ನಾಡಿಗೆ ಆಹ್ವಾನಿಸುವ ಪರಂಪರೆಯಂತೆ ಧಾರ್ಮಿಕ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಮೊದಲ ಹಂತದಲ್ಲಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಧನಂಜಯ, ಗೋಪಿ, ಕಾವೇರಿ, ಪ್ರಶಾಂತ ಮತ್ತು ಶ್ರೀರಾಮ ಸೇರಿ ಒಟ್ಟು 9 ಆನೆಗಳು ಮೈಸೂರಿನತ್ತ ಪಯಣ ಬೆಳೆಸಿದವು. ಇದೇ ವೇಳೆ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಪ್ರಸ್ತುತ ನಿವೃತ್ತಿಯಾಗುತ್ತಿರುವಂತಹ ಅಭಿಮನ್ಯು ಆನೆಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾಧು, ಜಿಡಿ ಹರೀಶ್ ಗೌಡ, ಡಿ ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ದಕ್ಷಿಣ ವಲಯದ ಐಜಿಪಿ ಬೋರ್ಲಿಂಗಯ್ಯ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಮಂಗಳೂರು ರೈಲು ಜಾಲವನ್ನು ಕೇರಳಂನ ಪಾಲ್ಘಾಟ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರಿಸಲಾಗಿದೆ. ಈ ಮೂಲಕ ಕರಾವಳಿ ಜನತೆಯ ಬಹುವರ್ಷಗಳ ಬೇಡಿಕೆ ಈಡೇರಿರುವುದರಿಂದ ಈ ಭಾಗಕ್ಕೆ ಮಾತ್ರವಲ್ಲ ಸಮಗ್ರ ಕರ್ನಾಟಕದ ರೈಲು ಜಾಲ ಬಲವರ್ಧನೆಗೂ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಶೀಘ್ರವೇ ಮಂಗಳೂರು ರೈಲು ಭಾಗವನ್ನು ಮೈಸೂರು ವಿಭಾಗದ ಜೊತೆಗೆ ಸೇರಿಸುವಂತಹ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಯೋಜನೆಗೆ ಪರಿಹಾರ ನೀಡದೆ ಭೂಮಿ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಯೋಜನಾ ಸ್ಥಳಕ್ಕೆ ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಂದಿನಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ವಿಳಂಬವಾಗಿತ್ತು. ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ ಕಾರಣ ಕಳೆದ 5 ವರ್ಷದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಬಾಕಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿಗಾಗಿ 32 ಗುಂಟೆ ಜಮೀನು ನೀಡಬೇಕಿದ್ದ 5 ರೈತರನ್ನು ಕರೆದು ಸ್ಥಳದಲ್ಲೇ ಪರಿಹಾರ ಚೆಕ್ ವಿತರಿಸಿದ ಸಚಿವರು 2 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಂ ಶಿವಲಿಂಗೇಗೌಡ, ಹಂದಿನಕೆರೆ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಸದುದ್ದೇಶಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದ ವಿವಿಧ ಕಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ಶ್ರದ್ದಾಭಕ್ತಿ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲಿದ್ ಪಾರಾಯಣ ನಡೆಯಿತು. ಮುಸ್ಲಿಂ ಬಾಂಧವರು ಪರಸ್ಪರ ಈದ್ ಶುಭಾಶಯಗಳನ್ನು ಕೋರುವ ಮೂಲಕ ಸಂಭ್ರಮಿಸಿದರು. ಕೋಲಾರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ ಬಾಂಧವರು ಭಕ್ತಿ, ಶ್ರದ್ದೆ ಮತ್ತು ಸೌಹಾರ್ದತೆಯಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮೆರವಣಿಗೆಯಲ್ಲಿ ಸುಮಾರು 10,000 ಜನರು ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಏರಿಕೆ ಕಂಡಿರುವ ಅರ್ಧ ಪ್ರಮಾಣದ

0: ತಮಿಳುನಾಡಿಗೆ ಹರಿದು ಹೋಗುತ್ತಿದೆ. 124.80 ಅಡಿ ವಿಸ್ತೀರ್ಣದ ಅಣೆಕಟ್ಟೆಯಲ್ಲಿ ಇಂದು 9,438 ಕ್ಯೂಸೆಕ್ ನೀರಿನ ಒಳ ಹರಿವು ಇದ್ದರೆ 4,478 ಕ್ಯೂಸೆಕ್ ಹೊರ ಹರಿವಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ನೀರು ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಸ್ತುತ ಅಣೆಕಟ್ಟೆಯಲ್ಲಿ 108.63 ಟಿಎಂಸಿ ನೀರಿದ್ದು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಮತ್ತು ಮುತ್ತತ್ತಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶ ಖಂಡಿಸಿ ಕನ್ನಡಪರ ಸಂಘಟನೆ ಸದಸ್ಯರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಎಳ್ಳು ನೀರು ಬಿಟ್ಟು ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ತೀರ್ಪು ಅವೈಜ್ಞಾನಿಕವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿದಿನ 9,000 ಕ್ಯೂಸೆಕ್ ಕಾವೇರಿ ನೀರು ಬಿಡುವಂತೆ ನೀಡಿರುವಂತಹ ತೀರ್ಪು ಮರುಪರಿಶೀಲನೆ ಆಗಬೇಕು. ನ್ಯಾಯಾಧೀಕರಣ ಅಧಿಕಾರಿಗಳು ಮೊದಲು ಕೆಆರ್ಎಸ್ ಜಲಾಶಯ ಪರಿಶೀಲಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿಯೊಂದಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆಯ ಡಿಜಿಪಿ ಅಲೋಕ್ ಕುಮಾರ್ ಮಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲು ಪಾಲಾಗಿದ್ದ ಶ್ರೀರಂಗಪಟ್ಟಣದ ಎಡಿಎಲ್ಆರ್ ಮೊಹಮ್ಮದ್ ಹುಸೇನ್ ಎಂಬ ವಿಚಾರಣಾಧೀನ ಖೈದಿಯನ್ನು ಆಸ್ಪತ್ರೆಗೆ ದಾಖಲಿಸಿ ವಿಶೇಷ ಆತಿಥ್ಯ ನೀಡಲಾಗುತ್ತಿದೆ ಎಂಬ ವಿಚಾರ ಇತ್ತೀಚೆಗೆ ಜಿಲ್ಲಾ ಸತ್ರ ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಬೆಳಕಿಗೆ ಬಂದಿತ್ತು. ಈ ಕುರಿತು ಮಾಧ್ಯಮದಲ್ಲಿ ಸರಣಿ ಸುದ್ದಿಗಳು ಪ್ರಸಾರವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಡಿಜಿಪಿ ಅಲೋಕ್ ಕುಮಾರ್ ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಪ್ರಕರಣದಲ್ಲಿ ನಡೆದಿರುವಂತಹ ಕರ್ತವ್ಯ ಲೋಪ ಹಾಗೂ ನಿಯಮ ಉಲ್ಲಂಘನೆಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ದಕ್ಷಿಣ ವಲಯದ ಡಿಐಜಿ ದಿವ್ಯಶ್ರೀ ನೇತೃತ್ವದ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡುಬಿಟ್ಟಿದ್ದಂತಹ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜ ಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈರುತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವೋ, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನಾ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.

0: ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ದೂಧ್ ಪೇಡ ತಯಾರಿ ಮತ್ತು ಮಾರಾಟದ ಅನುಭವ ಕುರಿತು ಹೊನ್ನಾವರ ತಾಲೂಕು ಕಡ್ಲೆಯ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗೆ ಸಂದರ್ಶನ.
1: ದೀಪಾ ಸುಬ್ರಹ್ಮಣ್ಯ ಭಟ್ ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ನಿಮ್ಮ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನೀವು ಸ್ವಉದ್ಯೋಗವನ್ನು ಮಾಡಬೇಕು ಅಂತ ಹೇಗೆ ನಿರ್ಧಾರ ಮಾಡಿದ್ರಿ? ಬೇರೆ ಬೇರೆ ಉದ್ಯೋಗವನ್ನು ಆರಿಸಿಕೊಂಡು ಪೇಟೆ ಪಟ್ಟಣಕ್ಕೆ ಹೋಗುವಂಥ ಜನರನ್ನು ನಾವು ನೋಡ್ತೀವಿ, ಈ ಸ್ವಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
2: ಉದ್ಯೋಗ ಅಂದರೆ ನಾ ಮದುವೆ ಮುಂಚೆಯಿಂದನೂ ಮಾಡ್ತಾ ಇದ್ದೀನಿ ಸರ್. ಇದು ಮದುವೆ ಮುಂಚೆಯಿಂದ ನಮ್ಮ ಮನೆಯವ್ರ ಜೊತೆ ಕೆಲಸಕ್ಕೆ ನಾನು ಹೋಗೋದು. ಅಲ್ಲೇ ನಾವು ಇಷ್ಟಪಟ್ಟು ಲೋ ಮಾಡಿ ಮದುವೆ ಹಾಕ್ಕೊಂಡು ಕಡೆ ಈ ಕೆಲಸನ ಮುಂದುವರ್ಸ್ಕೊಂಡು ಬಂದೆ. ನನ್ನ ಗಂಡನ ಜೊತೆ ಸಾಥಾಗಿ ಕಷ್ಟಕ್ಕೆ ಸುಖಕ್ಕೆಲ್ಲಾನು ಭಾಗಿಯಾಗಿ ನಾನು ಈ ಕೆಲಸನ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ ಸರ್.
1: ಮೂಲತಃ ನೀವು ಯಾವ ಊರಿನವರು?
2: ನಾವು ಮೂಲತಃ ಕಡತಕದವರು. ಕಡತಕದವರು ಸರ್. ಹೊನ್ನಾವರದವರೇ ಸರ್ ನಾವು ಮೂಲತಃ. ಅಂದ್ರೆ ನಮ್ಮ ಮನೆಯವರು ಅದ್ರ ಮುಂಚೆ ಎಲ್ಲ ಊರಲ್ಲೇ ಎಲ್ಲ ಬಾಡಿಗೆ ಇದ್ದಿದ್ರು. ಹೊನ್ನಾವರದಲ್ಲಿ ಬಾಡಿಗೆ ಇದ್ದಿದ್ರು. ನಾನು ಹೊನ್ನಾವರದವಳೆ ಮೂಲತಃ ತಾಯಿ ಮನೆ. ನಾನು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಒಂದು ವರ್ಷ ಕೆಲಸ ಮಾಡಿದ್ದೀನಿ ಸರ್ ನಾನು. ಅವ್ರ ನಂತರ ಅಲ್ಲೇ ಲವ್ ಆಯ್ತು ನಮ್ಗೆ. ಲವ್ ಆಗಿ ಹಾಗೆ ನಾವು ಹಾಸನಕ್ಕೆ ಸೆಟ್ಲ್ ಆದ್ವಿ. ಮೂರುವರೆ ವರ್ಷ ನಾಲ್ಕು ವರ್ಷ ಹಾಸನದಲ್ಲಿದ್ವಿ ಸರ್. ಹಾಸನದಿಂದ ಹಾಗೆ ಒಂದು ಮಗು ಹುಟ್ಟಿದ ತಕ್ಷಣ ಮತ್ತು ತಿರ್ಗಾ ನಮ್ಮೂರಿಗೆ ಬಂದ್ವಿ ನಾವು. ಇಲ್ಲಿ ಬಂದು ಮತ್ತು ಅದೇ ಬಿಸ್ನೆಸ್ಸೇ ಮುಂದುವರ್ಸ್ಕೊಂಡು ಹೋದ್ವಿ ನಾವು. ಅಲ್ಲೂ ಇದ್ದಾಗ ಇದೇ ಬಿಸ್ನೆಸ್ ಮಾಡಿದ್ವಿ ನಾವು. ಹಾಸನದಲ್ಲಿದ್ದಾಗೂ ಇಲ್ಲೂ ಬಂದು ಇದೇ ಬಿಸ್ನೆಸ್ ಮಾಡಿದ್ವಿ. ಮಾಡಿ ನಮ್ಗೆ ಇದರಲ್ಲೇ ಎಲ್ಲ ಮಕ್ಕಳ ಶಿಕ್ಷಣ, ನಮ್ಮದು ಆರೋಗ್ಯದ ಬಗ್ಗೆ, ನಮ್ಮ ಹೋಗು ಬರೋದು, ಕಷ್ಟ ಸುಖ ಎಲ್ಲನೂ ಇದರಿಂದನೇ ನಮ್ಮ ಕೈಗೂಡು ಬಂದದ್ದು. ಮತ್ತು ಬೇರೆ ಯಾವ ಉದ್ಯೋಗ, ಬೇರೆ ಯಾವ ವ್ಯವಸಾಯದ್ದು, ತೋಟ, ಜಮೀನು ಏನೂ ಇರಲಿಲ್ಲ ನಮಗೆ. ಇದೇ ಬಿಸ್ನೆಸ್ಸೇ ನಮ್ಮ ಪಾಲಿಗೆ ದೇವರು, ಮತ್ತೇನಿಲ್ಲ ಸರ್. ಮೂರು ಮಕ್ಕಳಿದ್ದಾರೆ ನನಗೆ.
1: ಸರ್, ಈಗ ಈ ಸ್ವ ಉದ್ಯೋಗದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ವಿಶೇಷವಾಗಿ ದೂಧ್ ಪೇಡ ಮಾಡುವಂತಹ ಒಂದು ಉದ್ಯಮವನ್ನು ನೀವು ಮಾಡ್ಕೊಂಡಿದ್ದೀರಿ ಹೇಳಿ, ಈ ಪ್ರಾರಂಭಿಕ ಹಂತಗಳಲ್ಲಿ ಹೇಗೆ ನಡೀತಾ ಇತ್ತು ಈ ದೂಧ್ ಪೇಡ ತಯಾರಿಯ ಒಂದು ಅನುಭವವನ್ನು ಪ್ರಾರಂಭಿಕ ಹಂತದಲ್ಲಿ ಹೇಳಿ, ಆಮೇಲೆ ಯಾವ ರೀತಿ ಸುಧಾರಣೆ ಮಾಡ್ಕೊಂಡ್ರಿ ಅಂತ ಹೇಳಿ.
2: ಪ್ರಾರಂಭ ಹಂತದಲ್ಲಿ ಅದೇ ಹಾಲನ್ನು ತಕೊಂಡು

0: ಪ್ಯಾಡ್ ಅನ್ನು ತಯಾರು ಮಾಡ್ತಿದ್ವಿ. ದಿನ ಮಿನಿಮಮ್ ಒಂದು 25-30 ಲೀಟರ್ ಹಾಲು ತಗೊಂತಿದ್ವಿ ನಾವು. ಎಲ್ಲ ಮಾಡಿ ಎಲ್ಲ ಊರಿಗೂ ನಮ್ಮ ಮನೆಯವರು ಪ್ಯಾಕೆಟ್ ಹಾಲು ತಗೊಂಡು ಮಾಡ್ಕೊಂಡು ಎಲ್ಲ ಊರಿಗೆ ಹೋಗಿ ನಮ್ಮ ಮನೆಯವ್ರು ಪ್ಯಾಡ ಮಾಡ್ಕೊಂಡು ಹಾಕಿ ಬರೋದಾಗಿತ್ತು. ಅದ್ರ ನಂತರ ಕ್ರಮೇಣವಾಗಿ ಮಾರ್ಕೆಟ್ ಎಲ್ಲ ಚೇಂಜಸ್ ಆಗ್ತಾ ಬಂದಂಗೆಲ್ಲ ಒಂದು ಸ್ವಲ್ಪ ಬದಲಾವಣೆ ಎಲ್ಲ ಆಯಿತು ಬಿಸ್ನೆಸ್ ಅಲ್ಲಿ. ಒಂದು ಸ್ವಲ್ಪ ಮಾರ್ಕೆಟಲ್ಲೂ ಐಟಮ್ ರೇಟು ಹೆಚ್ಚಾದಂಗೆ ಒಂದು ಸ್ವಲ್ಪ ಪೇಡ ರೇಟು ಹಾಲಿನ ರೇಟು ಎಲ್ಲ ಜಾಸ್ತಿ ಆದಂಗೆ ನಾವು ಒಂದು ಸ್ವಲ್ಪ ಐಟಮ್ ರೇಟು ಜಾಸ್ತಿ ಮಾಡ್ತಾ ಬಂದ್ವಿ. ಅದ್ರ ನಂತರ ಮಾಡ್ಕೊಂಡು ಪೇಡ ಮಾಡ್ಕೊ ಬಂದ ನಂತರ ಎಲ್ಲ ಬಾಡಿಗೆ ಮನೇಲಿ ಉಳಿದು ನಮ್ಮ ಮನೆಯವ್ರು ಶೀಕ್ ಸಂಕಟಾಗಿ ಎಲ್ಲ ತುಂಬ ಅನಾಹುತಗಳನ್ನೆಲ್ಲ ಅನುಭವಿಸಿದೆ. ಅದ್ರ ನಂತರ ನಮ್ಮ ಮನೆಯವ್ರು ಡೆತ್ ಆದರು. ಯಜಮಾನರು ಡೆತ್ ಆಗ 6 ವರ್ಷ ಆಯಿತು. 6 ವರ್ಷ ಆದ ನಂತರ 1 ವರ್ಷ ನಾನು ಬಿಸ್ನೆಸ್ ನಿಲ್ಲಿಸಿದೆ. ಅಂದರೆ ನಂಗೆ ಕೈ ಸಾತಾಗಿ ಮಾಡೋಕೆ ಯಾರು ಒಬ್ಬರು ಜನಿಸ್ಬೇಕು, ಲೇಡೀಸ್ ತಗೊಂಡ್ರೆ ಆಗಲ್ಲ ಆ ಬಿಸ್ನೆಸ್ಸಿಗೆ, ಒಬ್ರು ಯಾರು ಜನಿಸ್ಬೇಕು ಅಂತೇಳಿ. ಅದ್ರ ಮುಂಚೆ ನಮ್ಮ ಮನೆಯವರು ಈ ಹುಡುಗನ ಮಾತಾಡಿದರು. ಈ ಹುಡುಗನ ಮಾತಾಡಿದ ನಂತರ ಇವ್ನು ಕಾಲ್ ಮುಖಾಂತರ ನಮ್ಮ ಕಾಂಟ್ಯಾಕ್ಟ್ ಆದ. ನಿಮ್ಮ ಮನೆಯವ್ರು ಮಾತಾಡಿದ್ರು ಅಂತ ಅವ್ರಿಗೆ ನಮ್ಮ ಮನೆಯವ್ರು ಡೆತ್ ಆಗೋದು ಗೊತ್ತಿರಲಿಲ್ಲ ವಿಷಯ. ಆವಾಗ ನಾವೇ ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಇವ್ ನನ್ನ ಕೆಲಸ ತಗೊಂಡ್ವಿ. ತಗೊಂಡು ನನ್ನ ಬಿಸ್ನೆಸ್ ನಾ ಮುಂದುವರಿಸ್ಬೇಕು ಅಂತ ನಂಗೆ ಹಠ. ಅಂದರೆ ನಾನು ಯಾರು ಕಾಲ್ ಕೆಳಗೆ ಹೋಗಿ ಕೆಲಸ ಮಾಡಬೇಕು, ಯಾರು ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಆಸಕ್ತಿ ಇಲ್ಲ. ನನ್ನ ಗಂಡನ ಸ್ವಂತ ಕಾಲಲ್ಲಿ ನಾನು ನಿಲ್ಲಬೇಕು, ನಾನು ಸ್ವಂತ ದುಡ್ದು ನನ್ನ ಮಕ್ಕಳಿಗನ್ನು ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋದು ನನಗೊಂದು ತುಂಬ ಮನಸ್ಸಿತ್ತು ಸರ್. ಅದ್ರ ಸಲುವಾಗಿ ನನ್ನ ಬಿಸ್ನೆಸ್ಸೇ ಮುಂದುವರಿಸ್ಬೇಕು ಅನ್ನೋ ನಂಗೆ ಆಸೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಂದರೆ ನಾನು ಇದರಿಂದನೇ ಮುಂದೆ ಬಂದವಳು, ಕೊನೆಯವರೆಗೂ ನನ್ನ ಕೈಯಿಂದ ಆಗೋಷ್ಟು ದಿನ ನಾನು ಇದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಆಸಕ್ತಿ ನನ್ನಲ್ಲಿತ್ತು. ಅದಕ್ಕೆ ನಾವು
1: ಪ್ರಾರಂಭಿಕ ಹಂತದಲ್ಲಿ 20-25 ಲೀಟರ್ ಹಾಲನ್ನು ನೀವು ಖರೀದಿ ಮಾಡಿ ದೂಧ್ ಪೇಡವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ಹಾಲು ದೂಧ್ ಪೇಡವಾಗಿ ಪರಿವರ್ತನೆ ಆಗುವ ವಿವಿಧ ಹಂತಗಳು ಏನೇನು, ಏನೇನು ಮಾಡಬೇಕಾಗ್ತದೆ, ಏನೇನು ಸೇರಿಸಬೇಕಾಗ್ತದೆ ಹಾಲಿಗೆ?
0: ಆದರೆ ಏನಿಲ್ಲ ಸರ್, ಒಂದು ಸ್ವಲ್ಪ ಹಾಲು ಮಾಡಿ ಕೋವ ಮಾಡ್ಕೊಳ್ಳೋದು ನಾವು. ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಒಂದು ಹಾಲನ್ನು ಕಾಯಿಸೋದು. ಒಂದು 5 ಲೀಟರ್ ಹಾಲಿಗೆ ಎಷ್ಟು ಪ್ರಮಾಣ ಸಕ್ಕರೆ ಬೇಕು ಅಷ್ಟು ಪ್ರಮಾಣ ಸಕ್ಕರೆಯನ್ನು
1: ಒಂದು ಲೆಕ್ಕಾಚಾರ ಹೇಳಿ ನೋಡು. 5 ಲೀಟರ್ ನೀವು ಹಾಲಿನಿಂದ ಒಂದು ದೂಧ್ ಪೇಡ ಮಾಡಬೇಕು ಅಂತ ಇಟ್ಕೊಳ್ಳಿ.
0: 5 ಲೀಟರ್ ಹಾಲಿಗೆ ಒಂದು 3 ಕೆಜಿ ಸಕ್ಕರೆ ಮಿಶ್ರಣ ಮಾಡ್ತೀವಿ ಸರ್. ಮತ್ತೇನಿಲ್ಲ, ಒಂದು ಸ್ವಲ್ಪ ಯಾಲಕ್ಕಿ ಸ್ಮೆಲ್ಲಿಗೆ ಹಾಕ್ತೀವಿ. ಮತ್ತೇನು ಮಿಕ್ಸ್ ಇಲ್ಲ ಸರ್ ನಮ್ಮ ಪೇಡದಲ್ಲಿ, ಏನು ಕೆಮಿಕಲ್ಸ್ ಮಿಕ್ಸ್.
1: ಕೆನೆ ಎಲ್ಲ ಬಂದರೆ ಏನು ಮಾಡ್ತೀರಾ?
0: ಕೆನೆನೂ ಅದಕ್ಕೆ ತಿರ್ಗಾ ಅದಕ್ಕೆ ಹಾಕೋದೇ ಹೌದು. ಇಲ್ಲ ಇಲ್ಲ, ತೆಗಿಯೋಕ್ಕಿಲ್ಲ. ತೆಗೆದ್ರೆ ಅದು ತುಪ್ಪದ ಅಂಶ ಇರೋದಿಲ್ಲ, ಸ್ಮೆಲ್ ಇರೋದಿಲ್ಲ, ಮತ್ತು ಪೇಡ ನೈಸ್ ಆಗಿ ಬರೋದಿಲ್ಲ, ಸ್ಮೆಲ್ ಬರೋದಿಲ್ಲ, ಒಡೆಯುತ್ತೆ. ಹಾಗಾಗಿ ತುಪ್ಪ ಅನ್ನೋದು ಕಾಸಬೇಕಾದ್ರೆ ನಾವು ಕೆನೆಯನ್ನು ತೆಗಿತೀವಿ ಲಾಸ್ಟ್, ಅದು ಪೇಡ ಮಾಡೋ ಟೈಮಲ್ಲಿ ಎಲ್ಲ ಮಿಕ್ಸಣ ಮಾಡಿ ಮತ್ತು ಪೇಡ ಮಾಡ್ತೀವಿ ಸರ್. ಅಂದರೆ ಯಾವುದು ತೆಗೆದಿಟ್ಕೊಳ್ಳಲ್ಲ. ಆ ಥರ ಮಾಡ್ರೆ ಮಾತ್ರ ಪೇಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸರ್.
1: ಈಗ ಸ್ಮೆಲ್ಲಿಗೆ ಅಂತ ಹೇಳಿ ಏಲಕ್ಕಿ ಮಾತ್ರ ಹಾಕುವಂಥದ್ದು ಅಥವಾ ಲವಂಗ ಜಾಯಿಕಾಯಿ ಅಂತದೆಲ್ಲ?
0: ಏನಿಲ್ಲ ಸರ್, ಬರೀ ಏಲಕ್ಕಿ ಒಂದೇ ನಾವು ಮಿಶ್ರಣ.
1: ಅದು ಎಷ್ಟು ಪ್ರಮಾಣ ಬೇಕಾಗ್ತದೆ
0: ಅಂದರೆ ಪ್ರಮಾಣ ಅಂದರೆ ಒಂದೇನಿಲ್ಲ, ಒಂದು 5 ಕೆಜಿ ಆದಕ್ಕೆ ನಾವು ಮಿನಿಮಮ್ ಒಂದು 10-15 ಏಲಕ್ಕಿ ಹಾಕ್ತೀವಿ ಸರ್. 10-15 ಪೀಸ್ ಪೌಡ್ರ್ ಮಾಡಿ ಜಪ್ ಹಾಕ್ತೀವಿ ಅದ್ರ. ಅದು ಹಾಕಿದ ನಂತರ ಪೇಡ ಸ್ಮೆಲ್ಲು ಮತ್ತು ರುಚಿನೂ ಬೇರೆ ಥರ ಚೇಂಜಸ್ ಆಗುತ್ತೆ ಅದರಲ್ಲಿ. ಏಲಕ್ಕಿಯಲ್ಲೇ ಟೇಸ್ಟ್ ಎಲ್ಲ ಚೇಂಜ್ ಕೊಡುತ್ತೆ ಅದು.
1: ಈಗ ಪ್ರಾರಂಭಿಕ ಹಂತದಲ್ಲಿ ಸೌದೆ ಒಲೆಯಲ್ಲಿ ಕೂಡ ನೀವು ಮಾಡಿದ್ದೀರಿ?
0: ಸೌದೆ ಒಲೆಯಲ್ಲೇ ಮಾಡಿದ್ದೀನಿ ಸರ್.
1: ಸ್ವಲ್ಪ ದಿನಗಳನ್ನು ಜ್ಞಾಪಿಸ್ಕೊಳ್ಳಿ.
0: ಅಂದ್ರೆ ಆವಾಗೆಲ್ಲ ಸೌದೆಯಲ್ಲೇ ಮಾಡೋದು, ಹಾಲು ಕಾಸೋದು, ಸೌದೆಯಲ್ಲೇ ಮಾಡೋದು. ತುಂಬಾ ಕಷ್ಟಪಟ್ಟಿದ್ದೀನಿ ಆವಾಗ. ಸೌದೆ ಬೆಟ್ಟಕ್ಕೆ ಹೋಗಿ ತರಬೇಕು,
1: ಅಲ್ಯೂಮಿನಿಯಂ ಪಾತ್ರೆ ಇಟ್ಟು,
0: ಅಲ್ಯೂಮಿನಿಯಂ ತಪ್ಪಲೆ ಎಲ್ಲ ಇತ್ತು. ಬೆಟ್ಟಕ್ಕೆ ಹೋಗಿ ಕಟ್ಟಿಗೆ ತಂದು ಹಾಲು ಕಾಸಿ, ಮಕ್ಕಳೆಲ್ಲ ಸಣ್ಣ ಸಣ್ಣ ಇದ್ರು, ಅವರಿಗೂ ಶಿಕ್ಷಣ ಕೊಡ್ಬೇಕು, ಅವ್ರು 3 ಮಕ್ಕಳಿಗೆ ನೋಡ್ಕೊಳ್ಬೇಕು, ಪೇಡ ಕಾಸ್ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲು ಬರ್ತಿತ್ತು, ಬೆಳಗ್ಗೆ 5 ಗಂಟೆಗೆ ಹಾಲು ಬಂದ ನಂತರ ಬೆಳಗ್ಗೆ 5 ಗಂಟೆಗೆ ಎದ್ಕೊಂಡು ಹಾಲು ಕಾಸಿ ಹಾಲನ್ನು ಕೆನೆ ಮಾಡ್ಕೊಳ್ಬೇಕು. ಎಲ್ಲನೂ ಮೊದಲೇ ಕೋವ ಮಾಡ್ಕೊಳ್ಬೇಕು. ಕೋವ ಮಾಡಾದ ನಂತರ ಮಕ್ಕಳಿಗೆಲ್ಲ ಶಾಲೆಗೆಲ್ಲ ಕಳಿಸಿ 8-9 ಗಂಟೆ ನಂತರ ನನ್ನ ಪೇಡ ಕೆಲಸ ನನ್ನ ಗಂಡಿನ ಜೊತೆ ಸಾತ್ ಕೊಡ್ತಿದ್ದೆ ನಾನು. ನಮ್ಮ ಮನೆಯವ್ರು ಶೇರ್ 5 ಗಂಟೆಗೆ ಅವ್ರಿಗೆ ಪೇಡ ಲೈನಿಗೆ ಹೋಗೋಕೆ ರೆಡಿ ಮಾಡ್ಕೊಡ್ಬೇಕು. ಮತ್ತು ನಾನು 5 ಗಂಟೆಗೆ ಅವ್ರು ಲೈನಿಗೆ ಹೋಗಿ ಬರ್ತಾರೆ ನಮ್ಮ ಮನೆಯವರು. ಅದ್ರ ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಕೆಲಸಕ್ಕೆ ನಾವು ಭಾಗಿಯಾಗ್ತಿದ್ವಿ. ನಮ್ಮ ಅತ್ತೆ ಇದ್ದಿದ್ರು ಒಂದು ಸ್ವಲ್ಪ ನಮ್ಮ ಜೊತೆ, ಅವ್ರ ಏಜಾಗ ಅವ್ರ ಡೆತ್ ಆದರು. ಅದ್ರ ನಂತರ ನಾನು ನನ್ನ ಗಂಡನೇ ಮುಂದುವರ್ಸ್ಕೊಂಡು ಬಂದ್ವು. ಅನಂತರ ಮಕ್ಕಳೆಲ್ಲ ಒಂದು ಸ್ವಲ್ಪ ಟೈಮ್ ಪಾಸಲ್ಲಿ ಇದ್ದರೆ ಬರ್ತಾರೆ ನನ್ನ ಜೊತೆ ಸಾಥ್ ಕೊಡ್ತಾರೆ, ಇಲ್ಲ ಅಂತೇಳಿಲ್ಲ. ಈಗ ಅವರು ಸ್ವಂತ ಕೆಲ್ಸಕ್ಕೆ ಸೇರ್ಕೊಂಡಾರೆ ಎಲ್ಲನು. ಅದು ನನ್ನ ಗಂಡನ ಕೆಲಸನೂ ಬಿಡಬಾರ್ದು ಅನ್ನೋದು ನಂದಿದ್ದು. ಅವ್ರ ಮಕ್ಕಳು ಯಾವ ಕೆಲಸಕ್ಕೆ ಸೇರಿದ್ರು ನನ್ನ ಗಂಡನ ಕೆಲಸ ನನ್ನ ಕೈ ಕಾಲಿಗೆ ತೋಳಿ ಬಲ ಇರೋಷ್ಟು ದಿನ ನಾನು ದುಡಿಬೇಕು ಅನ್ನೋದು ನನ್ನಲ್ಲಿ ಆಸಕ್ತಿ ಸರ್, ಬಿಡಬಾರ್ದು ಅಂತೇಳಿ.
1: ಈಗ ಮೊದಲಿನೆಲ್ಲ 20-25 ಲೀಟರ್ ಹಾಲು ತಗೊಂಡು ನೀವು ಮಾಡ್ತಾ ಇದ್ದಂಥವ್ರು, ಈಗಲೂ ಕೂಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, ಈಗೇನೋ ಪ್ರಮಾಣ ಎಷ್ಟು?
0: ಅಲ್ಲ, ಈಗ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಪೇಡ ಮಾಡೋದು. ಆದ್ರೆ ಆಗಿನಷ್ಟೇ ಗಳಿಸ್ದಷ್ಟೇ ದುಡ್ಡು ಈಗ ಗಳಿಸ್ತಾ ಇದ್ದೀನಿ ಸರ್.
1: ರೇಟ್
0: ಜಾಸ್ತಿ ಆಗಿದೆ. ಹಂಗಂತ ತಿಳ್ಕೊಂಡು ಏನು ಆಗಷ್ಟು ಪೇಡ ಮಾಡ್ತಿದ್ದೆ ನಾನು ಹಾಲು ತಂದು ಈಗ ಪೇಡ ಮಾಡೋದು ಕಡಿಮೆ ಅಂತ ತಿಳ್ಕೊಂಡಿಲ್ಲ. ಆಗ ಗಳಿಸ್ದಷ್ಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ಇದ್ದೀನಿ ಸರ್. ಈಗ ಆಗಿನಕ್ಕಿಂತ ಈಗಿನ ಮಟ್ಟ ಜಾಸ್ತಿ ಇದೆ. ಈಗ ಮಾರ್ಕೆಟಲ್ಲೆಲ್ಲ ಐಟಮ್ ರೇಟ್ ಜಾಸ್ತಿ ಆದಂಗೆ ಪೇಡ ರೇಟ್ ಜಾಸ್ತಿ ಇದೆ. ಹಾಗಾಗಿ
1: ಈಗ ಊರಿನಲ್ಲೆಲ್ಲ ಈ ಹಸುವಿನ ಹಾಲು ಅಂತ ಕೊಡ್ತಾರಲ್ಲ, ಆ ಹಾಲನ್ನು ಉಪಯೋಗಿಸಿ ಮಾಡುವುದು ಇದೆಯೋ ಅಥವಾ ಪ್ಯಾಕೆಟ್ ಹಾಲು ಅಥವಾ ಪೌಡರ್ ಹೇಗೆ?
0: ಇಲ್ಲ, ನಾವು ಕೋವ ತರ್ತೀವಿ ಸರ್. ಬೆಂಗಳೂರಿಂದ ಕೋವ ತರ್ತೀವಿ. ಇಲ್ಲ, ಹಾಲು ಉಪಯೋಗಿಸ್ತಾ ಇಲ್ಲ ಸರ್. ಈಗ ಒಂದು 10 ವರ್ಷದಿಂದ ಹಾಲು ಉಪಯೋಗಿಸ್ತಾ ಇಲ್ಲ ನಾವು.
1: ಏನು ವ್ಯತ್ಯಾಸ ಇದೆ ಅದರಲ್ಲಿ? ಈಗ ಪ್ಯಾಕೆಟ್ ಹಾಲು ಅಥವಾ ಹಸುವಿನ ಹಾಲು ಅಥವಾ ಕೋವನ್ನು ಉಪಯೋಗಿಸೋದಿದ್ರೆ
0: ಏನು ವ್ಯತ್ಯಾಸ? ಏನಿಲ್ಲ ಸರ್. ಅದೊಂದಂದ್ರೆ ಕೋವ ಅಂದ್ರೆ ಅವರೇ

0: ಹಾಸು ರೆಡಿಯಾಗಿ ಬರುತ್ತೆ. ಆ ಕೋವಕ್ಕೆ ನಾವು ಸಕ್ಕರೆಯನ್ನು ಹಾಕಿ ಮಿಶ್ರಣ ಮಾಡಿ ಪೇಡ ಮಾಡಿಬಿಟ್ರಾಯ್ತು.
1: ಆ ಕೋವಕ್ಕೆ ಏನಾದರೂ ಮತ್ತೆ ನೀರು ಸೇರಿಸ್ಬೇಕು?
0: ನೀರು ಒಂದು ಸ್ವಲ್ಪ ಅರ್ಧ ಲೀಟ್ರಷ್ಟು ನೀರು ಮಿಶ್ರಣ ಕೊಡಬೇಕು. ಕೊಡದೇ ಇದ್ರೆ ಸಕ್ಕರೆ ಕೊಡೋದಿಲ್ಲ. ಸಕ್ಕರೆ ಕರಡಿದ ತಕ್ಷಣನೇ ಕೋವ ಹಾಕ್ಬಿಟ್ರಾಯ್ತು. ಮೊದಲೇ ಆದರೂ ಹಾಲಿನ ನೀರಿನ ಅಂಶಕ್ಕೆ ಹಾಲಿನ ಅಂಶದಲ್ಲಿ ಮಿಕ್ಸ್ ಆಗಿ ಸಕ್ಕರೆ ಕರಡು ಬರ್ತಿತ್ತು. ಹಾಗಾಗಿ ಅವಾಗ ಹಾಲಿಂದನೂ ಮಾಡ್ತಿದ್ವಿ. ಈ ಕೋವ ವ್ಯತ್ಯಾಸ ಏನಿಲ್ಲ ಅಂದರೆ ಈಗ ನಾವು ಹಾಲನ್ನು ಕೆನೆ ಮಾಡೋ ಅವಶ್ಯಕತೆ ಇಲ್ಲ, ಈಗ ರೆಡಿಯಾಗಿ ಬರುತ್ತೆ ಅಲ್ಲಿಂದನೇ. ಅವಾಗ ನಾವೇ ಕಾಸು ನಾವೇ ರೆಡಿ ಮಾಡೋದಾಗಿತ್ತು.
1: ಈಗ ದೂಧ್ ಪೇಡ ರೆಡಿ ಆಗುವ ಒಂದು ವಿವಿಧ ಹಂತಗಳನ್ನು ಹೇಳಿ. ಈಗ ಕೋವ ನೀವು ಹಾಲನ್ನು ಹಾಕ್ತೀರಿ ಅಥವಾ ಕೋವ ಪೌಡರ್ಗೆ ಪೌಡರ್ ಹಾಕಿ ಏಲಕ್ಕಿ ಪುಡಿ ಹಾಕ್ತೀರಿ, ಸಕ್ಕರೆ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಕಲಸಿ ಅದು ಹಿಟ್ಟು ಆದ ನಂತರ ಅದನ್ನು ಬೇಯಿಸೋದು ಹೇಗೆ? ಅದರ ಒಂದು ಬೇರೆ ಬೇರೆ ಗಾತ್ರದಲ್ಲಿ ಮಾಡ್ತೀರಾ ಅಥವಾ ಶೇಪಲ್ಲಿ ಮಾಡ್ತೀರಾ ಹೇಗೆ?
0: ಏನಿಲ್ಲ, ಅದೇ ಹಾಲು ಸಕ್ಕರೆಯನ್ನು ಹಾಕಿ ಕೋವ ಹಾಕಿ ಕಾಸು ಆದ ನಂತರ ಅದು ಒಂದು ಹದ ಪ್ರಮಾಣಕ್ಕೆ ಬರುತ್ತೆ. ಅಂದರೆ ಅದು ಗೊತ್ತಾಗೋದು ಹೆಂಗಂದ್ರೆ ಅದು ನಾವು ಸೋಟೆ ಎತ್ತಿ ಮೇಲೆ ನೋಡ್ತೀವಿ, ತಪ್ಪಲಿಗೆ ಅದು ಅಂಟಿದ ಕೂಡಲೇ ನಮ್ಗೆ ಒಂದು ಹದ ಬಂತು ಈ ಪಾಕ ಈ ಹದಕ್ಕೀಗ ಅಂತೇಳಿ ಗೊತ್ತಾದ ಕೂಡಲೇ ನೆನೆಸ್ಬಿಡ್ತೀವಿ ಗ್ಯಾಸ್. ನೆನೆಸಿದ ನಂತರ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತೀವಿ ಅದ್ರ ನಂತರ, ನೆನೆಸಿದ ನಂತರ ಗ್ಯಾಸನ್ನು. ಅದ್ರ ನಂತರ ಅದು ತಿಕ್ಕಿ ತಿಕ್ಕಿ ಹದ ಹೊಡೆದು ಹೊಡೆದು ಹೊಡೆದು ದಪ್ಪ ಆಗುತ್ತೆ. ಆವಾಗ ತಪ್ಪಲಿಗೆಲ್ಲ ಅಂಟ್ಕೊಳ್ಳುತ್ತೆ ಅದು. ಅಂಟ್ಕೊಂಡ ನಂತರ ಮತ್ತೆ ಕೆರೆಸ್ಕೊಂತೀವಿ ಚಾಕುವಿಂದ ಕ್ಲೀನಾಗಿ ಕಳ್ಕೊಂಡು, ಮತ್ತು ಅದು ಮುಟ್ಟು ನೋಡ್ತೀವಿ ನಾವು ಕಟ್ಟು ಪ್ರಮಾಣಕ್ಕೆ ಬಂತ, ಈಗ ನಮಗೆ ಅಂಟಾಗಿ ಬರಬೇಕು ಅದು, ಅಂಟಾಗಿ ಬಂತ ನೋಡ್ತೀವಿ. ಇಲ್ಲ ಒಂದು ಸ್ವಲ್ಪ ಪಾಕ ಏರು ಹದಕ್ಕೆ ಹೋಗಿದೆ ಅಂತೇಳಾದರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀವಿ ಅದಕ್ಕೆ ಮತ್ತು, ಅಂದರೆ ಒಂದು ಹದಕ್ಕೆ ತಕ್ಕೊಳ್ಳೋಕೆ ಹಾಲು ಮಿಕ್ಸ್ ಮಾಡಿ ಹದ ಮಾಡ್ಕೊಂಡು. ಇಲ್ಲ ನಾವು ಇಳಿಸೋದು ಹದ ಒಂದೇ ನಮ್ಮನೆಯಲ್ಲಿ ಬಂದಿದೆ ಕಟ್ಟಕ್ಕೇನು ಪ್ರಾಬ್ಲಮ್ ಇಲ್ಲ ಅಂದಾಗ ಕಟ್ಟಕ್ಕೆ ತೊಗೊಂಡೋಗ್ತೀವಿ. ಅಂದರೆ ಮಾಡೋ ಹಂತದಲ್ಲಿ ನೀರು ಥರ ಇರುತ್ತೆ, ಕಡೆ ಎರಡನೇ ಹಂತದಲ್ಲಿ ಒಂಥರ ಪೈಸ್ ಥರ ಆಕೃತಿಯಲ್ಲಿ ಬರುತ್ತೆ ಹದ, ಮೂರನೇ ಹಂತದಲ್ಲಿ ಒಂಥರ ಉಂಡೆ ಥರ ಆಗುತ್ತೆ ಅಂದರೆ ಪೌಡ್ರ್ ಥರ ಆಗಿ ಕಡೆ ಕಟ್ಟಿ ನಾವು ಬಿಸಿ ಬಿಸಿ ಇರೋಕ್ಕಾರ ನುರಿದು ನಮಗೊಂದು ಎಷ್ಟು ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡ್ಕೊಂಡು ನಾವು ಕೈಯಿಂದನೇ ಕಟ್ಟಿ ಇಡ್ತೀವಿ. ನಮ್ಮದು ಲಾಸ್ಟ್ ಫಸ್ಟಿಂದ ಲಾಸ್ಟ್ ಫಿನಿಷಿಂಗ್ ಆಗೋವರೆಗೆ ಅಲ್ಲಿ ಒಣಗೋ ಇರುತ್ತೆ ಅದೆಲ್ಲನೂ. ಒಣಗಿದ ತಕ್ಷಣ ಒಂದು 200 grams ಲೆಕ್ಕ ಅಂತೇಳಿ ಪ್ಯಾಕೆಟ್ ತೂಕ ಮಾಡಿ ಪ್ಯಾಕಿಂಗ್ ಮಾಡಿಬಿಡ್ತೀವಿ. ಡಬಲ್ ಪ್ಯಾಕಿಂಗ್ ನಮ್ದು ಅದೆಲ್ಲನೂ.
1: ಈಗ ಈ ದೂಧ್ ಪಡೆ ಎಲ್ಲವೂ ಕೂಡ ಒಂದೇ ಶೇಪಲ್ಲಿ ಒಂದೇ ಗಾತ್ರದಲ್ಲಿ ಒಂದೇ ತೂಕದಲ್ಲಿ ಇರ್ತವೋ ಹೆಚ್ಚು ಕಮ್ಮಿ ಆಗ್ತದೆ?
0: ಇಲ್ಲ ಸರ್, ಗಾತ್ರ ಒಂದೇ ಇರುತ್ತೆ. ಅದ್ರಲ್ಲಿ ಒಂದು ಚೂರು ಮಿಸ್ಟೇಕ್ ಏನಂದ್ರೆ ಒಂದು ಚೂರು ಗಾತ್ರ ಹೆಚ್ಚು ಕಡಿಮೆ ಆಗ್ಲಕ್ಕು, ವೇಟ್ ಅಂತೂ ಕಡಿಮೆ ಆಗಲ್ಲ ಸರ್, ವೇಟ್ 200 gramsಯೇ. ಮತ್ತು ಕಲರು ಒಂದೇ ವೈಟ್ ಕಲರೇ, ಕಲರು ಚೇಂಜ್ ಆಗಲ್ಲ ನಮ್ಮ ಪೇಡ, ಕಲರ್ ವೈಟ್ ಪೇಡನೇ. ಮತ್ತು ಗಾತ್ರ ಒಂಚೂರು ಹೆಚ್ಚು ಕಡಿಮೆ ಆದರೂ ತೂಕ ಅಂತೂ ಹೆಚ್ಚು ಕಡಿಮೆ ಆಗಲ್ಲ ಸರ್, 200 grams ಅಂದ್ರೆ 200 gramsೇ ಪೇಡ.
1: ಅದು ಚಪ್ಪಟಿಯಾಗಿರ್ತದೆ, ರೌಂಡ್ ಆಗಿರುತ್ತೆ,
0: ರೌಂಡ್ ಫಿಗರ್ ರೌಂಡ್ ಅಲ್ಲಿ ಇರುತ್ತೆ, ರೌಂಡ್ ಅಲ್ಲಿ ಇರುತ್ತೆ.
1: ಧಾರವಾಡ ಪೇಡ ಇದ್ದಾಗ
0: ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಸರ್.
1: ಅದಕ್ಕೆ ಮೇಲ್ಗಡೆ ಏನಾದರೂ ಸಕ್ಕರೆ ಅಂತ ಉದುರಿಸೋದಿದೆಯಾ?
0: ಏನೂ ಇಲ್ಲ ಸರ್, ಏನೂ ಇಲ್ಲ. ನಾವು ಕಟ್ಟಬೇಕಾದ್ರೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಕಟ್ತೀವಿ, ಮತ್ತೊಂಚೂರು ನೈಸ್ ಬರಲಿ, ಚೆನ್ನಾಗಿ ಸ್ಮೆಲ್ ಬರಲಿ ಪೇಡ ಎಲ್ಲ ಅಂತೇಳಿ. ನಮ್ಮ ಪೇಡ ಏಲಕ್ಕಿ ತುಪ್ಪದಲ್ಲೇ ಒಂದು ಫೇಮಸ್ ಇದೆ ಸರ್ ನಮ್ಮ ಪೇಡ.
1: ಈಗ ಬಾಣಲಿಯಲ್ಲಿ ಕಾಸಿದ ನಂತರ ಮತ್ತೆ ಪುನಃ ಬೇಯಿಸ್ಲಿಂಗ್ ಅಂತ ಇಲ್ಲ?
0: ಇಲ್ಲ ಸರ್, ಬಾಂಡ್ಲಿಯಲ್ಲಿ ಕಾಸಾದ ನಂತರ ಹದ ಮಾಡ್ಕೊಂಡು ತಕೊಂಡು ಕಟ್ಟೋದೇ ನಾವು. ಬಿಸಿ ಬಿಸಿ ಇರ್ಬೇಕಾದ್ರೆ ಬಿಸಿ ಇರ್ಬೇಕಾದ್ರೆ ಕಟ್ಟಬೇಕು.
1: ಪ್ಯಾಕಿಂಗ್ ಬಗ್ಗೆ ಹೇಳಿ, ಯಾವ ರೀತಿ ಪ್ಯಾಕ್ ಮಾಡ್ತೀವಿ? 200 gram ಪ್ಯಾಕೆಟ್ ಅಂತ?
0: ಹೌದು, 200 grams ಪ್ಯಾಕ್ ಅಂತೂ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡ್ತೀವಿ. ತೂಕ ಮಾಡೋದು ಕೂಡ ಸಿಂಗಲ್ ಪ್ಯಾಕಿಂಗ್ ಒಂದು ಸರಿ ಮಾಡ್ಕೊಂತೀವಿ. ನೆಕ್ಸ್ಟ್ ಅದ್ರ ಲೇಬಲ್ ಹಾಕ್ಬೇಕು ನಾವು. ಲೇಬಲ್ ಹಾಕ್ಬೇಕಾದ್ರೆ ಮತ್ತೊಂದು ಕವರ್ ಹಾಕ್ತೀವಿ.
1: ಏನು ಲೇಬಲ್ ಹಾಕೊಡ್ತೀರಿ ನೀವು
0: ಅಂದ್ರೆ ಅದ್ರಲ್ಲಿ ನಮ್ದು ಪ್ಯಾಡದ್ದು ಎಷ್ಟು ಇಯರ್ಸ್ ಇಂದ ಮಾಡ್ತಾ ಇದೀವಿ ಅಂತ ಹೇಳಿದೆ, ಮತ್ತೊಂದು ದನ ಚಿತ್ರ ಇದೆ,
1: ಬ್ರ್ಯಾಂಡ್ ಇದೆಯಾ?
0: ಹೌದು, ಬ್ರ್ಯಾಂಡ್ ಇದೆ. ಅದ್ರಲ್ಲಿ ನಮ್ದು ಎಷ್ಟು ದಿನ ಬರುತ್ತೆ ಆ ಪ್ಯಾಡ ಅಂತೇಳಿದೆ, ಎಷ್ಟು ವೇಟ್ ಇದೆ ಅಂತೇಳಿದೆ, ಏನೇನು ಮಿಶ್ರಣ ಇದೆ ಅದಕ್ಕೆ ಪ್ಯಾಡದಲ್ಲಿ ಅಂತೇಳಿದೆ, ಎಷ್ಟು ಗ್ರಾಮ್ಸ್ ಇದೆ ಅಂತೇಳಿದೆ, ನಮ್ಮ ಊರಿನ ಹೆಸರಿದೆ, ನಮ್ದೊಂದು ಡೇಟ್ ಅದ, ಡೇಟ್ ಸೀಲ್ ಹೊಡಿತೀವಿ ನಾವು. 10 ದಿನ ಮಿನಿಮಮ್ ಟೈಮ್ ಅದು. 10 ದಿನ ನಂತರ ಸೇಲ್ ಆಗಿಲ್ಲ ಅಂದ್ರೆ ರಿಟರ್ನ್ ಇದೆ ಸರ್ ನಮ್ಮ ಕಡೆ. ರಿಟರ್ನ್ ತಗೊಂಡಾಗ ನಾವು ಅವ್ರಿಗೆ ಬೇರೆ ಪೇಡ ಕೊಟ್ಟು ಬರ್ತೀವಿ, ರಿಟರ್ನ್ ಇದ್ದದ್ದು ನಾವು ಏನಾದ್ರು ದನಕ್ಕಿನ್ನ ಕೊಡ್ತೀವಿ ಅದನ್ನು. ಅಂದ್ರೆ ಅಕ್ಕಚ್ಚಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ ದನಕ್ಕೆ. ಅಂದ್ರೆ ಮತ್ತು ಮಿಕ್ಸರ್ನ ಮಾಡಲ್ಲ ನಮ್ಮ ಪೇಡದಲ್ಲಿ, ನಾನು ಇವತ್ತಿನವರೆಗೂ ಏನು ಮಿಕ್ಸರ್ನ ಮಾಡಲಿಲ್ಲ ಸರ್.
1: ಆಮೇಲೆ ಈಗ ಹಾಂ, ಮಾರಾಟ ಮಾಡುವಂಥ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಮಾರಾಟ ಮಾಡುವಂಥದ್ದು ಅಥವಾ ಬೇಕರಿ ಅಥವಾ ಹೋಟೆಲ್ಗಳಿಗೆ ಮಾರಾಟ ಮಾಡುವಂಥದ್ದು ಅಥವಾ ಫಂಕ್ಷನ್ಗಳಿಗೆ ಮಾರಾಟ ಮಾಡುವಂಥದ್ದು ಹೇಗಿದು?
0: ಇಲ್ಲ, ಬೇಕರಿಗಳಿಗೆ ಮಾರಾಟ ನಮ್ಮದು, ಮನೆ ಮನೆಗೆ ಮಾರಾಟ ಏನಿಲ್ಲ. ಬೇಕರಿಗಳಿಗೆ ಹೋಗಿ ನಾವು ವಾರ ವಾರ ಒಂದು ಲೈನ್ ಅಂತೇಳಿ ಇರುತ್ತೆ ನಮ್ಮದು, ಆ ವಾರ ವಾರ ಲೈನ್ ಮುಗಿಸ್ಕೊಂಡು ಬಂದ್ರಾಯ್ತು. ಮತ್ತು ಫಂಕ್ಷನ್ಗಳಿಗೆಲ್ಲ ನಂಬರ್ ಇದ್ದರೆ ಕಾಲ್ ಮಾಡಿ ಬೇಕರಿಗಳ ಮುಖಾಂತರ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ. ಏನಾರು ಮದುವೆ ಮುಂಜಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ನು, ಈ ಇಲೆಕ್ಷನ್ ಟೈಮಲ್ಲಿ, ಈ ರಿಜೆಕ್ಟ್ ಟೈಮಲ್ಲಿ ಏನಾರು ಆ ಥರದ್ದು ಏನಾರು ಇದ್ದರೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಅವಾಗ ಪ್ಯಾಡ ಟೇಸ್ಟ್ ಚೇಂಜ್ ಮಾಡಿಕೊಡು ಅಂತಾರೆ, ಅವಾಗ ನಾವು ಟೇಸ್ಟ್ ಚೇಂಜ್ ಮಾಡ್ಕೊಳ್ತೀವಿ. ಕೆಲವೊಂದು ಜನ ಮಾಮೂಲಿ ಅದನ್ನೇ ಅಡ್ಡಿಲ್ಲ ಅಂದರೆ ಅದು ಮಾಡ್ಕೊಡ್ತೀವಿ. ಕೆಲವೊಂದು ಜನ ಸಕ್ಕರೆ ಕಡಿಮೆ ಹಾಕಿ ಕೋವ ಜಾಸ್ತಿ ಹಾಕಿ ಅಂದಾಗ ಅವಾಗ ಮಾಡ್ಕೊಡ್ತೀವಿ, ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಅಂದರೆ ಟೇಸ್ಟ್ ಚೇಂಜ್ ಮಾಡಿ ಅಂತಾರೆ. ಅವಾಗ ಗೋಡಂಬಿ, ದ್ರಾಕ್ಷಿ ಆ ಥರದ್ದು ಮಿಕ್ಸ್ ಮಾಡಿ ಅಂದರೆ ಅದನ್ನು ಮಿಕ್ಸ್ ಮಾಡಿಕೊಡ್ತೀವಿ ನಾವು. ಆದರೆ ಶೇಪ್ ಚೇಂಜ್ ಮಾಡಿ ಅಂತಾರೆ ಕೆಲವೊಂದು ಜನ, ಸೈಜ್ ದೊಡ್ಡ ಮಾಡಿ ಅಚ್ಚಲ್ ಮಾಡಿಕೊಡಿ ಅಂತಾರೆ. ಅವಾಗೆಲ್ಲ ಫಂಕ್ಷನಿಗೆಲ್ಲ ಅಚ್ಚು ಮಾಡ್ಕೊಡ್ತೀವಿ. ಇಲ್ಲ ನಾರ್ಮಲ್ ಆದರೆ
1: ಅದಕ್ಕೆ ಬೇಕಾದ ಅಚ್ಚು ನಿಮ್ಮ ಹತ್ರ?
0: ಹೌದು, ಅಚ್ಚಿದೆ ಸರ್ ನಮ್ಮ ಹತ್ರ. ಅಚ್ಚಲ್ ಬೇಕಾದ್ರೆ ಅಚ್ಚಲ್ ಮಾಡ್ಕೊಡ್ತೀವಿ, ಇಲ್ಲ ನಾರ್ಮಲ್ ಪೀಸಸ್ ಸಾಕು ನಮಗೆ, ಅದ್ರ ನಾರ್ಮಲೇ ಮಾಡ್ಕೊಡ್ತೀವಿ ಸರ್ ನಾವು.
1: ಈಗ ಟೇಸ್ಟ್ನಲ್ಲಿ ಬದಲಾವಣೆ ಮಾಡೋದು ಅಂದರೆ ಹೇಗೆ, ಯಾವ ರೀತಿ ಅದನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ?
0: ಟೇಸ್ಟ್ ಅನ್ನೋದ್ರೆ ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಹಾಕೋದು, ಕೋವ ಅದೇ ಪ್ರಮಾಣ ಕಡಿಮೆ, ಸಿಹಿ ಕಡಿಮೆ ಹಾಕ್ತೀವಿ ನಾವು.
1: ಏಲಕ್ಕಿ ಬೇರೆ
0: ಇಲ್ಲ, ಬೇರೆ ಏನು ಮಿಕ್ಸ್ ಮಾಡಲ್ಲ. ಏಲಕ್ಕಿ

0: ಮತ್ತು ಪ್ರಮಾಣ ಒಂದು ಸ್ವಲ್ಪ ಹೆಚ್ಚಾಗ್ತೀವಿ. ಮತ್ತು ದಿನ ಮಿನಿಮಮ್ ಹಾಕೋದಕ್ಕಿಂತ ಈಗ ಒಂದು 15 ಪೀಸ್ ಏಲಕ್ಕಿ ಹಾಕ್ತಾ ಇದ್ದೀವಿ ಅಂದರೆ ಒಂದು 20 ಪೀಸ್ ಏಲಕ್ಕಿ ಹಾಕ್ತೀವಿ. ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ. ಈಗ 3 ಕೆಜಿ ಸಕ್ಕರೆ ಹಾಕೋಲ್ಲಿ ಒಂದು 2 ಕೆಜಿ ಹಾಕ್ತೀವಿ. ಕೋವದ ಪ್ರಮಾಣ 5 ಕೆಜಿನೇ ಲೆಕ್ಕನೇ ಇರುತ್ತೆ ಅಂದರೆ 5 ಲೀಟ್ರ್ ಹಾಲಿಗೆ 2 ಕೆಜಿ ಸಕ್ಕರೆ ಆಗುತ್ತೆ. ಅವಾಗ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ತುಪ್ಪದ ಅಂಶನೂ ಚೆನ್ನಾಗಿ ಬರುತ್ತೆ. ಮತ್ತು ಅವಾಗ
1: ಸಾಮಾನ್ಯ ಯುವ ಇಂಥ ಒಂದು ದೂಧ ಪೇಡವನ್ನು ಸ್ವಉದ್ಯೋಗವಾಗಿ ಮಾಡಬೇಕಾದ ಸಂದರ್ಭದಲ್ಲಿ ಎಷ್ಟು ಖರ್ಚು ಬರ್ತದೆ, ಇದರ ಒಂದು ಲೆಕ್ಕಾಚಾರ ಎಲ್ಲ ಹೇಗೆ? ನೀವು ಒಂದು 10 ಲೀಟ್ರಿಂದ ದೂಧ ಪೇಡ ಮಾಡಬೇಕು ಅಂದರೆ ಎಷ್ಟು ಖರ್ಚು ಬರ್ತದೆ?
0: ಒಂದು 10 ಲೀಟ್ರಿಂದ ದೂಧ ಪೇಡ ಮಾಡ್ಬೇಕಂದ್ರೆ ಹಾಲಿಗೆ ಈಗ ಮಿನಿಮಮ್ ರೈಟ್ ಎಷ್ಟಿದೆ? ಒಂದು ನಮ್ಗೆ ಒಂದು ಕೋವಾಕ್ಕೆ ರೈಟ್
1: 300 ರೂಪಾಯಿ ಇದೆಯಾ?
0: ಒಂದು
1: ಕೋವಾಲ್ ಬೇರೆ,
0: ಕೋವಾ ನಮ್ದು 300 ರೂಪಾಯಿ ಕೆಜಿ. 1 ಕೆಜಿ ಕೋವಾ
1: 1 ಕೆಜಿ ಕೋವಾದಲ್ಲಿ ಎಷ್ಟು ದೂಧ ಪೇಡ ಮಾಡ್ಬೋದು
0: ಅಂದ್ರೆ 1 ಕೆಜಿ ಕೋವಾ 300 ಕೆಜಿ ಸಕ್ಕರೆ ಹಾಕಿದ್ರೆ ಸರ್ ನಮ್ಗೆ 24 ಪ್ಯಾಕೆಟ್ ಪಡ ಬೀಳುತ್ತೆ ಸರ್. 24 ಪ್ಯಾಕೆಟ್ ಪಡ ಬೀಳುತ್ತೆ ಸರ್ ನಮ್ಗೆ. 24 ಬಿದ್ರೆ ನಮ್ಗೆ ಅದರಲ್ಲಿ ಲೇಬಲ್ ಖರ್ಚು, ಕವರ್ ಖರ್ಚು, ಗ್ಯಾಸ್ ಖರ್ಚು, ಏಲಕ್ಕಿ ಖರ್ಚು, ಸಕ್ಕರೆ ಖರ್ಚು ಎಲ್ಲ ಹೋದ್ರೂ ನಮ್ಗೆ ಏನಿಲ್ಲ ಅಂದ್ರೂ ಅದರಲ್ಲಿ 1,200 ರೂಪಾಯಿ ಅಂದ್ರೂ ನಮ್ಗೆ ಅದೊಂದು 500 ರೂಪಾಯಿ ಉಳಿದೇ ಉಳಿತೆ ಸರ್. ಒಂದು ಹದದಲ್ಲಿ 500 ರೂಪಾಯಿ ಉಳಿತೆ ಸರ್. ಏನು ತೊಂದರೆ ಇಲ್ಲ, ಏನು ನಮ್ಗೆ ಲಾಸ್ ಅನ್ನೋದು ಕಾಣಲಿಲ್ಲ ಇವತ್ತಿನವರೆಗೂ ನಮ್ಮ ಬಿಸ್ನೆಸ್. ಅದಕ್ಕೆ ಮುಂದುವರಿಸಬೇಕು ಅನ್ನೋ ನನ್ನ ಆಸಕ್ತಿ ಸರ್.
1: ಈಗ ವರ್ಷದ 365 ದಿವಸ ಒಂದೇ ರೀತಿ ಬೇಡಿಕೆ ಇರ್ತದೋ ಅಥವಾ ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ?
0: ಇಲ್ಲ, ಒಂದು ಸ್ವಲ್ಪ ಮಾರ್ಕೆಟ್ ಏರುಪೇರೆ ಆಗುತ್ತೆ ಅಂದರೆ ಇಂತಿಂಥ ಮಾಸಗಳಲ್ಲೆಲ್ಲ ಒಂದು ಸ್ವಲ್ಪ ಬಿಸ್ನೆಸ್ ಡಲ್ ಆಗುತ್ತೆ ಅಂದರೆ ಫಂಕ್ಷನ್ಗಳಿರೋದೆಲ್ಲ ಕಡಿಮೆ ಆಗುತ್ತೆ. ಅವಾಗ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ ಸರ್. ಅಂದರೆ ಈ ಪಿತೃಮಾಸ ಅಂದರೆ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ, ಈ ಮುಸ್ಲಿಂ ರೂಪಾಸ್ ತಿಂಗಳಲ್ಲಿ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ. ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಇದು, ಮತ್ತು ಚೌತಿ, ದೀಪಾವಳಿ, ರಕ್ಷಾಬಂಧನ ಅವಾಗೆಲ್ಲ ತುಂಬ ಡಿಮ್ಯಾಂಡ್ ನಮ್ಮ ಪೇಡಕ್ಕೆಲ್ಲ. ಬೇಸಿಗೆ ರಜೆಯಲ್ಲೆಲ್ಲ ತುಂಬ ಡಿಮ್ಯಾಂಡ್, ಅವಾಗ ನಮಗೆ ಮಾಡಿಕೊಳ್ಳೋಕೆ ಆಗೋದಿಲ್ಲ.
1: ಈಗ ಎಷ್ಟೋ ಸರಿ ಹೇಳುವಂಥದ್ದು, ಇನ್ನು ಬ್ರ್ಯಾಂಡೆಡ್ ಉತ್ಪನ್ನಗಳಿರ್ತವೆ ಅಂತ ಇಟ್ಕೊಳ್ಳಿ ಬೇಕರಿಯಲ್ಲಿ, ಅದು ಧಾರವಾಡ ಪೇಡ ಅಂತ ಇರ್ಬೋದು ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ಇರ್ತವೆ, ಅಂಥ ಪೇಡವನ್ನೇ ಬೇಕು ಅಂತ ಕೇಳ್ತಾರೋ ಅಥವಾ ನೀವು ಮಾಡಿರುವಂಥ ಒಂದು ಪೇಡ, ಇದೊಂದು ಸ್ಥಳೀಯವಾಗಿ ಬೇಡಿಕೆಯಲ್ಲಿರುವಂಥ ಒಂದು ಪೇಡ, ಇದನ್ನು ಮಾರಾಟ ಮಾಡುವಂಥವ್ರು ಸೇಲ್ ಮಾಡ್ತಾರ ಹೇಗೆ?
0: ಇಲ್ಲ, ಈಗ ನಮ್ಮ ಪೇಡ ಬಗ್ಗೆ ತಿಂದವ್ರಿಗೆ ಟೇಸ್ಟ್ ಗೊತ್ತಿದ್ದವ್ರೆ ನಮ್ಮ ಪೇಡ ಅದೇ ಪೇಡನೇ ಬೇಕಂತಾರೆ. ಈಗ ಅಂಗಡಿಯವರು ನಮ್ಮ ಪೇಡ ಖಾಲಿ ಆಗಿದ್ದಿದ್ರೆ ಅವ್ರ ಹತ್ರ ಬೇರೆ ಧಾರವಾಡ ಪೇಡ, ಬೇರೆ ಬೇರೆ ಲೋಕಲ್ ಪೇಡ ಇದ್ರು ಇದು ತೊಗೊಂಡು ಹೋಗ್ರಿ ಅಂದರೆ ಇಲ್ಲ ಇಲ್ಲ ನಮ್ಗೆ ಆ ವೈಟ್ ಪೇಡನೇ ಬೇಕು, ಪ್ಯಾಕೆಟಿಂದ ಏಲಕ್ಕಿ ಸ್ಮೆಲ್ ಬರುತ್ತಲ್ಲ ಆ ಪೇಡನೇ ಬೇಕು ಅಂತೇಳಿ ತೊಗೊಂಡು ಹೋಗ್ತಾರೆ. ಆ ಪೇಡ ಬೇಡ ಅಂತೇಳಿ ಇಲ್ಲ ತರಿಸ್ಕೊಡ್ರಿ ನಮಗೆ ಅಂತ ಹೇಳ್ತಾರೆ. ಆ ಪೇಡ ತೊಗೊಂಡೋಗಲ್ಲ. ನಮ್ಮ ಪೇಡ ತಿಂದು ಟೇಸ್ಟ್ ಗೊತ್ತಿದ್ದವರು ಯಾರು ನಮ್ಮ ಪೇಡ ಬಿಟ್ಟು ಬೇರೆ ಪೇಡ ತಗೊಳ್ಳಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಅಷ್ಟು ಸಂಪೂರ್ಣ ನಮಗೆ ಇದೆ ಸರ್. ನಮ್ಮ ಪೇಡದ ಬಗ್ಗೆ
1: ಒಂದು ಪೇಡ ತಿಂದ್ರೆ ಇನ್ನೊಂದು ತಿನ್ನಬೇಕು ಅಂತ
0: ಯಾಕೆ? ಈಗ ಅವರಿಗೆ ಮನೆಗೆ ಯಾರು ಏನಾದ್ರು ಒಂದು ಕೆಲಸದವ್ರು ವ್ಯಕ್ತಿ ಅಂತೇಳಿ ಯಾರು ಬರ್ತಾರೆ, ಬಂದಾಗ ಸರ್ ಪೇಡ ತಿನ್ರಿ ಅಂದ್ರೆ ಬೇಡ ಅಂತಾರೆ, ಕೊಟ್ಟಿನ ತುಂಬ ಟೇಸ್ಟ್ ಇದೆಯಲ್ರಿ ಅಂತಾರೆ. ಅವಾಗ ಅವ್ರು ಒಂದು ಪೇಡ ತಿಂದು ಒಂದು ಪ್ಯಾಕೆಟ್ ಕೊಡಿ ಅಂತ ತಗೊಂಡು ಹೋಗ್ತಾರೆ ಸರ್ ಪೇಡಗಳೆಲ್ಲ. ಮನೆಗೆ ಬಂದರು ಯಾರು ನಾವು ಮಾಡ್ತಾ ಇರೋ ಟೈಮಲ್ಲಿ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಬಂದರು ಇದೇನು ಕೇಳ್ತಾರೆ ಪೇಡ ಅಂತೇಳಿ ಕೊಡಿ ಒಂದೆರಡು ಪ್ಯಾಕೆಟ್ 3 ಪ್ಯಾಕೆಟ್ ಅಂತ ತಗೊಂಡು ಹೋಗ್ತಾರೆ. ನಂಬರ್ ಸೇವ್ ಮಾಡಿ ಇಟ್ಕೊಂಡು ಏನಾದ್ರು ಅವ್ರ ಮನೆ ಫಂಕ್ಷನ್ಗಳೆಲ್ಲ ಆದರೆ ಆರ್ಡರ್ ತಗೊಂತೀವಿ, ಮಾಡಿಕೊಡ್ತೀವಿ ಸರ್ ನಾವು ಮದುವೆಗಳಿಗೆಲ್ಲ.
1: ಈಗ ಎಷ್ಟು ಸರಿ ಹೇಳುವಂಥದ್ದು ಇದೆ, ಒಂದು ಸ್ವಉದ್ಯೋಗವಾಗಿ ಟೈಲರಿಂಗ್ ಮಾಡುವಂಥವ್ರು ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗವನ್ನು ಮಾಡುವಂಥವ್ರು ಇರ್ತಾರೆ, ಒಂದು ಹಂತದಲ್ಲಿ ಸಾಕಪ್ಪ ಈ ಒಂದು ಸ್ವಉದ್ಯೋಗದ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ದಿದೆಯಾ ನಿಮಗೆ?
0: ಇಲ್ಲ ಸರ್, ನನ್ನ ಕೆಲಸದಲ್ಲಿ ನಂಗೆ ಕಷ್ಟ ಅನಿಸ್ಲಿಲ್ಲ ಸರ್. ಅಂದರೆ ನಾನು ಕಷ್ಟದಿಂದ ಬಂದವಳು, ಖುಷಿಯಿಂದ ಮಾಡ್ತಾ ಇದ್ದೀನಿ ಸರ್. ನನ್ನ ಕಷ್ಟದಿಂದನೇ ಬಂದಿದ್ದೀನಿ ಆ ಬಿಸ್ನೆಸ್ಸನ್ನು ಮಾಡಿ. ಬಿಸ್ನೆಸ್ ನನ್ನ ಕೈಯಿಂದ ಆಗೋಷ್ಟು ದಿನ ನಾನು ನಿಲ್ಲಿಸ್ಬಾರ್ದು ನಂದೊಂದು ಆಸಕ್ತಿ. ನಮ್ಮ ಮಕ್ಕಳೂ ಒಂದು ಟೈಮಲ್ಲಿ ಹೇಳಿದ್ರು, ಅಮ್ಮ ಬೇಡ, ನೀ ಸಣ್ಣ ವಯಸ್ಸಿಂದ ಅಪ್ಪನ ಜೊತೆ ಕೆಲಸ ಮಾಡಿ ಬಂದವಳು, ಬಿಡು ನೀನು ಅಂದರು. ಇಲ್ಲ, ನನ್ನ ಕೈ ಕಾಲಿಗೆ ಶಕ್ತಿ ಇರೋಷ್ಟು ದಿನ ನಾ ಮಾಡ್ತೀನಿ, ಆಗೋದಿಲ್ಲ ಅಂದಾಗ ಬಿಡುದ ಇಲ್ಲರೆ ಅದನ್ನು ಮುಂದುವರ್ಸ್ಕೊಂಡು ಮತ್ತೊಬ್ಬರಿಗೆ ವ್ಯಕ್ತಿಗೆ ಕೊಡುದು ಅಂತೇಳಿ ಕಡೆಗೆ ನಿರ್ಣಯ. ಈಗ ನನ್ನ ಕೈಯಿಂದ ಆದಷ್ಟು ದಿನ ನಾ ಮಾಡ್ತೀನಿ. ನನಗೆ ಎಷ್ಟೇ ತ್ರಾಸಾಗಿ ಮಲಗಿದ್ರು ಒಂದಿನ ಮಾಡಿಲ್ಲ ಅಂದರೆ ಅಯ್ಯೋ ದೇವ್ರೆ ನಾನು ಪೇಡ ಮಾಡಿಲ್ಲ, ನಾನು ಪೇಡ ಮಾಡಿಲ್ಲ, ಅದೇ ನನಗೆ ಅಂಬಲ ಯೋಚನೆ.
1: ಈಗ ಸ್ವಉದ್ಯೋಗ ಮಾಡುವವರಿಗೆ ನಿಮ್ಮ ಒಂದು ಸಲಹೆ ಏನು, ಈಗ ಏನು ಮಾಡಬೇಕು ಏನು ಮಾಡಬಾರ್ದು ಸ್ವಉದ್ಯೋಗ ಮಾಡುವುದು?
0: ಸ್ವಉದ್ಯೋಗ ಅಂದರೆ ಮಹಿಳೆಯರು ಅವ್ರವ್ರ ಕಾಲಲ್ಲಿ ಅವ್ರವ್ರು ನಿಲ್ಲಬೇಕು ಅನ್ನೋದು ನನ್ನ ಆಸಕ್ತಿ. ಯಾಕೆ ಕೇಳಿದ್ರೆ ಒಂದು ಒಳ್ಳೆ ಬೆಳವಣಿಗೆ ಇದರಲ್ಲಿ ಎಲ್ಲ ಮಹಿಳೆಯರಿಗಾದ್ರೂ ನಾನು ಹೇಳೋದು ಇಷ್ಟೇ, ಸ್ವಂತ ನಮ್ಮ ಕಾಲಲ್ಲಿ ನಾವು ನಿಂತು ನಾವು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು, ಯಾರು ಕಾಲು ಕೆಳಗೆ ಹೋಗಿ ಯಾರೋ ಏನು ಹೇಳಿಸ್ಕೊಳ್ಳೋದು ಮಾಡೋದಕ್ಕಿಂತ ನಮ್ಮ ಉದ್ಯೋಗ ನಾವು ಮುಂದುವರಿಸ್ಕೊಂಡು ಮಾಡೋದು. ಗಂಡನಿನ ಜೊತೆ ಸೇರ್ಕೊಂಡು ಮಾಡ್ಕೊಂಡು ಬಂದದ್ದು ಬಿಸ್ನೆಸ್ ಆದರೂ ಆಯಿತು, ಇಲ್ಲರ ಅವ್ರು ಸ್ವಂತ ಈಗ ಮಾಡಬೇಕು ಅನ್ನೋದಿದ್ದರೂ ಅವ್ರು ಸ್ವಂತ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಂದೊಂದು ಹೆಮ್ಮೆಯಿಂದ.
1: ಒಳ್ಳೆಯ ಮಾತನ್ನು ಹೇಳಿರಿ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೇ. ಸ್ವಉದ್ಯೋಗವಾಗಿ ದೂಧ ಪೇಡ ತಯಾರಿ ಮತ್ತು ಮಾರುಕಟ್ಟೆಯ ಅನುಭವವನ್ನು ನಮ್ಮ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ, ತುಂಬ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ನಮಸ್ಕಾರ.
2: ದೂಧ ಪೇಡ ತಯಾರಿ ಮತ್ತು ಮಾರಾಟದ ಅನುಭವ ಕುರಿತು ಹೊನ್ನಾವರ ತಾಲೂಕು ಕಡ್ಲೆಯ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್.

0: ಸಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್. ಸಿರಿಗೆರೆಯ

0: ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಹುಬ್ಬಳ್ಳಿ ಚಿತ್ರಕ್ಕಾಗಿ ಆದರ್ಶ ಆದಿತ್ಯ ಮತ್ತು ಶಮಿತಾ ಮಲ್ನಾಡ್ ಅವರು ಹಾಡಿರುವಂತಹ ಗೀತೆ. ದರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ಸಂಗೀತ AR ಹೇಮಂತ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಜ್ಯೇಷ್ಠ ಚಿತ್ರಕ್ಕಾಗಿ ರಾಜೇಶ್ ಮತ್ತು ಚಿತ್ರ ಅವರು ಹಾಡಿರುವಂತಹ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜ್ಕುಮಾರ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ದರೀಶ್ ಅಯ್ಯರ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಹುಡುಗಾಟ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ಜೆಸಿ ಗಿಫ್ಟ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಬಂಧನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಮೆಜೆಸ್ಟಿಕ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಉನ್ನಿ ಕೃಷ್ಣನ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿತ್ತು. ಮೆಜೆಸ್ಟಿಕ್ ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: Globe are celebrating Thiruvanam, with the festivities beginning with Onapokalam, the traditional floral carpet made to welcome the legendary King Mahabali. Eid Miladun Nabi, the birthday of Prophet Hazrat Muhammad, is also being celebrated today. The President, Vice President and Prime Minister have greeted people on the occasion of Onam and Eid Milad. In Jammu and Kashmir, the Chhadi Mubarak Yatra was held in Poonch today, marking the formal culmination of the Sri Budha Amarnath Ji Yatra 2026. In men's cricket, hosts Sri Lanka reached 229 for 6 in their second innings at stumps on day 4 after receiving follow-on from India in the second and final test in Colombo. Sri Lanka now lead by 16 runs. And with that, we end this news bulletin.
1: Akashavani Karwara FM Kampananka 102.3 MHz. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ರಸವಾರ್ತೆ, 6:50 ಕಾರ್ಯಕ್ರಮ ಕೃಷಿರಂಗ, ವನ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ಕುರಿತು ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಟನಿ ಮರಿಯಪ್ಪ ಅವರು ಮಾಡಿದ ಭಾಷಣದ ಆಯ್ದ ಭಾಗವನ್ನು ಕೇಳಲಿದ್ದೀರಿ. ನಂತರ ಕೃಷಿ ಮಾಹಿತಿ, 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬ್ರಹ್ಮೂರು ಬೆಟ್ಟಗೇರಿಯ ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ, 8:30 ಭಾವಗೀತೆಗಳ ಪ್ರಸಾರ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ. 10:30 ಗೀತಚಂದ್ರಿಕೆ ಮೆಲಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಇನ್ನು ನಾಳೆಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಕೆ ರಘುನಾಥ ರೈ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, 7:15 ಭಾವಗೀತೆಗಳ ಪ್ರಸಾರ, 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ, 8:30 ಮಂಜುಳ ಗಾನ, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ನಾಳೆ ಬೆಳಿಗ್ಗೆ 9:15 ಕಿರುನಾಟಕ ಹೊಳೆಯಲ್ಲಿ ಹೋಮ. ರಚನೆ ಶೈಲಾ ಚೆಬಿ, ನಿರ್ದೇಶನ ಅನುರಾಧ ಕಟ್ಟಿ. 9:30 ಭಜನೆಗಳು. 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜಲನಯನ ಅಭಿವೃದ್ಧಿ ಘಟಕ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ.

2:40 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಮಧ್ಯಾಹ್ನ 3:00 ಸಖಿ ಸಹೇಲಿ ಹಾಗೂ 4:00 ಹೆಲೋ ಫರ್ಮಾಯಿಶ್ ಪ್ರಸಾರವಾಗುವುದು. ನಾಳೆ ಸಂಜೆ 5:00 ನಮ್ಮ ನಿಲಯದಿಂದ ಕೊಂಕಣಿ ಕಾರ್ಯಕ್ರಮ ಮೂಡಿಬರಲಿದೆ. 5:00 5:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ನಾಳೆ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕಿ ಕೆರೆದೇವಗೌಡ ಮತ್ತು ಸಂಘಟಕರಿಂದ ಮದುವೆ ಸಂಪ್ರದಾಯದ ಹಾಡುಗಳನ್ನು ಕೇಳಲಿದ್ದೀರಿ. 7:45 ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ, 8:30 ಭಾವಗೀತೆಗಳ ಪ್ರಸಾರ, 9:15 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ, 9:30 ಇಂಗ್ಲಿಷ್ ಯುವವಾಣಿಯಲ್ಲಿ ಚರ್ಚೆ, ಮ್ಯೂಸಿಕ್ ಬಿಯಾಂಡ್ ಬ್ಯಾರಿಯರ್ಸ್, ವೈ ವಿ ಹ್ಯಾವ್ ಸಾಂಗ್ಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಭಾಗವಹಿಸುತ್ತಾರೆ ಪೂರ್ವಿ ಹರೀಶ್, ಮಾಳ್ವಿಕಾ ಬಾಬು, ಸಿಂಚನ, ಸತೀಶ್, ಅನಘ, ಸೇಂಟ್ ಕಾರ್ಮೆಲ್ ಕಾಲೇಜಿನ ವಿದ್ಯಾರ್ಥಿಗಳು. ಬಳಿಕ 10:00 ಗೀತಚಂದ್ರಿಕೆ ಮೆಲಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: सदने च अस्य अनुमोदन मार्गे विघ्नः उत्पादितः हजरत पैगंबर मुहम्मद वर्यस्य पावन जन्म जयंती ईदे मिलादुन नबी अद्य समग्र राष्ट्रे महता धार्मिक उल्लासेन समारभ्यते अस्मिन् पर्वणि तस्य दिव्य संदेशान विचारयितुं विविध गोष्ठ्यः शोभायात्राश्च अनुष्ठीयन्ते कोलंबो नगरे द्वितीयांतिम निकष द्वंद्वे भारतम विरुद्ध फॉलो ऑन इत्यस्यानंतरम चतुर्थ दिनस्य क्रीडा विराम पर्यंतम श्रीलंका दलेन द्वितीय पर्याये षट क्रीडकानां हानौ 31,200 धावनांकाः संपादिताः इति वार्ताः
1: आकाशवाणी रसवार्ते बरदवरु विजयपुरद कट्टे गुरुराज ಓದುತ್ತಿರುವವರು ಚೇತನ್ ಸಿವಿ ಪ್ರಿಯ ಶ್ರೋತೃಗಳೇ ಆನೆ ನಡೆದದ್ದೇ ದಾರಿ ಆ ದಾರಿಲಿ ಏನೇ ಎದುರಾದರೂ ಆನೆಗಳು ಒಂದೇ ಒಂದು ಹೆಜ್ಜೆ ಕೂಡ ಹಿಂದಿಡೋದಿಲ್ಲ ಕಾಡಾಗ್ಲಿ ಮೇಡಾಗ್ಲಿ ಬೆಟ್ಟ ಇರಲಿ ಗುಡ್ಡ ಇರಲಿ ಆನೆ ನಡೆಯೋದೇ ದಾರಿ ಏನಮ್ಮ ಏಷ್ಯಾ ಆನೆಗಳು ಬೇರೆಲ್ಲ ಆನೆಗಳಿಗಿಂತ ಬಹಳ ಚೆನ್ನಾಗಿ ಬೆಟ್ಟ ಹತ್ತುತ್ತಂತೆ ಮನುಷ್ಯರು ಟ್ರಕ್ಕಿಂಗ್ ಮಾಡ್ತಾರಲ್ಲ ಹಾಗೇನೆ ಬೆಟ್ಟ ಹತ್ತುತ್ತವೆ ಟ್ರಕ್ಕಿಂಗ್ನಲ್ಲಿ ಪುಟಾಣಿ ನೀರು ಬಾಟ್ಲೆ ನಮಗೆ ಭೂತಾಕಾರವಾಗಿ ಕಾಡೋಕೆ ಶುರುವಾಗುತ್ತೆ ಹೀಗಿರುವಾಗ 300 ಟನ್ ದೇಹನ ಹೊತ್ಕೊಂಡು ಕಡಿದಾದ ಬೆಟ್ಟದಲ್ಲಿ ರಾಜನಂತೆ ಹತ್ಕೊಂಡು ಗುಡ್ಡದ ಮೇಲೆ ನಿಂತ್ಕೊಳ್ಳೋದು ಅಂದ್ರೆ ಸುಮ್ಮನೆ ಅಲ್ಲ ಆನೆ ಇಷ್ಟು ದೊಡ್ಡ ದೇಹನ ಹೇಗೆಲ್ಲ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದೇ ಗಜಶಾಸ್ತ್ರ ಆನೆಗಳ ಪಾದದ ಹಿಂಭಾಗ ದಡು ದಪ್ಪಗಿದೆ ಅದರೊಳಗೆ ಕೊಬ್ಬಿನ ಅಂಗಾಂಶದ ದೊಡ್ಡ ಪದರಾನ ದೇವರು ಇಟ್ಟಿದ್ದಾನೆ ಬೆಟ್ಟ ಹತ್ತಬೇಕಾದ್ರೆ ಆನೆಗಳು ದೇಹದ ತೂಕನ 4 ಪಾದದ ಮೇಲೆ ಸಮನಾಗಿ ಹಂಚೋದ್ರಿಂದ ಅವು ಶಾಕ್ ಅಬ್ಸರ್ಬರ್ ತರ ಕೆಲಸ ಮಾಡುತ್ತವಂತೆ ಹಾಗೇನೆ ಆನೆ ಕಾಲುಗಳು ವಕ್ರವಕ್ರವಾಗಿಲ್ಲ ನಿಖರ ನೇರ ಇದರ ಲಾಭ ಏನಂದ್ರೆ ಸ್ನಾಯುಗಳ ಮೇಲೆ ಒತ್ತಡ ಬಿಡಲ್ಲ ನೇರವಾಗಿ ಮೂಳೆ ಮೇಲೆ ಬಿಡೋದ್ರಿಂದ ಆನೆಗೆ ಬ್ಯಾಲೆನ್ಸ್ ಮಾಡೋದು ಬಲೆ ಈಸಿಯಂತೆ ನಡೆಯೋದ್ರಲ್ಲಿ ಆನೆದು ಟೆಕ್ನಿಕೋ ಟೆಕ್ನಿಕ್ 4 ಕಾಲುಗಳಲ್ಲಿ 3 ಕಾಲುಗಳನ್ನು ನೆಲದಲ್ಲಿ ಊರಿ 1 ಕಾಲನ್ನು ಮಾತ್ರ ಮುಂದೆ ಇಡ್ತಾ ಹೋಗುತ್ತೆ ಇಡೀ ದೇಹದ ತೂಕನ ನೆಲಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡೋದ್ರಲ್ಲಿ ಆನೆಗೆ ಆನೆನೇ ಸಾಟಿ ಇದರ ಪಾದಗಳು ಹೈಕಿಂಗ್ ಶೂಗಳಂತಿರೋದ್ರಿಂದ ಬೆಟ್ಟನಾದ್ರೂ ಸೈ ಗುಡ್ಡನಾದ್ರೂ ಸೈ ಅಂತ ಹತ್ತುತ್ತಾನೆ ಇರ್ತವಂತೆ ಆನೆ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದು ಯಾಕಂದ್ರೆ ಹೋದ ವಾರ ಅರುಣಾಚಲ ಪ್ರದೇಶದ 3,266 ಮೀಟರ್ ಎತ್ತರದಲ್ಲಿರುವಂತಹ ಕಡಿದಾದ ನೀಲಗಿರಿ ಬೆಟ್ಟಗಳ ಮೇಲೆ ಕಾಡಾನೆಗಳು ಟ್ರಕ್ಕಿಂಗ್ ಮಾಡಿವೆ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆನೆಗಳು ಇಷ್ಟು ಎತ್ತರಕ್ಕೆ ಏರಿರೋದು ಅಂತ ತಜ್ಞರು ಸಂಶೋಧಕರು ಹುಬ್ಬೇರಿಸಿದ್ದಾರೆ ಭೋಪಾಲ್ನ ಜಬಲ್ಪುರದ ರಾಷ್ಟ್ರೀಯ ಹೆದ್ದಾರಿ 45ರಲ್ಲಿ ಓಡಾಡುವರು ಕೂಡ ಹುಬ್ಬೇರಿಸ್ತಾರೆ ಕಾರಣ ಇಷ್ಟೇ ಸ್ಟೇರಿಂಗ್ ಹಿಡಿದ ಡ್ರೈವರ್ಗಳಿಗೆ ತೂಕಡಿಕೆ ಬರೋದೇ ಇಲ್ವಂತೆ ಅರೆ ಇದು ಹೇಗೆ ಸಾಧ್ಯ ಅನ್ಸೋದು ಸಹಜ ಕಾಡಿನ ಮಧ್ಯೆ 11.9 ಕಿಲೋಮೀಟರ್ ಉದ್ದದ ಈ ರಸ್ತೆ ಕೆಂಪಾದವೋ ಎಲ್ಲ ಕೆಂಪಾದವೋ ಅನ್ನೋ ರೀತಿ ಇದೆ ದೂರದಿಂದ ನೋಡಿದ್ರೆ ಆಕ್ಸಿಡೆಂಟ್ ಆಗಿ ರಸ್ತೆ ಮೇಲೆ ರಕ್ತ ಚೆಲ್ಲಾಡಿದಂತೆ ಕಾಣುತ್ತೆ ಸುತ್ತ ಕಾಡು ಗವ್ವೆನ್ನುವ ಸದ್ದು ಎಲ್ಲೋ ಹುಲಿ ಕೂಗಿದ ಫೀಲು ಏನೇ ಆದರೂ ಪ್ರಾಣಿಗಳು ನಿಮ್ಮ ಹತ್ತಿರಕ್ಕಂತೂ ಬರೋದಿಲ್ಲ ದೇಶದ ಪ್ರಪ್ರಥಮ ಟೇಬಲ್ ಟಾಪ್ ರೆಡ್ ಮಾರ್ಕಿಂಗ್ ಹೈವೇ ಅಂದ್ರೆ ಇದೆ ಸಂಚಾರ ಪ್ರಾಣಿಗಳ ಪ್ರಾಣ ತೆಗೀಬಾರದು ಅಂತ ಹೀಗೆ ನಿರ್ಮಾಣ ಮಾಡಿದ್ದಾರೆ ಎಲ್ಲೂ ಸ್ಪೀಡ್ ಬ್ರೇಕರ್ ಹಾಕಿಲ್ಲ ಬ್ರೇಕ್ ಹಾಕೋಕೆ ಹೋಗಿ ಆಕ್ಸಿಡೆಂಟ್ಗಳು ಇಲ್ಲಿ ಆಗೋಗುತ್ತೆ ಅನ್ನೋ ಭಯನೂ ಇಲ್ಲ ಅದಕ್ಕೆ ರಸ್ತೆ ಪೂರ್ತಿ ಕೆಂಪಣ್ಣಂತರ ಇದೆ ಕೆಂಪು ಬಣ್ಣ ಬಳಿಯೋಕೆ ಸೈಕಾಲಜಿ ರೀಸನ್ ಇದೆಯಂತೆ ರೆಡ್ ಕಲರ್ ಕಾಣಿಸಿದ ತಕ್ಷಣ ಡ್ರೈವರ್ಗಳ ಮನಸ್ಸು ಎಚ್ಚೆತ್ತುಕೊಳ್ಳುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ವೆಹಿಕಲ್ ಓಡಿಸ್ತಾರೆ ರೆಡ್ ರಸ್ತೆ ಆಗಿರೋದ್ರಿಂದ 30 ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚು ವಾಹನ ಓಡಿಸಕ್ಕಾಗಲ್ವಂತೆ ರಸ್ತೆಗೆ ಬಣ್ಣ ಬಳಿಯೋದ್ರ ಜೊತೆಗೆ 5 ಮಿಲಿಮೀಟರ್ ದಪ್ಪದ ಥರ್ಮೋಪ್ಲಾಸ್ಟಿಕ್ ಚೆಕ್ಕರ್ ಲೇಯರ್ ಬೇರೆ ಹಾಕಿದ್ದಾರೆ ಇದರಿಂದ ವಾಹನ ಇದರ ಮೇಲೆ ಚಲಿಸುವಾಗ ಡ್ರೈವರ್ಗೆ ಸಣ್ಣ ಕಂಪನ ವಿಭಿನ್ನವಾದ ಶಬ್ದ ಕೇಳಿಸುತ್ತೆ ಇಷ್ಟೆಲ್ಲ ಇರಬೇಕಾದ್ರೆ ನಿದ್ದೆ ಬರೋದಾದರೂ ಹಾರ್ನ್ ಹೊಡೆಯೋಕ್ಕಾದರೂ ಹೇಗೆ ತಾನೇ ಸಾಧ್ಯ ರಸ್ತೆ ದಾಟುವಾಗ ಪ್ರಾಣಿಗಳಿಗೆ ಪ್ರಾಣಹಾನಿ ಆಗಬಾರದು ಅಂತ ಈ ರಸ್ತೆನ ರೆಡ್ ಕಾರ್ಪೆಟ್ ಥರ ಮಾಡಿದ್ದಾರೆ ಪ್ರಾಣಿಗಳು ರಸ್ತೆಯ ಮೇಲಕ್ಕೆ ಬರದೇ ಇರಲಿ ಅಂತ ಇಡೀ 11.9 ಕಿಲೋಮೀಟರ್ ಮಾರ್ಗದಲ್ಲಿ 25 ಸುರಂಗನ ನಿರ್ಮಿಸಿದ್ದಾರೆ ಈ ರಸ್ತೆಯಲ್ಲಿ ಓಡಾಡಿರೋದು ಒಂದೇ ಪ್ರಾರ್ಥನೆ ಪ್ರಾಣಿ ದೇವನೇ ಲೋಕಪಾಲನೆ ದೇ ನಮೋಸ್ತು ನಮೋಸ್ತುತೆ ಪ್ರಿಯ ಶ್ರೋತೃಗಳೇ ಭಾರತ 33 ಲಕ್ಷ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಅಂತ ಹೇಳಿತ್ತು ಬ್ರಿಟಿಷರು ಟಿಪ್ಪು ಸುಲ್ತಾನ್ ಮರಣದ ನಂತರ ಇಂಡಿಯಾನ ಹಿಡಿತದಲ್ಲಿ ತಗೊಂಡಂತಹ ಬ್ರಿಟಿಷರು ಮಾಡಿದ ಮೊದಲ ಕೆಲಸ ಇಡೀ ಭಾರತನ ಆಳೋಕೆ ಶುರು ಮಾಡಿದ್ದು ಕಾಡು ಮೇಡು ಗುಡ್ಡ ಬೆಟ್ಟ ಸಮುದ್ರ ಎಲ್ಲಾ ಸೇರಿಸಿ ಸುಮಾರು 5 ವರ್ಷದಲ್ಲಿ ಮುಗಿಸಬಹುದು ಅನ್ಕೊಂಡವರು 70 ವರ್ಷ ತನಕ ಅಳೆದರತ್ತೆ ಅವರೇನು ಟೇಪು ಹಿಡಿದು ಅಳಿಲಿಲ್ಲ

0: ಟ್ರಿಗ್ನೋಮೆಟ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಳೆ ಹಾಕಿದ್ರು. ವಿಷಯ ಏನಂದ್ರೆ, ಬ್ರಿಟಿಷರು ದೇಶ ಅಳೆಯೋ ಕಾರ್ಯಕ್ರಮ ಆರಂಭಗೊಂಡಿದೆ ಬೆಂಗಳೂರಲ್ಲಂತೆ. ಇಲ್ಲಿ ತಾಲೀಮು ಯಶಸ್ವಿ ಆದ ಮೇಲೆ ಮದ್ರಾಸ್ನಲ್ಲಿ ಶುರು ಮಾಡಿದ್ರಂತೆ. ಆಗ ಮೇಕ್ರಿ ಸರ್ಕಲ್ನಲ್ಲಿರೋ ಕೆಂಪೇಗೌಡ ಪಾರ್ಕ್ನಿಂದ ಹೆಣ್ಣೂರು ಬಾಗಲೂರು ರಸ್ತೆಯ ಕಣ್ಣೂರು ಗ್ರಾಮದ ತನಕ ಹಾಗೂ ಬಾಣಸವಾಡಿ ಕೆಆರ್ ಪುರಂ ಅಗರ ನಡುವೆ ಒಟ್ಟು 11 ಕಿಲೋಮೀಟರ್ ತನಕ ಸ್ಟೀಲ್ ಬಾರ್ಗಳನ್ನು ಬಳಸಿ ಬೇಸ್ ಲೈನ್ ಎಳೆದಿದ್ದಾರೆ. ಅದಕ್ಕೆ ಕೆಂಪೇಗೌಡ ಪಾರ್ಕ್ನಲ್ಲಿ ಹಾಗೂ ಸಂಪಿಗೆಹಳ್ಳಿ ಚೊಕ್ಕನಹಳ್ಳಿ ಇವತ್ತಿಗೂ ಸಾಕ್ಷಿಗಳಿವೆ. ಇವತ್ತಿಗೂ ಬಳ್ಳಾರಿ ರಸ್ತೆಯಲ್ಲಿರುವಂತಹ ವಿಜ್ಞಾನ ಗ್ಯಾಲರಿಯಲ್ಲಿ ಆವತ್ತು ಬಳಸಿದಂತಹ ಬೃಹತ್ ಉಪಕರಣಗಳು ಸರ್ವೆ ಖಾತೆಗಳನ್ನು ಹೇಳ್ತವೆ. ಇಂಡಿಯಾ ಅಳೆಯೋಕೆ ಬೆಂಗಳೂರಲ್ಲಿ ಲೈನ್ ಹಾಕೋದರ ಉಸ್ತುವಾರಿ ವಹಿಸಿಕೊಂಡರು ವಿಲಿಯಂ ಲ್ಯಾಂಪ್ಟನ್ ಮತ್ತು ಜಾರ್ಜ್ ಎವರೆಸ್ಟ್. ಇಬ್ಬರೂ ಕೂಡ ಬೆಂಗಳೂರಲ್ಲಿ ತಂಗಿದ್ರು. ಕೊನೆಗೆ ಇವರೇ ಮೌಂಟ್ ಎವರೆಸ್ಟ್ ಅನ್ನ ಅಳೆದ್ರು. ಅದಕ್ಕೂ ಮೂಲ ನಮ್ಮ ಬೆಂಗಳೂರು ಅಂತ ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ.
1: ಆಕಾಶವಾಣಿ ಬೆಂಗಳೂರು ಕಾಣೆಯಾದ

0: ಎವರೆಸ್ಟ್. ಇಬ್ರೂ ಕೂಡ ಬೆಂಗಳೂರಲ್ಲಿ ತಂಗಿದ್ರು, ಕೊನೆಗೆ ಇವರೇ ಮೌಂಟ್ ಎವರೆಸ್ಟ್ ಅನ್ನ ಅಳೆದ್ರು. ಅದಕ್ಕೂ ಮೂಲ ನಮ್ಮ ಬೆಂಗಳೂರು ಅಂತ ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ.
1: ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ದೀಪಾ ಎಂಬ 26 ವರ್ಷದ ಮಹಿಳೆ ದಿನಾಂಕ 31/7/2026 ರಾಜಾನುಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಕೆ ಗುಂಡುಮುಖ, ದೃಢಕಾಯ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ತಲೆಯಲ್ಲಿ ಕಂದು ಮತ್ತು ಕಪ್ಪು ಬಣ್ಣದ ಕೂದಲು ಹೊಂದಿದ್ದಾರೆ. ಬಲಕೈಯಲ್ಲಿ ಅಪ್ಪ ಅಮ್ಮ ಎಂಬ ಹಚ್ಚೆ ಹಾಕಿರುತ್ತೆ. ಕಾಣೆಯಾದ ಸಮಯದಲ್ಲಿ ಪಿಂಕ್ ಕಲರ್ ಟಾಪ್ ಮತ್ತು ಹಸಿರು ಬಣ್ಣದ ಪ್ಯಾಂಟ್ ಧರಿಸಿದ್ದು ಕನ್ನಡ ಭಾಷೆ ಮಾತನಾಡುತ್ತಾರೆ. ಮತ್ತು ರಾಮು ಎಂಬ 16 ವರ್ಷದ ಮೂಕ ಕಿವುಡ ಬಾಲಕ ದಿನಾಂಕ 24/7/2026 ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾನೆ. ಈತ ಸುಮಾರು 5.6 ಎತ್ತರ, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿರುತ್ತಾನೆ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾನೆ. ಈತನಿಗೆ ಮಾತನಾಡಲು ಬರುವುದಿಲ್ಲ. ಈ ಕಾಣೆಯಾದವರ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ.
2: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶ ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2247-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು, ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ತಪಾಸಣೆಯ ಸಮಯದಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ಅಡಿಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿದ್ದು, ಈ ಮಾದರಿಗಳನ್ನು ವಿಶ್ಲೇಷಣೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಬಳ್ಳಾರಿ, ಮಂಗಳೂರು, ಮೈಸೂರು, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಚಿತ್ರದುರ್ಗ, ರಾಮನಗರ, ವಿಜಯಪುರ, ರಾಯಚೂರು, ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಳಗಾವಿ, ಗದಗ ಮತ್ತು ಉಡುಪಿ ಜಿಲ್ಲೆಯ 2 ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ, ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಚನ್ನರಾಜ ಹಟ್ಟಿಹುಳಿ, ಗೋವಿಂದರಾಜು ಸೇರಿದಂತೆ ಹಲವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ, ನಿರುದ್ಯೋಗ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚೆ ನಡೆಸಬೇಕಿತ್ತು. ನಾಗೇಂದ್ರ ವಿಚಾರ ಕುರಿತಂತೆಯೂ ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದ್ದರೂ ಬಿಜೆಪಿ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ದತೆ ಎಂದು ತಿಳಿಸಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಕೇಂದ್ರದ ತೀರ್ಮಾನವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಂಚಾರ ದಟ್ಟಣೆ ವಿಚಾರದಲ್ಲಿ ಈಗಿರುವ ರಸ್ತೆಗಳಿಂದ ವಾಹನ ದಟ್ಟಣೆಯನ್ನು ನಿಭಾಯಿಸಲು ಆಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಉದ್ಯಾನವನಗಳ ಶೇಕಡ 5% ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಲಾಗುವುದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವೇಳೆ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಅನ್ನು ಒತ್ತಾಯಿಸಿರುವುದು ನಿಜ ಎಂದು ತಿಳಿಸಿದ್ದಾರೆ. ಸಂಪುಟ ಪುನರ್ರಚನೆ ಕೇವಲ ಊಹಾಪೋಹ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಸವಾಲು ಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯದ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿಯ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹುಲಿ ಕಾಣಿಸಿಕೊಂಡ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 10-12 ವರ್ಷದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಸೆರೆ ಸಿಕ್ಕ ಹುಲಿಯನ್ನು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಎಂದು ಮದ್ದೂರು ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಅನ್ನು ಶ್ರದ್ಧಾ ಭಕ್ತಿ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಈದ್ ಮಿಲಾದ್ ಹಬ್ಬವನ್ನು ಗದಗ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇಂದು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯಕ್ಕೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ ಶೇಕಡ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ಶಾಶ್ವತ ಹೊಂಡ ನಿರ್ಮಿಸಲು ಸೂಕ್ತ ಜಾಗ ಗುರುತಿಸಿ ಸ್ಥಳ ವೀಕ್ಷಣೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಜಿಲ್ಲಾಧಿಕಾರಿ ಡಾ ಆನಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದಡಿಯಲ್ಲಿ ದಾಖಲಾದ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರವುಳ್ಳ ಅರ್ಜಿ ಹಾಗೂ ಇತರೆ ವಿವರಗಳನ್ನೊಳಗೊಂಡ ದಾಖಲಾತಿಗಳೊಂದಿಗೆ ಸೆಪ್ಟೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರಿಗೆ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ.
ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ

0: ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಕಾರವಾರ.

ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ವನ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ಕುರಿತು ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಟನಿ ಮರಿಯಪ್ಪ ಅವರು ಮಾಡಿದ ಭಾಷಣದ ಆಯ್ದ ಭಾಗ.
1: ಪ್ರತಿಯೊಂದು ಡೆವಲಪ್ಮೆಂಟ್ ಕಾಮಗಾರಿಗೆ ದೇರ್ ವಿಲ್ ಬಿ ಸಮ್ ಆಫ್ ದಿ ಅದರ್ ಫಾರೆಸ್ಟ್ ಆಂಗಲ್. ಹಾಗಾಗಿ ನಮ್ಮ ಈ ಎರಡು ಆಕ್ಟ್ ಹೊರತುಪಡಿಸಿ ಬೇರೆ ಎಲ್ಲ ಏನ್ ಆಕ್ಟ್ಸ್ ನಾವು ಮಾತಾಡ್ತೀವಿ, ಫಾರೆಸ್ಟ್ ಆಕ್ಟ್ ಇರ್ಬೋದು, ಬಯೋಡೈವರ್ಸಿಟಿ ಆಕ್ಟ್ ಇರ್ಬೋದು, ವೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಇರ್ಬೋದು, ಇವೆಲ್ಲ ನಮ್ಮ ಫಾರೆಸ್ಟ್ ಆಫೀಸರ್ಸ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡ್ತದೆ. ಸೊ ಅದು ಅದ್ರ ಬಗ್ಗೆ ಜಾಸ್ತಿ ನಾನು ಇವತ್ತು ಮಾತಾಡಲಿಕ್ಕೆ ಹೋಗುದಿಲ್ಲ. ಈ ಎರಡು ಯಾಕೆ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಇದರಲ್ಲಿ ಬೆನಿಫಿಷರಿ ಓರಿಯೆಂಟೆಡ್ ಅಂಡ್ ಇನ್ವಾಲ್ವ್ಮೆಂಟ್ ಆಫ್ ದ ಎಂಟೈರ್ ಸೊಸೈಟಿ ಇದೆ. ಸೊ ಈ ಒಂದು ಈ ಎರಡು ಆಕ್ಟ್ರಲ್ಲಿ ಯಾವ್ಯಾವ ಅವಕಾಶಗಳಿದ್ದೇವೆ ಅಂತ ಒಂದು ನಿಟ್ಟಿನಲ್ಲಿ ನಾನು ಈ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಮೊದಲೇದು ನಾವೇನ್ ಎಫ್ ಸಿ ಆಕ್ಟ್ ಅಂತ ತಾವೆಲ್ಲ ಕೇಳ್ಪಟ್ಟಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಯಸ್ತೇನೆ. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980 ವಿಚ್ ಇಸ್ ನೌ ರೀನೇಮ್ಡ್ ಆಸ್ ವನ್ ಸಂರಕ್ಷಣ್ ಏವಂ ಸಂವರ್ಧನ್ ಅಧಿನಿಯಮ. ತಮಗೆಲ್ಲ ಗೊತ್ತಿರುವ ಹಾಗೆ ಫಸ್ಟ್ ಡಿಸೆಂಬರ್ 2023 ಇದರದ ಅಮೆಂಡ್ಮೆಂಟ್ ಬರ್ತದೆ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್, ಅದನ್ನ ಅವಾಗ ಒಂದ್ ಸಂರಕ್ಷಣೆ ಏವಂ ಸಂವರ್ಧನ್ ಅಧಿನಿಯಮ್ ಅಂತ ಅದನ್ನ ರೀನೇಮ್ ಮಾಡ್ತೀವಿ. ದ ಒರಿಜಿನಲ್ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ವಾಸ್ ಎನಾಕ್ಟೆಡ್ ಆನ್ 25th October 1980. ತಮಗೆ ಗೊತ್ತಿರುವ ಹಾಗೆ ಇತಿಹಾಸ ಗೊತ್ತಿರುವ ಹಾಗೆ ಈ ಆಕ್ಟ್ ಬರುವ ಪೂರ್ವಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇತ್ತು ಯಾವುದೇ ಅರಣ್ಯ ಭೂಮಿಯನ್ನು ಯಾವುದೇ ಉದ್ದೇಶಕ್ಕಾಗಿ ಬಿಡುಗಡೆಗೊಳಿಸಲು. ಈ ಆಕ್ಟ್ ಬಂದರ ನಂತರ ಯಾವುದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಇದನ್ನ ಅರಣ್ಯ ಭೂಮಿಯನ್ನ ಅರಣ್ಯೇತರ ಉದ್ದೇಶಕ್ಕೆ ಬಳಸಬಾರದಂತ ಹೇಳಿ ಒಂದು ನಿರ್ಬಂಧ ಬಂದಿದ್ದು ಈ ಒಂದು ಆಕ್ಟ್ ಇಂದ. ತಾವು ಬಹುಶಃ ದಿವಸ ಪತ್ರಿಕೆಯಲ್ಲಿ ಮತ್ತೆ ಹಲವಾರು ಮೀಟಿಂಗ್ಸ್ ಅಲ್ಲಿ ತಾವು ನೋಡಿರ್ಬೋದು ಪ್ರತಿಯೊಂದು ಕಾಮಗಾರಿಗೆ ಎಲ್ಲೋ ಒಂದು ಅರಣ್ಯ ಇಲಾಖೆಯಿಂದ ಅಡಚಣೆ ಆಗಿದೆ, ಅರಣ್ಯ ಇಲಾಖೆಯಿಂದ ಅನುಮತಿ ಬಂದಿಲ್ಲ ಅಂತ. ಇದೇನ್ ಅನುಮತಿ ಅಡಚಣೆ ಅಂತ ಯಾವಾಗಲೂ ನೀವು ಅನ್ಕೋತಾ ಇರ್ಬೋದು. ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಗೆ ಕೂಡ ಟು ಎಜುಕೇಟ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಪಾಪ್ಯುಲೇಷನ್, ಸೊ ದಟ್ ಈ ಮಾಹಿತಿ ಅವ್ರಿಗೂ ತಲುಪುತ್ತಾ ಅಂತ ನಾನು ಭಾವಿಸ್ತೇನೆ. ಸೊ ಆ ನಿಟ್ಟಲ್ಲಿ ಈ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅನ್ನ ನಾವು 1980 ಸೆಂಟ್ರಲ್ ಗವರ್ಮೆಂಟ್ ಪಾಸ್ ಮಾಡಿದ್ವಿ. ಸೊ ಮೇಜರ್ಲಿ ನಾವು ನೋಡ್ಬೇಕಾದ್ರೆ ಅದರ ಎಕ್ಸ್ಟೆಂಡ್ ಏನ್ ಕವರ್ ಆಗ್ತದೆ, ಇಟ್ ಎಕ್ಸ್ಟೆಂಡ್ಸ್ ಟು ದ ಎಂಟೈರ್ ಕಂಟ್ರಿ, ಹೋಲ್ ಆಫ್ ಇಂಡಿಯಾ. ಕಮೆನ್ಸ್ಮೆಂಟ್ ಡೇಟ್ ಇಸ್ 25th October 1980 ಅಂಡ್ ಯಾವ್ದೆಲ್ಲ ಲ್ಯಾಂಡ್ಸ್ ಇದರಲ್ಲಿ ಕವರ್ ಆಗ್ತದೆ, ಎನಿ ನೋಟಿಫೈಡ್ ಫಾರೆಸ್ಟ್ ಲ್ಯಾಂಡ್, ಯಾವುದೇ ಫಾರೆಸ್ಟ್ ಲ್ಯಾಂಡ್ಗೆ ಅಧಿಕೃತವಾಗಿ ಅಧಿಸೂಚನೆಯಿಂದ ಪಾಸ್ ಮಾಡಿರ್ತಕ್ಕಂತ ಅರಣ್ಯ ಪ್ರದೇಶ ಏನಿದಾವೆ ಅವೆಲ್ಲ ಈ ಆಕ್ಟ್ ನ ಒಳಗಡೆ ಬರ್ತದೆ. ಇದರೊಟ್ಟಿಗೆ ರೆಕಾರ್ಡೆಡ್ ಫಾರೆಸ್ಟ್ ಲ್ಯಾಂಡ್, ಯಾವ್ದೆಲ್ಲ ಅರಣ್ಯ ಇಲಾಖೆಯ ಒಡೆತನದಲ್ಲಿರುವ ಭೂಮಿಗಳಿರ್ತವೆ ಇವೆಲ್ಲ ಈ ಅಧಿಸೂಚನೆಯ ಅಡಿಗೆ ಒಳಪಟ್ಟಿರ್ತದೆ. ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಈಗ ನಾನು ಸ್ಟಾರ್ಟಿಂಗ್ ಹೇಳಿದೆ ಯಾವುದೇ ಅರಣ್ಯೇತರ ಉದ್ದೇಶಕ್ಕೆ ಬಳಕೆ ಮಾಡಕ್ ಆಗಲ್ಲ ಈ ಒಂದು ಕಾನೂನು ಬಂದ್ಮೇನಂತ, ಆದ್ರೆ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಕಾಣ್ತಾ ಇದ್ದ

100 kilometer border belt. This is included in the recent amendment of 2023. Andre namma LOC athwa LAC in the 100 kilometers and yenella strategic interest ge bekaagutade antadella it is exempted from the purview of this act. ಮತ್ತೆ ಯಾವುದೇ ಸ್ಟ್ರಾಟಜಿಕ್ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಿ ಅಪ್ ಟು 10 ಹೆಕ್ಟರ್ಸ್ ಫಾರ್ ಸೆಕ್ಯೂರಿಟಿ ಅಂಡ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಇಟ್ ಇಸ್ ಎಕ್ಸೆಂಪ್ಟೆಡ್. ಹಾಗೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏನ್ ನಮ್ಮ ನಕ್ಸಲ್ ಎಫೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಇದಾವೆ ಅದರಲ್ಲಿ ಕೂಡ ಸೆಕ್ಯೂರಿಟಿ ಅಂಡ್ ಪಬ್ಲಿಕ್ ಯುಟಿಲಿಟೀಸ್ ಸಂಬಂಧವಾಗಿ ಅಪ್ ಟು 5 ಹೆಕ್ಟರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಇಸ್ ಎಕ್ಸೆಂಪ್ಟೆಡ್ ಫ್ರಮ್ ದ ಪರ್ವ್ಯೂ ಆಫ್ ಎಫ್ಸಿಐ. ಇದು ಅಗೇನ್ ತಾವು ತಮ್ಮಲ್ಲಿ ಇನ್ನೊಂದು ಸಂಶಯ ಬರಬಹುದು ಅಥವಾ ಡೌಟ್ ಬರಬಹುದು, ನಮ್ಮ ಜಿಲ್ಲೆಯಲ್ಲೂ ಕೂಡ ವಿವಿಧ ಡಿಫೆನ್ಸ್ ತರದ್ದು ಆರ್ಗನೈಸೇಷನ್ಸ್ ಇದಾವೆ, ಅವ್ರ ಹತ್ರ ಯಾಕೆ ತಾವು ಎಫ್ ಸಿ ಆಕ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಸ್ಕೊತಾ ಇದ್ರಿ ಮತ್ತೆ ಎಫ್ ಸಿ ಅಲ್ಲಿ ಯಾಕೆ ಅನುಮೋದನೆ ಕೊಡ್ತಾ ಇದ್ರಿ ಇವೊಂದು ದೇರ್ ಇಸ್ ಅಪ್ ಟು 10 ಹೆಕ್ಟೇರ್ಸ್ ಅಂತ. ಸೊ ದಿಸ್ ಅಮೆಂಡ್ಮೆಂಟ್ ಹ್ಯಾಸ್ ಕಮ್ ಇನ್ 2023 ಅಂಡ್ ಇದನ್ನ ಸ್ಟ್ರಾಟಜಿಕ್ ಅಂಡ್ ಇಂಟ್ರೆಸ್ಟ್ ಇದೆ ಅಂತೇಳಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವಿಲ್ ಹ್ಯಾವ್ ಟು ಸರ್ಟಿಫೈ. ಸುಮ್ನೆ ಯಾವ್ದೊಂದು ಡಿಫೆನ್ಸ್ ಏಜೆನ್ಸಿ ಇದೆ ಅಂತೇಳಿ ಬೈ ಡಿಫಾಲ್ಟ್ ಆಗಿ ಅವ್ರಿಗೆ ಎಕ್ಸೆಂಪ್ಷನ್ ಸಿಕ್ಕುದಿಲ್ಲ. ಇದನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಒಂದು ಆದೇಶ ಪಾಸ್ ಮಾಡ್ತಾರೆ, ಈ ಪ್ರಾಜೆಕ್ಟ್ ಈಸ್ ಇನ್ ದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಆಫ್ ದಿಸ್ ಕಂಟ್ರಿ, ಆದ ಕಾರಣ ಈ ಒಂದು ಎಕ್ಸೆಂಪ್ಷನ್ ಗೆ ಅವರು ಒಳಪಡುತ್ತಾರೆ, ಅದಾದ್ಮೇಲೆ ಮಾತ್ರ ಈ ಎಕ್ಸೆಂಪ್ಷನ್ ಅವರು ಕ್ಲೇಮ್ ಮಾಡ್ತಾರೆ. ನೆಕ್ಸ್ಟ್, ಸೊ ಈಗಾಗಲೇ ನಾನು ಹೇಳಿದಾಗೆ ಯಾವುದೇ ಅರಣ್ಯ ಭೂಮಿಯನ್ನ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಬಳಕೆ ಮಾಡ್ಲಿಕ್ಕಿಲ್ಲ. ಸೊ ದಟ್ ಇಸ್ ವಾಟ್ ಇಸ್ ಸೇಯಿಂಗ್ ಪ್ರಯರ್ ಸೆಂಟ್ರಲ್ ಸ್ಯಾಂಕ್ಷನ್ ಮ್ಯಾಂಡೇಟ್ ಅಂತ. ದೆನ್ ಇಟ್ ಇಸ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸಸ್ ಅಂಡ್ ಕೆಲವೊಂದು ಫಾರೆಸ್ಟ್ ಪರ್ಪಸಸ್ ಯಾವ್ದೆಲ್ಲ ಎಕ್ಸೆಂಪ್ಷನ್ಸ್ ಇದೆ ಅಂತಲೂ ಕೂಡ ಇಲ್ಲಿ ನಾವು ತೋರಿಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಫೈರ್ ಲೈನ್ಸ್ ಇರ್ಬೋದು, ಚೆಕ್ ಪೋಸ್ಟ್ ಇರ್ಬೋದು, ವೈರ್ಲೆಸ್ ಕಮ್ಯುನಿಕೇಶನ್ ಇರ್ಬೋದು, ಜೂಸ್ ಇರ್ಬೋದು, ಸಫಾರಿಸ್ ಇರ್ಬೋದು, ಈಕೋ ಟೂರಿಸಮ್ ಆಕ್ಟಿವಿಟೀಸ್, ದೀಸ್ ಆರ್ ಆಲ್ಸೋ ಎಕ್ಸೆಂಪ್ಟೆಡ್ ಫ್ರಮ್ ದ ಪರ್ವ್ಯೂ ಆಫ್ ದಿಸ್ ಆಕ್ಟ್. ನೆಕ್ಸ್ಟ್, ಸೊ ಇದರ ಮಾನದಂಡ ಹೇಗಿರ್ತದೆ, ಯಾವ್ದೆಲ್ಲ ಏಜೆನ್ಸೀಸ್ ಇನ್ವಾಲ್ವ್ ಇರ್ತಾರೆ ಈ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಅಪ್ರೂವ್, ಐ ಮೀನ್ ನಿಮ್ದು ಏನು ಡೈವರ್ಷನ್ ಪ್ರಪೋಸಲ್ ಇರ್ತದೆ ಅದನ್ನ ಅಪ್ರೂವ್ ಮಾಡಕ್ಕೆ ಯಾವ್ದೆಲ್ಲ ಏಜೆನ್ಸೀಸ್ ಇರ್ತದೆ. ಒಂದು ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಅಂತ ಒಂದಿದೆ, ಇಟ್ ವಿಲ್ ಬಿ ಹೆಡೆಡ್ ಬೈ ಡೈರೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ. ಇವ್ರು ಯಾವಾಗ ಬರ್ತಾರೆ ಅಂದ್ರೆ ವೆನ್ ದ ಪ್ರಪೋಸಲ್ ಇನ್ವಾಲ್ವ್ ಈಸ್ ಅ ಬಿಗರ್ ಪ್ರಪೋಸಲ್, 40 ಎಕ್ಟರ್ಸ್ ಇಂದ ಜಾಸ್ತಿ ಇರತಕ್ಕಂತ ಪ್ರಪೋಸಲ್ ಇದೆ. 40 ಎಕ್ಟರ್ಸ್ ಅಂದ್ರೆ 100 ಎಕರೆ, 1 ಎಕರೆ 2.5 ಎಕರೆ. ಸೊ 100 ಎಕರೆಗಿಂತ ಜಾಸ್ತಿ ಇರತಕ್ಕಂತ ಪ್ರಪೋಸಲ್ ಯಾವ್ದಾದ್ರು ಬಂದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ದ ಅಡ್ವೈಸರಿ ಕಮಿಟಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ವಿಚ್ ವಿಲ್ ಲುಕ್ ಇನ್ ಟು ಇದರ ಸಾಧಕ ಬಾಧಕ ನೋಡ್ಬಿಟ್ಟು ದೇ ವಿಲ್ ಟೇಕ್ ಅ ಡಿಸಿಷನ್ ವೆದರ್ ದೇ ಹ್ಯಾವ್ ಟು ಅಲೌ ಇಟ್ ಆರ್ ನಾಟ್. 40 ಎಕರೆಗಿಂತ ಕಡಿಮೆ ಇದ್ದ ಪ್ರಪೋಸಲ್ ಅಲ್ಲಿ ಎಲ್ಲ ನಮ್ಮ ರೀಜನಲ್ ಆಫೀಸ್ಗಳಲ್ಲಿ ಇದರ ನಿರ್ಣಯ ಆಗ್ತದೆ, ಇದರ ಅನುಮತಿ ನೀಡುವ ಪ್ರಕ್ರಿಯೆ ನಿರ್ಣಯ ಆಗೋದು ನಮ್ಮ ರೀಜನಲ್ ಆಫೀಸ್ ಅಲ್ಲಿ ಆಗ್ತದೆ, ಇಂಟಿಗ್ರೇಟೆಡ್ ರೀಜನಲ್ ಆಫೀಸ್ ಅಂತ ನಾವೇನು ಹೇಳ್ತೀವಿ. ಕೇಂದ್ರ ಸರ್ಕಾರದ ಈಗಾಗಲೇ 5 ಕಡೆ ಎಂಟೈರ್ ದೇಶದಲ್ಲಿ ಇಂಟಿಗ್ರೇಟೆಡ್ ರೀಜನಲ್ ಆಫೀಸ್ ಇದೆ. ಈಗ ನಮ್ಮ ರಾಜ್ಯಕ್ಕೆ ಒಳಪಟ್ಟ ಇಂಟಿಗ್ರೇಟೆಡ್ ರೀಜನಲ್ ಆಫೀಸ್ ಬೆಂಗಳೂರಲ್ಲೇ ಇರ್ತದೆ, ಇಟ್ ಇಸ್ ಇನ್ ಚಾರ್ಜ್ ಆಫ್ ತಮಿಳ್ನಾಡು, ಕೇರಳ ಅಂಡ್ ಕರ್ನಾಟಕ ಅಂಡ್ ಗೋವಾ. ಸೊ 40 ಎಕರೆ ತನಕ ಯಾವ್ದೇ ನಮ್ಮ ಪ್ರಸ್ತಾವನೆ ಬರ್ಬೋದು, ರೋಡ್ ಇರ್ಬೋದು, ಡ್ಯಾಮ್ ಇರ್ಬೋದು, ಯಾವ್ದೇ ನಮ್ಮ ಪ್ರಸ್ತಾವನೆ ಬಂದ್ರು ಅದು ರೀಜನಲ್ ಆಫೀಸ್ ಈಸ್ ಅ ಅಂತಿಮ ನಿರ್ಣಯ ತಗೊಳ್ಳುವಂತ ಅಥಾರಿಟಿ ಆಗಿರ್ತದೆ. ಮತ್ತೆ ಉಳಿದಿರ್ತದಿಂದ ಎಲ್ಲ ಸ್ಟೇಟ್ ಅಥಾರಿಟೀಸ್, ಅಂದ್ರೆ ಪ್ರತಿಯೊಂದು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನ್ ಆಕ್ಷನ್ ತಗೊಳ್ತಾರೆ, ನಮ್ಮ ಫೀಲ್ಡ್ ಆಫೀಸರ್ಸ್ ನಾವು ಆಸ್ ಎ ಡಿಸಿಎಫ್ ನಾವೇನ್ ಆಕ್ಷನ್ ತಗೊಳ್ತೀವಿ, ಮತ್ತೆ ನಮ್ಮ ಪ್ರತಿ ರಾಜ್ಯಕ್ಕೆ ಒಬ್ರು ನೋಡಲ್ ಆಫೀಸರ್ ಅಂತ ನೇಮಕ ಇರ್ತಾರೆ. ವಿ ವಿಲ್ ಓವರ್ಲುಕ್ ಆಲ್ ದ ಎಫ್ ಸಿ ಅಪ್ರೂವಲ್ಸ್ ಫಾರ್ ದ ಎಂಟೈರ್ ಸ್ಟೇಟ್. ಸೊ ಇವರು ವಿವಿಧ ಅಥಾರಿಟೀಸ್ ಅಂಡರ್ ದಿಸ್ ಆಕ್ಟ್. ಅಂಡ್ ದ ಲಾಸ್ಟ್ ಒನ್ ಇಸ್ ದ ಯೂಸರ್ ಏಜೆನ್ಸಿ. ಯೂಸರ್ ಏಜೆನ್ಸಿ ಅಂದ್ರೆ ಯಾರೇ ಒಬ್ರು ಬಳಕೆಗೆ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಹೈವೇ ಅವರು ರೋಡ್ ಮಾಡ್ಲಿಕ್ಕೆ ಅರಣ್ಯ ಪ್ರದೇಶ ಬೇಕು ಅಂತ ಬಂದಾಗ ನ್ಯಾಷನಲ್ ಹೈವೇ ಯೂಸರ್ ಏಜೆನ್ಸಿ ಆಗ್ತಾರೆ. ಸೊ ನೆಕ್ಸ್ಟ್ ವಿಲ್ ಸಿ ಯಾವುದೇ ವಿಲ್ ಇರ್ತದೆ. ಹಾ, ಇದು ಫ್ಲೋ ಚಾರ್ಟ್ ನೀವು ನೋಡಿದ್ರೆ ಯಾವ ತರ ಅವ್ರು ಪ್ರಪೋಸಲ್ ಆಗ್ತಾರೆ. ಪ್ರತಿಯೊಂದು ಯೂಸರ್ ಏಜೆನ್ಸಿ ಅವರದು ಒಂದು ಲಾಗಿನ್ ಐಡಿ ಪಾಸ್ವರ್ಡ್ ಜನರೇಟ್ ಆಗುತ್ತೆ ಇನ್ ಪರಿವೇಶ್ 2.0 ಪೋರ್ಟಲ್. ಪರಿವೇಶ್ ಪೋರ್ಟಲ್ ಅಂತ ಇರ್ತದೆ, ಇಟ್ ಇಸ್ ಆನ್ಲೈನ್, ದಿಸ್ ಎಂಟೈರ್ ಪ್ರೊಸೆಸ್ ಇಸ್ ಆನ್ಲೈನ್. ಸೊ ದ ಯೂಸರ್ ಏಜೆನ್ಸಿ ಫಸ್ಟ್ ದೇ ವಿಲ್ ಅಪ್ಲೈ ಅಂಡರ್ ಆನ್ಲೈನ್. ಒನ್ಸ್ ದೇ ಹ್ಯಾವ್ ಗಾಟ್ ದೇರ್ ರಿಜಿಸ್ಟ್ರೇಷನ್ ಇಸ್ ಡನ್, ದ ಪ್ರೊಸೆಸ್ ಇನಿಷಿಯೇಟ್ಸ್, ದೇ ಅಪ್ಲೋಡ್ ದೇರ್ ಪ್ರಪೋಸಲ್. ದ ಪ್ರಪೋಸಲ್ ಅಲ್ಲಿ ಬಹಳಷ್ಟು ಅವರ ಅಂಶಗಳನ್ನ ಮಾಹಿತಿಗಳನ್ನ ನೀಡಬೇಕಾಗುತ್ತೆ. ಆ ಪ್ರಪೋಸಲ್ ಅಪ್ಲೋಡ್ ಆದ್ಮೇಲೆ 5 ಎಕರೆಗಿಂತ ಜಾಸ್ತಿ ಇರತಕ್ಕಂತ ಪ್ರಪೋಸಲ್ ನೋಡಲ್ ಆಫೀಸರ್ ಅಂತ ಹೋಗ್ತದೆ, ಅಂಡ್ 5 ಎಕರೆಗಿಂತ ಕಡಿಮೆ ಇರತಕ್ಕಂತ ಪ್ರಪೋಸಲ್ ಡೈರೆಕ್ಟ್ಲಿ ಡಿಸಿಎಫ್ ಬರ್ತದೆ ಫಾರ್ ಫೀಲ್ಡ್ ಸ್ಕ್ರೂಟಿನಿ. ಯಾಕೆ ಇದು ಕ್ಯಾಟಗರೈಸ್ ಮಾಡಿದರೆ ಅಂದ್ರೆ ಬಿಗರ್ ಪ್ರಪೋಸಲ್ಸ್ ಬಿಫೋರ್ ಸ್ಪೆಂಡಿಂಗ್ ಅ ಲಾಟ್ ಆಫ್ ಟೈಮ್ ಎನರ್ಜಿ ಬೋತ್ ಆನ್ ದ ಯೂಸರ್ ಏಜೆನ್ಸಿ ಸೈಡ್ ಅಂಡ್ ವೆಲ್ಸ್ ಆನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೈಡ್. ಕೆಲವೊಂದು ನೀವು ಈ ಆಕ್ಟ್ ಅಲ್ಲಿ ಫಸ್ಟ್ ಆಫ್ ಆಲ್ ಅನ್ನಿರ್ತೀವಿ ಯಾವ ಉದ್ದೇಶಕ್ಕೆ ನಾವು ಕೊಡ್ತೀವಿ ಅಂತ. ವೆನ್ ಇಟ್ ಇಸ್

ಬೇರೆಸ್ಟ್ ಮಿನಿಮಮ್ ಪಾಸಿಬಲ್. ಎಲ್ಲ ಆಲ್ಟರ್ನೇಟಿವ್ ನೀವು ಎಕ್ಸಾಸ್ಟ್ ಮಾಡಾಗಿದೆ, ಬೇರೆ ಯಾವುದೇ ತರದ ಲ್ಯಾಂಡ್ ಅವೈಲೇಬಲ್ ಇಲ್ಲ ಅಂತ ಹೇಳಿದಾಗ ಮಾತ್ರ ನಾವು ಅರಣ್ಯ ಭೂಮಿಗೆ ಬರ್ತೀವಿ. ಸೊ ಎಷ್ಟೊಂದ್ ಸತಿ ಪ್ರಕರಣಗಳು ಇರ್ತವೆ, ದೊಡ್ಡ ದೊಡ್ಡ ಪ್ರಪೋಸಲ್ 100 ಎಕರ್ಗಳು, ದೇ ಮೈಟ್ ಜಸ್ಟ್ ಅಪ್ಲೈ ವಿಚ್ ವಿಲ್ ಅಲ್ಟಿಮೇಟ್ಲಿ ನಾಟ್ ಬಿ ಅಪ್ರೂವ್ಡ್. ಸೊ ಫೈನಲ್ ಅಥಾರಿಟಿಗೆ ಹೋಗ್ಬಿಟ್ಟು ರಿಜೆಕ್ಟ್ ಆಗ್ಬೇಕಾದ್ರೆ ಎಂಟೈರ್ ಒಂದು 6 ತಿಂಗಳು 1 ವರ್ಷ ಆಯ್ತು ಅಂದ್ರೆ, ಸೊ ದೇರ್ ವಿಲ್ ಬಿ ಅ ಲಾಟ್ ಆಫ್ ಎಫರ್ಟ್ಸ್ ಫ್ರಮ್ ದ ಯೂಸರ್ ಏಜೆನ್ಸಿ ಸೈಡ್ ಆಸ್ ವೆಲ್ ಆಸ್ ಫ್ರಮ್ ದ ಫೀಲ್ಡ್ ಆಫೀಸರ್ ಸೈಡ್. ಅದು ವೇಸ್ಟ್ ಆಗೋದು ಬೇಡ ಅಂತ ಒಂದು ನಿಟ್ಟಿನಲ್ಲಿ 2023 ಅಮೆಂಡ್ಮೆಂಟ್ ಬಂದಾಗ 5 ಎಕರೆಗಿಂತ ಯಾವೆಲ್ಲ ಪ್ರಪೋಸಲ್ ಇದಾವೆ, ಹೆಚ್ಚಿನ ಪ್ರಪೋಸಲ್ ಇದೆ, ಫಸ್ಟ್ ನೋಡಲ್ ಆಫೀಸರ್ ಹೋಗ್ತದೆ, ಅಲ್ಲಿ ಪ್ರಾಜೆಕ್ಟ್ ಸ್ಕ್ರೀನಿಂಗ್ ಕಮಿಟಿ ಅಂತ ಇರ್ತದೆ. ಅದರಲ್ಲಿ ದೇರ್ ಆರ್ 4 to 5 ಮೆಂಬರ್ಸ್ ಸೀನಿಯರ್ ಆಫೀಸರ್ಸ್ ಹೂ ವಿಲ್ ಸಾಧಕ ಬಾಧಕಗಳನ್ನ ನೋಡ್ಬಿಟ್ಟು ಇಫ್ ಎಟ್ ಆಲ್ ಫೈನಲಿ ಅಪ್ರೂವಲ್ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಇದ್ರೆ ಮಾತ್ರ ದೇ ವಿಲ್ ಸೆಂಡ್ ಇಟ್ ಫಾರ್ ಫೀಲ್ಡ್ ಸ್ಕ್ರೂಟಿನಿ. ಸೊ 5 ಎಕರೆಗಿಂತ ಕಡಿಮೆ ಇರತಕ್ಕಂತ ಪ್ರತಿಯೊಂದು ಪ್ರಪೋಸಲ್ ಏನಿದಾವೆ ಅದು ಡೈರೆಕ್ಟ್ಲಿ ಡಿಸಿಎಸ್ ಬರ್ತದೆ. ಸೊ ಬಂದ ಕೂಡಲೇ ನಾವು ಫೀಲ್ಡ್ ಸ್ಕ್ರೂಟಿನಿ ಮಾಡ್ತೀವಿ. ಫೀಲ್ಡ್ ಸ್ಕ್ರೂಟಿನಿ ಅಲ್ಲಿ ಏನ್ ಮಾಡ್ತೀವಿ, ನಾವು ಫಸ್ಟ್ ಆಫ್ ಆಲ್ ಅವ್ರು ಏನ್ ಅರ್ಜಿ ಹಾಕೊಂಡಿದ್ದಾರೆ, ಅರ್ಜಿ ಹಾಕಿರೋದ್ ಸರಿ ಇದೆಯಾ. ಫಾರ್ ಎಕ್ಸಾಂಪಲ್ ಅವ್ರು 1 ಎಕರೆ ಬೇಕಂತ ಕೇಳಿರ್ಬೋದು, ಯಾವುದೋ ಒಂದು ಒಳಗೆ ಒಂದು ಕಸ ವಿಲೇವರಿ ಘಟಕ ಅಂತ ಅವ್ರು ಹಾಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್. ಆದ್ರೆ ಆ ಘಟಕಕ್ಕೆ ಹೋಗ್ಲಿಕ್ಕೆ ರಸ್ತೆ ಹಾಕೊಂಡಿರಲ್ಲ. ಇಟ್ ಇಸ್ ಈ ಮಿಸ್ಟೇಕ್ಸ್ ಗಳು ಯೂಸರ್ ಏಜೆನ್ಸಿ ಸಾಮಾನ್ಯವಾಗಿ ಮಾಡ್ತಾರೆ. ಸೊ ವಿ ವಿಲ್ ಹ್ಯಾವ್ ಟು ಸ್ಕ್ರೂಟಿನೈಸ್ ದ ಪ್ರಪೋಸಲ್ ಇನ್ ಇಟ್ಸ್ ಎಂಟೈರಿಟಿ, ಮತ್ತೆ ಎಲ್ಲ ಕಾಂಪೊನೆಂಟ್ಸ್ ಇನ್ಕ್ಲೂಡ್ ಆಗಿದೆಯಾ, ಅವ್ರ ಎಕ್ಸ್ಟೆಂಟ್ ಸರಿ ಇದೆಯಾ, ದೆನ್ ನಮ್ಮ ಅರಣ್ಯ ಪ್ರದೇಶನೇನ ಅಥವಾ ಬೇರೆ ಲ್ಯಾಂಡ್ಸ್. ಸೊ ಅದನ್ನೆಲ್ಲ ಸ್ಕ್ರೂಟಿನಿ ಮಾಡಾದ್ಮೇಲೆ ದೆನ್ ಅವರು ಪ್ರತಿಯೊಂದು ನಾನ್ ಪಾಲಿಸಿ ಆಕ್ಟಿವಿಟಿಗೆ ಏನವರು ಬಳಕೆ ಮಾಡ್ತಾರೆ ಅಷ್ಟೇ ಲ್ಯಾಂಡ್ ನ ಅವರು ನಮ್ಗೆ ಬದಲಿಯಾಗಿ ರೆವೆನ್ಯೂ ಲ್ಯಾಂಡ್ ನೀಡಬೇಕಾಗ್ತದೆ. ಸೊ ಆ ಬದಲಿ ಲ್ಯಾಂಡ್ ಗೆ ನಾವು ಸಿ ಎ ಲ್ಯಾಂಡ್ ಅಂತ ಹೇಳ್ತೀವಿ. ಆ ಸಿ ಎ ಲ್ಯಾಂಡ್ ಸುಟೇಬಲ್ ಇದೆಯಾ ಇಲ್ವಾ ಅಂತ ನಾವು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಅವ್ರೇನ್ ಬದಲಿ ಭೂಮಿ ಕೊಡ್ತಾರೆ ನಮ್ಗೆ ಸುಟಬಿಲಿಟಿ ಸರ್ಟಿಫಿಕೇಟ್ ಅಂತ ನಾವು ಇಶ್ಯೂ ಮಾಡ್ತೀವಿ. ಸೊ ಇವೆಲ್ಲ ಪ್ರಕ್ರಿಯೆ ನಾವು ಫೀಲ್ಡ್ ಸ್ಕ್ರೂಟಿನಿ ಹಂತದಲ್ಲಿ ಆಗ್ತದೆ. ಫೀಲ್ಡ್ ಸ್ಕ್ರೂಟಿನಿ ಹಂತದಾದ್ಮೇಲೆ ಎಲ್ಲ ಕ್ಲಿಯರ್ ಆದಾಗ ವಿ ವಿಲ್ ಸೆಂಡ್ ಇಟ್ ಟು ನೋಡಲ್ ಆಫೀಸರ್. ಫ್ರಮ್ ನೋಡಲ್ ಆಫೀಸರ್ ಇಟ್ ಗೋಸ್ ಟು ಸ್ಟೇಟ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಇಟ್ ಗೋಸ್ ಟು ಸೆಂಟ್ರಲ್ ಗವರ್ಮೆಂಟ್, ದಟ್ ಇಸ್ ಐಆರ್. ಪ್ರೀವಿಯಸ್ ಸೆಟ್ 48 ಎಕರೆಗಿಂತ ಜಾಸ್ತಿ ಆದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ಗವರ್ಮೆಂಟ್ ಆಫ್ ಇಂಡಿಯಾಸ್ ಸೆಂಟ್ರಲ್ ಆಫೀಸ್ ಅಟ್ ಎಂಒಎಫ್. 48 ಎಕರೆಗಿಂತ ಕಡಿಮೆ ಇದೆ ಇಟ್ ವಿಲ್ ಬಿ ಎಂಡಿಂಗ್ ಇನ್ ಐಆರ್ ಓ, ಇಂಟಿಗ್ರೇಟೆಡ್ ರೀಜನಲ್ ಆಫೀಸ್ ಅಟ್ ಬ್ಯಾಂಗ್ಳೂರ್. ಅವರು ಅವ್ರ ಹತ್ರ ಹೋದಾಗ ದೇ ಫೈನಲಿ ದೇ ವಿಲ್ ಎಕ್ಸಾಮಿನ್ ಅಂಡ್ ಇಫ್ ಎಟ್ ಆಲ್ ದೇ ಫೈಂಡ್ ಇಟ್ ಇಸ್ ಡೀಮ್ಡ್ ಫಿಟ್ ಫಾರ್ ದಿಸ್ ಪರ್ಪಸಸ್ ದೇ ವಿಲ್ ಇಶ್ಯೂ ಸ್ಟೇಜ್ 1 ಅಪ್ರೂವಲ್. ಸ್ಟೇಜ್ 1 ಅಪ್ರೂವಲ್ ಏನಂದ್ರೆ ಇದು 2 ಹಂತದಲ್ಲಿ ಪ್ರತಿಯೊಂದಕ್ಕೆ ಅಪ್ರೂವಲ್ ಬರ್ತದೆ, ಸ್ಟೇಜ್ 1 ಅಂಡ್ ಸ್ಟೇಜ್ 2. ಯಾಕೆ 2 ಹಂತ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸ್ಟೇಜ್ 1 ಅಂದ್ರೆ ಇದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಾಗ ಕೆಲವೊಂದು ಕಂಡೀಷನ್ಸ್ ಗಳಾಗ್ತವೆ. ಫಸ್ಟ್ ಆಫ್ ಆಲ್ ನೀವು ಇದಕ್ಕೆ ಈಗ 1 ಎಕರೆ ಭೂಮಿ ನೀವು ಕೇಳ್ತಾ ಇದ್ರಿ, ಅದಕ್ಕೆ ಬದಲಿ ಭೂಮಿ ಕೊಡಬೇಕು, ಅದಕ್ಕೆ ಬದಲಿ ಭೂಮಿ ಆದ ಮ್ಯಾಂಡೇಟರಿ ಚಾರ್ಜಸ್ ಎಷ್ಟಿದಾವೆ, ಸಿ ಎ ಚಾರ್ಜಸ್ ಎಷ್ಟಿರ್ತದೆ, ಎನ್ ಪಿ ವಿ ಚಾರ್ಜಸ್ ಎಷ್ಟಿರ್ತದೆ, ಈ ನಿಮ್ಗೆ ಲ್ಯಾಂಡ್ ಕೊಟ್ಟಿರೋದು ಲೀಸ್ ಬೇಸಿಸ್ ಅಲ್ಲಿ, ಯಾವುದೇ ಕಾರಣಕ್ಕೆ ನೀವು ಸಬ್ಲೀಸ್ ಮಾಡಬಾರ್ದು ಅಥವಾ ಬೇರೆಯವ್ರು ಮಾರಬಾರ್ದು, ಮತ್ತೆ ದ ನೇಚರ್ ಆಫ್ ಲ್ಯಾಂಡ್ ವಿಲ್ ರಿಮೇನ್ ಫಾರೆಸ್ಟ್, ಮತ್ತೆ ಈ ತರ ಅನ್ಕೊಂಡು ಸುಮಾರು ಮಾನದಂಡಗಳು ಈ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಲ್ಲಿ ಬರ್ತವೆ. ಈ ಮಾನದಂಡಗಳನ್ನ ಯೂಸರ್ ಏಜೆನ್ಸಿ ಏನ್ ಮಾಡ್ತಾರೆ, ಅವ್ರು ಅಂಡರ್ಟೇಕಿಂಗ್ ಕೊಟ್ಬಿಟ್ಟು ಕೆಲವೊಂದು ಕಂಪ್ಲೇಂಟ್ ಮಾಡೋದೆಲ್ಲ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಸ್ಯಾಟರ್ಡೇ ಚಾರ್ಜಸ್ ಏನಿದೆ, ಸಿ ಎ ಚಾರ್ಜಸ್, ಎನ್ ಪಿ ಯು ಚಾರ್ಜಸ್ ಎಲ್ಲ ಅವ್ರು ಕಟ್ಟಲೇಬೇಕು. ಮತ್ತೆ ಕೆಲವೊಂದು ಏನೆಲ್ಲ ಅಂಡರ್ಟೇಕಿಂಗ್ಸ್ ಇರ್ತದೆ, ಹೌದು ನಾನು ಇದು ಯಾರಿಗೂ ಮಾಡೋದಿಲ್ಲ, ನಾನು ಇದನ್ನ ಲೀಸ್ ಅಲ್ಲಿ ಇರ್ತೇನೆ, ನಾ ಏನೇ ವಾಯ್ಲೇಷನ್ ಅದನ್ನು ನಾನು ಜವಾಬ್ದಾರಿ ಇರ್ತದೆ ಅಂತ ಹೇಳಿ ಎಲ್ಲ ಅಂಡರ್ಟೇಕಿಂಗ್ಸ್ ಕೊಡ್ತಾರೆ. ಈ ಅಂಡರ್ಟೇಕಿಂಗ್ಸ್ ಮತ್ತೆ ಏನೆಲ್ಲ ಕಂಪ್ಲೈನ್ಸಸ್ ಅವ್ರು ಮಾಡಿರ್ತಾರೆ ಅದನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಕಳಿಸಿದಾಗ ಅಂತಿಮ ಅಪ್ರೂವಲ್ ಅಂತ ಸ್ಟೇಜ್ 2 ಸ್ಯಾಂಕ್ಷನ್ ಬರ್ತದೆ. ಸ್ಟೇಜ್ 2 ಅಪ್ರೂವಲ್ ಈಸ್ ದ ಅಂತಿಮ ಅಪ್ರೂವಲ್. ಸ್ಟೇಜ್ 1 ವಾಸ್ ದ ಇನ್ ಪ್ರಿನ್ಸಿಪಲ್ ಅಪ್ರೂವಲ್, ಸ್ಟೇಜ್ 2 ಇಸ್ ದ ಫೈನಲ್ ಅಪ್ರೂವಲ್. ಸ್ಟೇಜ್ 2 ಫೈನಲ್ ಅಪ್ರೂವಲ್ ಬಂದಾಗ ಏನ್ ಮಾಡ್ತಾರೆ, ರಾಜ್ಯ ಸರ್ಕಾರ ಅದ್ರ ಮೇಲೆ ಒಂದು ಜೀವ ಓಡಿಸ್ತಾರೆ. ಇಂಥ ನ್ಯಾಷನಲ್ ಹೈವೇ ಅವರಿಗೆ ಮಾಜಳಿಯಿಂದ ನಮ್ಮ ಶಿರೂರ್ ತನಕ 40 ಎಕರೆ ಆಫ್ ಅರಣ್ಯ ಭೂಮಿ ಪ್ರದೇಶವನ್ನು ಇಂತಿಂತ ಕಾರಣಕ್ಕಾಗಿ ಇಂತಿಂತ ಪೀರಿಯಡ್ ಗೆ ಕೂಡ ಹೇಳ್ತಾರೆ. ಈವನ್ ದ ಡೈವರ್ಷನ್ ಪೀರಿಯಡ್ ಆಲ್ಸೋ ವಿಲ್ ಬಿ ಮೆನ್ಷನ್, 20 ವರ್ಷನ ಪರ್ಪೆಚುವಲ್ ಲೀಸಾ ಎಲ್ಲ ಹೇಳ್ಬಿಟ್ಟು ಒಂದು ಜೀವ ಪಾಸ್ ಮಾಡ್ತಾರೆ. ಆ ಜೀವ ಪಾಸ್ ಮಾಡಾದ್ಮೇಲೆ ನಾವು ಯಾರು ಉದ್ಯೋಗಿ ಸಂಸ್ಥೆ ಇರ್ತಾರೆ ಅವ್ರಿಗೆ ನಾವು ಲ್ಯಾಂಡ್ ಟ್ರಾನ್ಸ್ಫರ್ ಮಾಡ್ತೇವೆ, ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಇಟ್ ಇಸ್ ಬಿಕಾಸ್ ದೇ ವಿಲ್ ಬಿ ದ ಲೀಸಿ ಫ್ರಮ್ ಟುಡೇ, ಎವ್ರಿ ಇಯರ್ ಲೀಸ್ ರೆಂಟ್ ಕಟ್ತಾರೆ ಅಂಡ್ ಇಟ್ ವಿಲ್ ಬಿ ಅ ಲೀಸ್ ಟ್ರಾನ್ಸ್ಫರ್. ಅದು ನಾವು ಸ್ಟೇಜ್ 2 ಸ್ಯಾಂಕ್ಷನ್ ಅಂತ ನಾವು ಏನ್ ಹೇಳೋದು. ಆಫ್ಟರ್ ಸ್ಟೇಜ್ 2 ಇಸ್ ಸ್ಯಾಂಕ್ಷನ್, ದೆನ್ ಯೂಸರ್ ಏಜೆನ್ಸಿ ಕಂಟಿನ್ಯೂಸ್ ಟು ಯೂಸ್ ಇಟ್ ಅನ್ಲೆಸ್ ಅವ್ರದ್ದು ಒಂದು ಅವಧಿ ಏನಿರ್ತದೆ, ಅದ ಅವಧಿ ಮುಕ್ತಾಯ ಆದಾಗ ನೆಕ್ಸ್ಟ್ ರಿನ್ಯೂವಲ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಯಾವ್ದೊಂದು ನ್ಯಾಷನಲ್ ಹೈವೇಗೆ ಒಂದು 99 ವರ್ಷಕ್ಕೆ ಅಂತ ಹೇಳಿ ಅವಧಿಗೆ ನಾವು ಲೀಸ್ ಕೊಟ್ಟಿರ್ತೇವೆ. 99 ವರ್ಷ ಮುಗ್ದ ಆದ್ಮೇಲೆ

0: ಮತ್ತೆ ನವೀಕರಣಕ್ಕೆ ಲೀಸ್ ನವೀಕರಣಕ್ಕೆ ಬರ್ತಾರೆ. ಸೊ ಅವಾಗ ಕೂಡ ಸೇಮ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಎ ನಟ್ಶೆಲ್ ಆಫ್ ದ ಎಂಟೈರ್ ಫ್ಲೋ ಚಾರ್ಟ್. ಯೂಸರ್ ಏಜೆನ್ಸಿ ಹಾಕುವ ಹಿಂದ ಹಿಡಿದು ಅಂತಿಮ ಎಪ್ರೂವಲ್ ಬರೋ ತನಕ. ನಾನು ಯಾಕೆ ತಮಗೆ ಇದನ್ನ ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಆಸ್ ಅ ಫಾರೆಸ್ಟ್ ಲ್ಯಾಂಡ್ ವಿ ಆರ್ ಹ್ಯಾವಿಂಗ್ 21% ಆಫ್ ಜಾಗ್ರಫಿಕಲ್ ಲ್ಯಾಂಡ್ ಆಸ್ ಫಾರೆಸ್ಟ್ ಲ್ಯಾಂಡ್ ಇನ್ ದಿಸ್ ಸ್ಟೇಟ್. ವಿತ್ ಇನ್ಕ್ರೀಸಿಂಗ್ ಹ್ಯೂಮನ್ ಪಾಪ್ಯುಲೇಷನ್ ಅಂಡ್ ಡೆವಲಪ್ಮೆಂಟಲ್ ನೀಡ್ಸ್, ಈ ಒತ್ತಡಗಳು ಅರಣ್ಯ ಭೂಮಿ ಮೇಲೆ ಇಟ್ ವಿಲ್ ಓನ್ಲಿ ಇನ್ಕ್ರೀಸ್ ಫ್ರಮ್ ಹಿಯರ್, ಇಟ್ ವಿಲ್ ನೆವರ್ ಡಿಕ್ರೀಸ್. ನಮಗೆ ಗೊತ್ತಿರುವ ಹಾಗೆ ಕಂದಾಯ ಭೂಮಿಗಳು ಇಳಿಕೆ ಆಗ್ತಾನೆ ಹೋಗ್ತದೆ, ಬಿಕಾಸ್ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತಾ ಹೋಗಿ. ಸೊ ಈ ಎಫ್ ಸಿ ಆಕ್ಟ್ ಏನಿದೆ, ಇಟ್ ವಿಲ್ ಓನ್ಲಿ ಇನ್ಕ್ರೀಸ್ ಇನ್ ಕಮಿಂಗ್ ಡೇಸ್. ಆದ ಕಾರಣ ತಾವು ಯಾವತ್ತೂ ಯಾವುದೇ ಒಂದು ಮೀಟಿಂಗ್ ಅಲ್ಲಿ ಇರಬಹುದು, ಯಾವುದೇ ಒಂದು ಇದರಲ್ಲಿ, ಈಗ ನಮ್ಮ ಯಾವ್ದಾದ್ರು ಒಂದು ರೈಲ್ ಪ್ರಾಜೆಕ್ಟ್ ಆಗಿಲ್ಲ, ಒಂದು ರೋಡ್ ಪ್ರಾಜೆಕ್ಟ್ ಆಗಿಲ್ಲ, ಇದು ಅಡಚಣೆ ಇದೆ, ಇದು ಅರಣ್ಯ ಇಲಾಖೆ ಅವ್ರ ಅಡ್ಡಿ ಇದೆ ಅಂತ ಹೇಳಿ ಬಂದ್ರೆ, ಇಟ್ ಇಸ್ ಬೇಸಿಕಲಿ ಇಟ್ ಇಸ್ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್. ಯಾಕೆಂದ್ರೆ ಇದು ತಮಗೆ ಗೊತ್ತಾದ್ರೆ ತಾವು ನಾಳೆ ದಿವಸ ತಮ್ಮ ಮುಖಾಂತರ ಜನತೆಗೆ ತಾವು ಕರೆಕ್ಟ್ ಆಗಿ ಹೇಳ್ಬೋದು. ಈ ಪ್ರೋಸೆಸ್ ಅಲ್ಲಿ ಅವ್ರು ಇನ್ನು ಅಪ್ಲೈ ಮಾಡ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಈಗ ನಾವು ಹೇಳ್ಬೇಕಾದ್ರೆ ಇನ್ನು ಅಪ್ಲಿಕೇಶನ್ಸ್ ಯೂಸರ್ ಏಜೆನ್ಸಿಗಳು ಹಾಕೊಂಡಿರೋದಿಲ್ಲ, ಅಥವಾ ಹಾಕೊಂಡಿದ್ರೆ ಈ ಎಲ್ಲ ಮಾನದಂಡಗಳು ಫುಲ್ಫಿಲ್ ಆಗಿರೋದಿಲ್ಲ. ಫುಲ್ಫಿಲ್ ಆಗದೆ ಇದ್ರೆ ನಿಮ್ಗೆ ಅಂತಿಮ ಅಪ್ರೂವಲ್ ಬರೋದಿಲ್ಲ. ಅಂತಿಮ ಅಪ್ರೂವಲ್ ಬರದೆ ಯಾರೇ ಚಟುವಟಿಕೆ ಮಾಡಿದ್ರೆ ಇಟ್ ವಿಲ್ ಲೀಡ್ ಟು ವಯೊಲೇಷನ್. ಅಂಡ್ ದಿಸ್ ಇಸ್ ಒನ್ ಆಕ್ಟ್ ವೇರ್ ಫಸ್ಟ್ ಫಾರೆಸ್ಟ್ ಆಫೀಸರ್ಸ್ ಆರ್ ಪ್ರೆಸೆಂಟ್ ಫಾರ್ 15 ಡೇಸ್. ಬಹುಶಃ ಇದು ಒಂದೇ ಆಕ್ಟ್ ಅನ್ಸುತ್ತೆ ನಮ್ಗೆ, ವೇರ್ ಬೇರೆಯವ್ರು ವಾಯೊಲೇಟ್ ಮಾಡಿದ್ರು ಫಾರೆಸ್ಟ್ ಆಫೀಸರ್ಸ್ ವಿಲ್ ಬಿ ಪನಿಶ್ ಫಾರ್ 15 ಡೇಸ್. ಸೊ ಪ್ರೆಸರ್ಮೆಂಟ್ ಇದೆ, ಅಂಡ್ ಈಗಾಗಲೇ ಇಂಪ್ರೆಸರ್ಮೆಂಟ್ ಆಗಿರೋ ಉದಾಹರಣೆಗಳು ಸುಮಾರಿದೆ. ಆಬ್ವಿಯಸ್ಲಿ ದ ಯೂಸರ್ ಏಜೆನ್ಸಿ ಆಲ್ಸೋ ವಿಲ್ ಬಿ ಪ್ರಾಸಿಕ್ಯೂಟೆಡ್, ಬಟ್ ಅವರೊಟ್ಟಿಗೆ ದಿಸ್ ಆಲ್ಸೋ ಇಸ್ ದೇರ್ ಅಂತ ನಾನು ನಿಮಗೆ ಹೇಳ್ತಾ ಇರೋದು.
1: ವನ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ಕುರಿತು ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಥನಿ ಮರಿಯಪ್ಪ ಅವರು ಮಾಡಿದ ಭಾಷಣದ ಆಯ್ದ ಭಾಗ ಕೇಳಿದಿರಿ. ಇದೀಗ ಕೃಷಿ ಮಾಹಿತಿ ಕೇಳುವಿರಿ.
2: ಶೀಘ್ರ ಬದಲಾವಣೆಯಾಗುವ ಹವಾಮಾನದ ಸರಿಯಾದ ಮುನ್ಸೂಚನೆ ಕೊಡೋದು ಅಷ್ಟು ಸುಲಭ ಅಲ್ಲ. ಆದರೆ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ತಂತ್ರಾಂಶಗಳಿಂದ ಇದು ನಿಖರವಾಗ್ತಾ ಸಾಗಿದೆ. ತಂತ್ರಜ್ಞಾನ ಅಭಿವೃದ್ಧಿಯಾಗದ ಹಿಂದಿನ ಕಾಲದಲ್ಲಿ ಮಳೆ ನಕ್ಷತ್ರಗಳ ಮೇಲೆ ಮುಂಬರುವ ಮಳೆಯ ಪ್ರಮಾಣವನ್ನ ಲೆಕ್ಕ ಹಾಕ್ತಾ ಇದ್ರು. ಆರಿದ್ರ, ಪುನರ್ವಸು, ಪುಷ್ಯ ಇವೆಲ್ಲ ಹೆಚ್ಚಿನ ಮಳೆ ಸುರಿಯುವಂತಹ ನಕ್ಷತ್ರಗಳು. ಒಟ್ಟಾರೆ ಮಾನ್ಸೂನಿಗೆ ಸಂಬಂಧಪಟ್ಟಂತಹ ವಿಷಯಗಳು ನಮ್ಮ ಲೆಕ್ಕಕ್ಕೆ ನಿಲುಕುವ ಹಾಗಿತ್ತು. ಭಾರತ ಉಪಖಂಡದಲ್ಲಿ ನಿರ್ದಿಷ್ಟವಾಗಿ ಮಳೆಗಾಲ, ಚಳಿಗಾಲ ಹಾಗೂ ಬೇಸಿಗೆಗಾಲ ಎಂಬುದು ನಮಗೆಲ್ಲ ಪರಿಚಯ ಇತ್ತು. ಈ ಅವಧಿಯಲ್ಲಿ ಅಂತಹ ಏನೂ ಹೇಳಿಕೊಳ್ಳುವ ಬದಲಾವಣೆಯಾಗ್ತಾ ಇರಲಿಲ್ಲ, ಅಥವಾ ಸ್ಥಳೀಯವಾಗಿ ಅದರ ಪರಿಣಾಮ ಗೊತ್ತಾಗ್ತಿರಲಿಲ್ಲ. ವರ್ಷಾವಧಿ ಬಹುತೇಕ ನಿರೀಕ್ಷಿತ ರೀತಿಯಲ್ಲೇ ಹವಾಮಾನ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಕೃಷಿ ಚಟುವಟಿಕೆಗಳು ಮುಂದುವರಿಯುತ್ತಿದ್ವು. ಆದರೆ ಈಗ ಹವಾಮಾನ ಬದಲಾವಣೆಯ ಜಾಗತಿಕ ಪ್ರಕ್ರಿಯೆಯಾಗಿ ಹಲವಾರು ಏರುಪೇರುಗಳಾಗ್ತಾ ಇದೆ. ಸುನಾಮಿ, ಚಂಡಮಾರುತ, ಅನಿರೀಕ್ಷಿತ ಮಳೆ, ಮೇಘಸ್ಫೋಟ, ಬಿಸಿಗಾಳಿ, ವಿಪರೀತ ಬಿಸಿಲು, ಶೆಕೆ ಮುಂತಾದವು ಜನಸಾಮಾನ್ಯರ ಹಾಗೂ ಕೃಷಿಕರ ಚಟುವಟಿಕೆಗಳನ್ನೆಲ್ಲ ಮೇಲು ಕೆಳಗು ಮಾಡ್ತಾ ಇದೆ. ಈಗ ಎಲ್ಲರೂ ಹೇಳೋದು ಮಳೆಗಾಲ ಮೊದಲಿನಂತಿಲ್ಲ, ಯದ್ವಾ ತದ್ವಾ ಆಗಿದೆ ಅಂತ. ಬೇಕಾದಾಗ ಬೇಕಾದಲ್ಲಿಗೆ ಹೊಯ್ಯೋದಿಲ್ಲ, ಒಮ್ಮೆಲೆ ಸುರಿದು ಮರೆಯಾಗಿ ಬಿಡತ್ತೆ ಹೀಗೆ. ಹಾಗಾಗಿ ಹವಾಮಾನ ಮುನ್ಸೂಚನೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ. ಅಲ್ಲಲ್ಲಿ ಚದುರಿದಂತೆ ಮಳೆ, ದಕ್ಷಿಣ ಒಳನಾಡಿನಲ್ಲಿ ಇನ್ನು 3 ದಿನ ಧಾರಾಕಾರ ಮಳೆ, ಹೀಗೆಲ್ಲ ಯಾವ ಸ್ಥಳವನ್ನೂ ನಿರ್ದಿಷ್ಟವಾಗಿ ಹೆಸರಿಸದ ಸಾರ್ವತ್ರಿಕ ಹವಾಮಾನ ವರದಿಯನ್ನ ಟಿವಿಯಲ್ಲಿ ಕೇಳುತ್ತಿದ್ದ ಕಾಲದಿಂದ ಬಹಳ ದೂರ ಬಂದ್ಬಿಟ್ಟಿದ್ದೇವೆ. ಅತ್ಯಂತ ಶೀಘ್ರದಲ್ಲಿ ಬದಲಾಗುವ ಹವಾಮಾನದ ಮುನ್ಸೂಚನೆ ಅದು ನಿರ್ದಿಷ್ಟ ಪ್ರದೇಶಕ್ಕೆ ಕೊಡುವುದು ಬಹಳ ಕಷ್ಟದ ಕೆಲಸ. ಸಂಕೀರ್ಣವಾದ ಹವಾಮಾನವನ್ನ ನಿರ್ಧರಿಸುವ ಗಾಳಿಯ ಒತ್ತಡ ಹಾಗೂ ದಿಕ್ಕು, ಉಷ್ಣತೆ, ಆರ್ದ್ರತೆ, ಮಳೆ ಮೋಡಗಳ ವಿಧ ಹಾಗೂ ಉಪಸ್ಥಿತಿ, ಹೀಗೆ ಹಲವು 10 ಅಂಶಗಳು ವೇಗವಾಗಿ ಬದಲಾವಣೆ ಆಗ್ತಾ ಇರತ್ತೆ. ಇದನ್ನ ವಿಶ್ಲೇಷಿಸಿ 100ಕ್ಕೆ 100 ಸರಿಯಾದ ಮುನ್ಸೂಚನೆ ಕೊಡೋದು ಸುಲಭ ಅಲ್ಲ. ಹವಾಮಾನ ಹಾಗೂ ಇನ್ನಿತರ ವಿಜ್ಞಾನಿಗಳಿಂದ ನಿರಂತರ ಶ್ರಮದಿಂದ ಉಪಗ್ರಹ, ರಾಡಾರ್ ಹಾಗೂ ಆಯಾ ಪ್ರದೇಶದ ಸೂಕ್ಷ್ಮ ವಾತಾವರಣವನ್ನ ವಿಶ್ಲೇಷಿಸಿ ದತ್ತಾಂಶ ಕೊಡುವ ಹಲವು ಉಪಕರಣಗಳು ಈಗ ಅಭಿವೃದ್ಧಿಯಾಗಿವೆ. ಈ ದತ್ತಾಂಶಗಳ ಜೊತೆಗೆ ಹಿಂದಿನ ವರ್ಷಗಳ ಅಂಕಿ ಸಂಖ್ಯೆಗಳನ್ನ ಬಳಸಿ ಶೀಘ್ರ

ಪದಾರ್ಥಕ್ಕೆ ಬರಲು ಅನುವಾಗುವ ಅತ್ಯಾಧುನಿಕ ಕಂಪ್ಯೂಟರ್ ಮಾಡೆಲಿಂಗ್ ತಂತ್ರಗಳು ಅಭಿವೃದ್ಧಿಯಾಗಿವೆ. ಇದರಿಂದ ಮುನ್ಸೂಚನಾ ಪ್ರಕ್ರಿಯೆ ನಿಖರವಾಗ್ತಾ ಸಾಗಿದೆ. ಗಮನಿಸಿ, ನಮ್ಮ ಮುನ್ಸೂಚನೆ ಪೂರ್ತಿ ಸರಿ ಅಂತ ವಿಜ್ಞಾನಿಗಳು ಹೇಳೋದಿಲ್ಲ. ಪ್ರಕೃತಿ ಅಷ್ಟು ಸುಲಭಕ್ಕೆ ತನ್ನ ರಹಸ್ಯಗಳನ್ನು ಬಿಟ್ಟುಕೊಡೋದಿಲ್ಲ. ಸರ್ಕಾರಿ ಸಂಸ್ಥೆಗಳೊಂದಿಗೆ ಅನೇಕ ಖಾಸಗಿ ಸಂಸ್ಥೆಗಳು ಹವಾಮಾನ ಮುನ್ಸೂಚನೆಯ ರಂಗದಲ್ಲಿ ಕೆಲಸ ಮಾಡ್ತಾ ಇವೆ. ಹಲವು ಸಂಸ್ಥೆಗಳು ತಮ್ಮ ತಮ್ಮ ದೇಶಗಳಿಗೆ ಸೀಮಿತವಾಗಿದ್ದರೆ, ಇನ್ನು ಕೆಲವು ಜಗತ್ತಿನಾದ್ಯಂತ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿವೆ. ಭಾರತದಲ್ಲಿ ಭಾರತೀಯ ಹವಾಮಾನ ಇಲಾಖೆ mausam.imd.gov.in, ಗೂಗಲ್ ಪ್ಲೇಸ್ಟೋರಿನಲ್ಲಿ ಲಭ್ಯವಿರುವ ಮೌಸಮ್ ಆ್ಯಪ್ ಈ ಜವಾಬ್ದಾರಿ ಹೊತ್ತಿದೆ. ಇದರ ಮುಖ್ಯ ಕಚೇರಿ ದೆಹಲಿಯಲ್ಲಿ ಇದೆ. ಕೃಷಿ, ನೀರಾವರಿ, ನೌಕಾಯಾನ, ವಾಯುಯಾನ, ಪ್ರವಾಸ ಇನ್ನಿತರ ಹವಾಮಾನ ಆಧಾರಿತ ಕೆಲಸಗಳನ್ನು ಮಾಡಲು ಸದ್ಯದ ಸ್ಥಿತಿ ಹಾಗೂ ಮುನ್ಸೂಚನೆಯನ್ನ ನೀಡುತ್ತಾ ಇದೆ. ಸುನಾಮಿ, ಚಂಡಮಾರುತ, ಅತಿ ಮಳೆ ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆ, ಹವಾಮಾನದ ಅಂಕಿಅಂಶಗಳು, ಮಳೆಯ ಮುಂದುವರಿಕೆ, ಜೊತೆಗೆ ಭೂಕಂಪ ಎಲ್ಲಿ ಆಗಿದೆ ಹಾಗೂ ಆಗುವ ಸಂಭವವಿದೆ ಎನ್ನುವ ವಿಸ್ತೃತ ಮಾಹಿತಿ ಈ ಜಾಲತಾಣದಲ್ಲಿ ಲಭ್ಯ. ಕೃಷಿಗಾಗಿ ಪ್ರತ್ಯೇಕವಾಗಿ ಮಾಹಿತಿ ನೀಡುವ ಜಾಲಪುಟವು ಇಲ್ಲಿ ಲಭ್ಯ. ಸ್ಥಳೀಯವಾಗಿ ಲಾಗು ಆಗುವ ಮುನ್ಸೂಚನೆ ಕೊಡುವ ಪ್ರತ್ಯೇಕ ಜಾಲತಾಣವೂ ಇದೆ. ಇಲ್ಲಿ ಪ್ರತಿಯೊಂದು ಜಿಲ್ಲೆಗೆ ವಿವಿಧ ಅಂಶಗಳ ಮಾಹಿತಿ ಇದೆ. ಭಾರತೀಯ ಹವಾಮಾನ ಇಲಾಖೆ, ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಇವೆಲ್ಲ ಸೇರಿ ಮೇಘದೂತ ಎನ್ನುವ ಆ್ಯಪ್ ಅನ್ನು ವೃದ್ಧಿಪಡಿಸಿದೆ. ಗೂಗಲ್ ಪ್ಲೇಸ್ಟೋರಿನಲ್ಲಿ ಇದು ಲಭ್ಯ. ಇದರಲ್ಲಿ ಕೃಷಿಕರಿಗೆ ಜಿಲ್ಲೆ ಹಾಗೂ ಬೆಳೆವಾರು ಕೃಷಿ ಹವಾಮಾನ ಮುನ್ಸೂಚನೆ ಕೊಡುವ ವ್ಯವಸ್ಥೆ ಇದೆ. ಸ್ಥಳೀಯ ಭಾಷೆಯಲ್ಲೂ ಇದು ಲಭ್ಯ. ಈ ಜಾಲತಾಣ ಮತ್ತು ಆ್ಯಪ್ಗಳು ಹವಾಮಾನ ವಿಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತವೆ. ಕೃಷಿಕರು ಸ್ವಲ್ಪ ಇವುಗಳತ್ತ ಗಮನ ಹರಿಸಿದರೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಏನಲ್ಲ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಹವಾಮಾನ ಇಲಾಖೆಯ ಶಾಖೆ ಬೆಂಗಳೂರಿನಲ್ಲಿದೆ. ಇದರ ಜಾಲತಾಣದಲ್ಲಿ ಕರ್ನಾಟಕಕ್ಕೆ ಲಾಗೂ ಆಗುವ ಎಲ್ಲ ಹವಾಮಾನ ಮಾಹಿತಿ ಸಿಗುತ್ತೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ಹವಾಮಾನ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಇದು www.ksndmc.org. ಇದು ಹವಾಮಾನ ಮುನ್ಸೂಚನೆಯನ್ನ ಕೊಡುತ್ತದೆ. ಕರ್ನಾಟಕದ ಪ್ರಸ್ತುತ ಹವಾಮಾನದ ವರದಿ, ವಿವಿಧ ಪ್ರದೇಶಗಳಲ್ಲಿ ಆಗಿರುವ ಮಳೆಯ ಪ್ರಮಾಣ, ತಾಪಮಾನ, ಗಾಳಿಯ ವೇಗ ಇತ್ಯಾದಿ ವಿವರಗಳು ಇಲ್ಲಿ ಲಭ್ಯ. ನೆರೆ, ಭೂಕಂಪ, ಸಿಡಿಲು ಮುಂತಾದವುಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನ ನೀಡುತ್ತೆ. ಹವಾಮಾನ ಮತ್ತು ಮುನ್ಸೂಚನೆ ಬಹಳ ಮಹತ್ವದ ವಿಷಯವಾಗಿರೋದ್ರಿಂದ ಹಲವಾರು ಖಾಸಗಿ ಕಂಪನಿಗಳು ಈ ರಂಗಕ್ಕೆ ಕಾಲಿಟ್ಟಿವೆ. www.aquaweather.com, www.skymetweather.com, www.theweathernetwork.com, weather.com ಇತ್ಯಾದಿ ಜಾಲತಾಣಗಳು ಹವಾಮಾನದ ಅಂಕಿ ಅಂಶಗಳ ಆಕರ್ಷಕ ಪ್ರಸ್ತುತಿ ಹಾಗೂ ಮುನ್ಸೂಚನಾ ವಿಡಿಯೋಗಳ ಮೂಲಕ ಗಮನವನ್ನ ಸೆಳೆತಾ ಇದೆ. ಇಲ್ಲೆಲ್ಲ ಅತ್ಯಂತ ಉನ್ನತ ತರಬೇತಿ ಪಡೆದಿರುವ ಹವಾಮಾನ ವಿಜ್ಞಾನಿಗಳು, ತಂತ್ರಾಂಶ ತಜ್ಞರು ಕೆಲಸ ಮಾಡ್ತಾರೆ. ಮೊಬೈಲ್ನಲ್ಲಿ ಸ್ಥಾಪಿಸಿಕೊಳ್ಳಬಹುದಾದ ಗೂಗಲ್ ಪ್ಲೇಸ್ಟೋರಿನಲ್ಲಿ ಉಚಿತವಾಗಿ ಲಭ್ಯವಿರುವ ಕೆಲವು ಕಿರು ತಂತ್ರಾಂಶಗಳು ಇವೆ. ಇವನ್ನ ಅರ್ಥ ಮಾಡಿಕೊಳ್ಳಲು ವಿಶೇಷ ಪರಿಣಿತಿಯನ್ನು ಬೇಕಿಲ್ಲ. ಯಾರು ಬೇಕಾದರೂ ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ. ಇಂಡಿಯಾ ಸ್ಯಾಟಲೈಟ್ ವೆದರ್, ಇದರಲ್ಲಿ ನಿಮ್ಮ ಪ್ರದೇಶದ ಪ್ರಸ್ತುತ ಹವಾಮಾನ, ಮಳೆ ಹಾಗೂ ಉಷ್ಣಾಂಶ ಮುನ್ಸೂಚನೆಯನ್ನ ನಕ್ಷೆಗಳ ಮೂಲಕ ಪಡೆಯಬಹುದು. ಸಿಡಿಲು, ಇದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ರೂಪಿಸಿರುವ ಆ್ಯಪ್. ಮಿಂಚು, ಗುಡುಗು ಹಾಗೂ ಮಳೆಯ ಬಗ್ಗೆ ಸದ್ಯದ ಪರಿಸ್ಥಿತಿ ಹಾಗೂ ಮುನ್ಸೂಚನೆಯನ್ನ ನಕ್ಷೆಗಳ ಮುಖಾಂತರ ಪಡೆಯುವ ವ್ಯವಸ್ಥೆ ಇದರಲ್ಲಿ ಇದೆ. ಕನ್ನಡ, ಹಿಂದಿ, ಆಂಗ್ಲ ಭಾಷೆಗಳಲ್ಲಿ ಮಾಹಿತಿ ಪಡೆಯಲು ಸಾಧ್ಯ. ಈ ಆ್ಯಪಿನಿಂದ ನಮಗೆ ಬಹುತೇಕ ನಿಖರ ಮಾಹಿತಿ ಸಿಗುತ್ತದೆ. ಆಕ್ವಾ ವೆದರ್, ಯಾಹು ವೆದರ್ ಮತ್ತು ಸ್ಕೈಮೆಟ್ ವೆದರ್ ಈ ಕಿರು ತಂತ್ರಾಂಶಗಳಲ್ಲಿಯೂ ನೀವಿರುವ ಪ್ರದೇಶವೂ ಸೇರಿದಂತೆ ವಿವಿಧ ಪ್ರದೇಶಗಳ ಉಷ್ಣಾಂಶ, ಮಳೆಯ ಮುನ್ಸೂಚನೆ, ಗಾಳಿಯ ಒತ್ತಡ, ವೇಗ, ಗುಣಮಟ್ಟ, ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಇತ್ಯಾದಿ ಮಾಹಿತಿ ಪಡೆಯಲು ಸಾಧ್ಯ. ಬಳಸಲು ಬಹಳ ಸುಲಭ. ನಿಮ್ಮ ಮೊಬೈಲ್ನಲ್ಲಿ ಸ್ಥಾಪಿಸಿ ನೋಡಬಹುದಾದ ಆ್ಯಪ್ ಇದು. ಇವಿಷ್ಟೇ ಅಲ್ಲದೆ ಇನ್ನೂ ಹಲವಾರು ಜಾಲತಾಣಗಳು ಹಾಗೂ ಆ್ಯಪ್ಗಳು ಹವಾಮಾನ ಮಾಹಿತಿಯನ್ನು ನೀಡುತ್ತವೆ. ಗೂಗಲ್ ಹಾಗೂ ಗೂಗಲ್ ಪ್ಲೇಸ್ಟೋರಿನಲ್ಲಿ ಹುಡುಕಿದರೆ ವಿಸ್ತೃತ ಲಿಸ್ಟ್ ಸಿಗುತ್ತದೆ. ಈ ತರಹದ ಹಲವಾರು ತಂತ್ರಾಂಶಗಳನ್ನು ಬಳಸಿಕೊಂಡು ಕೃಷಿಕರು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಶೀಘ್ರ ಬದಲಾವಣೆಯಾಗುವ ಹವಾಮಾನದ ಸರಿಯಾದ ಮುನ್ಸೂಚನೆ ಕೊಡೋದು ಅಷ್ಟು ಸುಲಭ ಅಲ್ಲ. ಆದರೆ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ತಂತ್ರಾಂಶಗಳಿಂದ ಇದು

0: ನಿಖರವಾಗ್ತಾ ಸಾಗಿದೆ. ತಂತ್ರಜ್ಞಾನ ಅಭಿವೃದ್ಧಿಯಾಗ
1: ನಾಟ ನೀಡುವ ಪ್ರಮುಖ ಮರಗಳಲ್ಲಿ ಮಹಾಗನಿ ಮರವು ಒಂದು. ಬೇವಿನ ಕುಟುಂಬಕ್ಕೆ ಸೇರಿದ ಈ ಮಹಾಗನಿ ಮರವು ಸ್ಥಾನಿಕವಾಗಿ ದಕ್ಷಿಣ ಮತ್ತು ಮಧ್ಯ ಅಮೆರಿಕವಾಗಿದ್ದು ಹಾಗೂ ಕೆಲವು ಭೂಭಾಗಗಳಾದ ಮೆಕ್ಸಿಕೋ, ಮಧ್ಯ ಬ್ರೆಜಿಲ್ಗಳಲ್ಲಿಯೂ ಕಂಡುಬರುತ್ತದೆ. ಈ ಮರವನ್ನು ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಮಹಾಗನಿ ಒಂದು ಬಹು ಉಪಯೋಗಿ ಮರ. ಮುಖ್ಯವಾಗಿ ಕಾಗದದ ಕಾರ್ಖಾನೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸಲು ಹಾಗೂ ಅರಣ್ಯೀಕರಣಗೊಳಿಸಲು ಈ ಮರವನ್ನು ಬಳಸಲಾಗುತ್ತದೆ. ಈ ಮಹಾಗನಿ ಮರವು ವಿವಿಧ ಮಣ್ಣಿನ ಬಗೆಗಳಲ್ಲಿಯೂ ಚೆನ್ನಾಗಿ ಬೆಳೆಯುತ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಮೆಕ್ಕಲು ಮಣ್ಣಿನಿಂದ ಹಿಡಿದು ಜೇಡಿ ಮಣ್ಣಿನಲ್ಲಿಯೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ ಈ ಮಹಾಗನಿ ಮರ. ಕಡಿಮೆ ಫಲವತ್ತತೆಯ ಹಾಗೂ ಹೆಚ್ಚು ಫಲವತ್ತಾದ ರಸಸಾರ 6.5-7.5 ಇರುವ ಮಣ್ಣಿನಲ್ಲಿ ಈ ಮರವನ್ನು ಚೆನ್ನಾಗಿ ಬೆಳೆಸಬಹುದಾಗಿದೆ. ಮಹಾಗನಿ ಮರವು ಬೀಜದಿಂದ ವೃದ್ಧಿಯಾಗುತ್ತದೆ. ಜೂನ್ ಸೆಪ್ಟೆಂಬರ್ ಹೂ ಬಿಡುವ ಅವಧಿ, ಡಿಸೆಂಬರ್ ಫೆಬ್ರವರಿಯವರೆಗೆ ಕಾಯಾಗುವಿಕೆ. ತಾಜಾವಾಗಿ ಸಂಗ್ರಹಿಸಿದ ಮಹಾಗನಿ ಬೀಜವು ಶೇಕಡ 80-90% ಮೊಳಕೆ ಪ್ರಮಾಣವನ್ನು ಹೊಂದಿದೆ. ಕೆಲವು ಅಧ್ಯಯನಗಳ ಪ್ರಕಾರ ಸಣ್ಣ ಬೀಜಕ್ಕೆ ಹೋಲಿಸಿದರೆ ಗಾತ್ರದಲ್ಲಿ ದೊಡ್ಡದಾದ ಬೀಜಗಳಲ್ಲಿ ಶೇಕಡ 12% ಮೊಳಕೆ ಪ್ರಮಾಣ ಹೆಚ್ಚಾಗಿರುತ್ತದೆ. ಈ ಬೀಜವನ್ನು 3 ತಿಂಗಳವರೆಗೆ ಕೊಠಡಿಯ ತಾಪಮಾನಕ್ಕನುಗುಣವಾಗಿ ಸಂಗ್ರಹಿಸಿಡಬಹುದು. ಮಹಾಗನಿಯ ಬೀಜವನ್ನು ಸಾಲುಗಳಲ್ಲಿ 3-7 ಸೆಂಟಿಮೀಟರ್ ಆಳದ ಸಸಿ ಮಡಿಯಲ್ಲಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಿದ ಮೇಲೆ ನೆರಳು ಒದಗಿಸಿ ತೇವಾಂಶವಿರುವಂತೆ ನೋಡಿಕೊಳ್ಳಬೇಕು. ಬೀಜ ಬಿತ್ತನೆಯ ಸಾಂದ್ರತೆಯು ಬೀಜದ ಗಾತ್ರಕ್ಕನುಗುಣವಾಗಿರುತ್ತದೆ. ಮಹಾಗನಿಯ ಬೀಜಗಳನ್ನು ಲೋಹದ ದಾರಕಗಳಲ್ಲಿ ಬಿತ್ತನೆ ಮಾಡಬಹುದು. ಹೀಗೆ ಬಿತ್ತನೆ ಮಾಡಿದ ಸಸಿಗಳು ಚೆನ್ನಾಗಿ ಬೇರೂರಿ ಉತ್ತಮ ಗುಣಮಟ್ಟದಾಗಿರುತ್ತದೆ. ಧಾರಕ ಬಿತ್ತನೆ ವಿಧಾನವು ಶುಷ್ಕ ವಾತಾವರಣಕ್ಕೆ ಸೂಕ್ತವಾಗಿರುತ್ತದೆ. ಬೇರಿನ ಮೂಲಕ ನಾಟಿ ಮಾಡುವ ವಿಧಾನವು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಕ್ಕೆ ಸೂಕ್ತವಾಗಿದೆ. ಸಸಿಗಳ ಸೂಕ್ತ ನಿರ್ವಹಣೆಯು ಗುಣಮಟ್ಟದ ಹಾಗೂ ಅತಿ ಶೀಘ್ರವಾಗಿ ಸಸಿಗಳನ್ನು ಬೆಳೆಸಲು ಸಹಕಾರಿಯಾಗುತ್ತದೆ. ಸಾಮಾನ್ಯವಾಗಿ 2-4 ವಾರಕ್ಕೊಮ್ಮೆ ಕಳೆ ತೆಗೆಯುವುದು ಉತ್ತಮ. ರಾಸಾಯನಿಕ ಕಳೆನಾಶಕಗಳನ್ನು ಸಸಿ ಮಡಿಯಲ್ಲಿ ಸಿಂಪಡಿಸುವುದು ಸೂಕ್ತವಲ್ಲ. ಸಸಿ ಮಡಿಗಳಲ್ಲಿ ಸಸಿಗಳನ್ನು ಕಿತ್ತ ಬೇರುಗಳನ್ನು ಸವರಿ ನಾಟಿ ಮಾಡಿದಾಗ ಬದುಕಿ ಉಳಿಯುವ ಪ್ರಮಾಣ ಹೆಚ್ಚಾಗಿರುತ್ತದೆ. ಸಸಿ ಮಡಿಯಲ್ಲಿ ಸಾಮಾನ್ಯವಾಗಿ 50-100 ಸೆಂಟಿಮೀಟರ್ ಎತ್ತರವಿರುವ ಸಸಿಗಳನ್ನು ಕ್ಷೇತ್ರಗಳಲ್ಲಿ ನೆಡಲು ಆಯ್ಕೆ ಮಾಡಿಕೊಳ್ಳಬಹುದು. ಮಹಾಗನಿ ಸಸಿಗಳನ್ನು 4x4 ಮೀಟರ್ ಹಾಗೂ 5x5 ಮೀಟರ್ ಅಂತರದಲ್ಲಿ ನಾಟಿಯನ್ನು ಮಾಡಬೇಕು. ಮಹಾಗನಿಯಲ್ಲಿ ಸಿಹಿಗೆಣಸು, ಮೇವಿನ ಜೋಳ, ಕಡಲೆಕಾಯಿ, ಕುಂಬಳಕಾಯಿ ಹಾಗೂ ಇತರೆ ಕೃಷಿ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಒಂದು ಅಧ್ಯಯನದ ಪ್ರಕಾರ ಮಹಾಗನಿ ಜೊತೆಗೆ ಮೇವಿನ ಬೆಳೆಗಳಾದ ರೋಡ್ಸ್ ಹಾಗೂ ಕಾಳಿಮಂತನ್ನು ಅರಣ್ಯ ಹುಲ್ಲುಗಾವಲು ಪದ್ಧತಿಯಲ್ಲಿ ಮೇವಿಗಾಗಿ ಬೆಳೆದದ್ದು ಕಂಡುಬಂದಿದೆ. ಮಹಾಗನಿಯ ಉತ್ತಮವಾದ ನಾಟ ಪಡೆಯಲು ಕಳೆಗಳ ನಿಯಂತ್ರಣ ಅವಶ್ಯಕವಾಗಿರುತ್ತೆ. ಮಹಾಗನಿ ಸಸಿಗಳಿಗೆ ಗೊಬ್ಬರವನ್ನು ಒದಗಿಸುವುದರಿಂದ ಕಾಂಡ ಕೊರಕ ಕೀಟದ ನಷ್ಟವು ಕಡಿಮೆಯಾಗುತ್ತೆ. ರಾಸಾಯನಿಕ ಗೊಬ್ಬರಗಳಿಂದ ಪ್ರಾರಂಭಿಕ ಹಂತದಲ್ಲಿ ಸಸಿಗಳು ಬಲಿಷ್ಠವಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ನಾಟಿ ಮಾಡಿದ ನಂತರ 75-100 ಗ್ರಾಂ NPK ರಾಸಾಯನಿಕ ಗೊಬ್ಬರದ ಮಿಶ್ರಣವನ್ನು ಪ್ರತಿ ಸಸಿಯ ಸುತ್ತ ಹಾಕಿದಾಗ ಮಹಾಗನಿಯ ಸಸಿಯು ಉತ್ತಮವಾಗಿ ಬೆಳೆದು ಬರುತ್ತದೆ. ಸಮಯಕ್ಕೆ ಸರಿಯಾಗಿ ರೆಂಬೆಗಳನ್ನು ಸವರಬೇಕು. ನಾಟವನ್ನು ನೇರವಾಗಿ ಬೆಳೆಯುವಂತೆ ನೋಡಿಕೊಳ್ಳಬೇಕು. ರೆಂಬೆ ಕೊಂಬೆಗಳನ್ನು ಸವರುವುದರಿಂದ ರೋಗ ಹಾಗೂ ಕೀಟಗಳ ಬಾಧೆ ಕಡಿಮೆಯಾಗುತ್ತೆ. ರೆಂಬೆ ಕೊಂಬೆಗಳನ್ನು ಮಳೆ ಬೀಳುವ ಪೂರ್ವದಲ್ಲಿ ಸವರುವುದು ಸೂಕ್ತ. ಕೆಲವೊಮ್ಮೆ ರೆಂಬೆಗಳು 2-3 ಇದ್ದಾಗ ಅಂತಹ ಸಮಯದಲ್ಲಿ ಯಾವುದು ಬಲಿಷ್ಠವಾಗಿರುತ್ತದೆಯೋ ಅದನ್ನು ಬಿಟ್ಟು ಉಳಿದವುಗಳನ್ನು ಕತ್ತರಿಸಬೇಕು. ಮಹಾಗನಿಯ ಉತ್ತಮ ಗುಣಮಟ್ಟದ ನಾಟ ಪಡೆಯಲು ವಿರಳೀಕರಣಗೊಳಿಸುವುದು ಉತ್ತಮ ವಿಧಾನ. ಮಹಾಗನಿಯ ನೆಡುತೋಪುಗಳಲ್ಲಿ ರೋಗಗಳಿಗೆ ಹಾಗೂ ಕೀಟಗಳ ಬಾಧೆಗೆ ಒಳಗಾದ ಮರಗಳನ್ನು ತೆಗೆಯುವುದರಿಂದ ಹೆಚ್ಚು ಲಾಭವನ್ನು ನಿರೀಕ್ಷಿಸಬಹುದು. ಮಹಾಗನಿಯ ಸಸಿಗಳನ್ನು 3x3 ಮೀಟರ್, 2x2 ಮೀಟರ್ ಹಾಗೂ 2x3 ಮೀಟರ್ ಅಂತರದಲ್ಲಿ ನೆಟ್ಟ ನೆಡುತೋಪುಗಳಿಗೆ 4 ಸಲ ವಿರಳೀಕರಣಗೊಳಿಸುವುದರಿಂದ ಉತ್ತಮ ಗುಣಮಟ್ಟದ ನಾಟವನ್ನು ಪಡೆಯಬಹುದು. ನೆಡುತೋಪುಗಳ ಸಾಂದ್ರತೆಯನ್ನು ಕ್ರಮೇಣವಾಗಿ ಶೇಕಡ 20-30% ವಿರಳೀಕರಣಗೊಳಿಸುವುದರಿಂದ ಉತ್ತಮ ಇಳುವರಿಯನ್ನು ಕೂಡ ಪಡೆಯಬಹುದು. 5-10 ವರ್ಷಗಳಲ್ಲಿ ಮಹಾಗನಿ ಮರವು ಸರಾಸರಿ ಸುತ್ತಳತೆ 16.6 ಸೆಂಟಿಮೀಟರ್ ಹಾಗೂ ಎತ್ತರ 12 ಸೆಂಟಿಮೀಟರ್ ಬೆಳೆಯುತ್ತೆ. ಸರಾಸರಿ ವಾರ್ಷಿಕ ಹೆಚ್ಚಳ 35.1

0: ಘನ ಮೀಟರ್ ಪ್ರತಿ ಹೆಕ್ಟೇರಿಗೆ 15 ವರ್ಷಕ್ಕೆ ಪಡೆಯಬಹುದಾಗಿದೆ. ಫಲವತ್ತಾದ ಭೂಮಿಯಲ್ಲಿ 572 ಘನ ಮೀಟರ್ ಪ್ರತಿ ಹೆಕ್ಟೇರಿಗೆ 15 ವರ್ಷಕ್ಕೆ ಪಡೆಯಬಹುದಾಗಿದೆ. ಮಹಾಗನಿಯ ನಾಟವು ಮೃದುವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಚೇಗವು ಕೆಂಪು ಗುಲಾಬಿ ಬಣ್ಣದಾಗಿರುತ್ತೆ. ಗಿಡದ ವಯಸ್ಸಾದಂತೆ ಬಣ್ಣವು ಅತಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಈ ಮರದ ನಾಟವನ್ನು ಉತ್ತಮ ಗುಣಮಟ್ಟದ ಪೀಠೋಪಕರಣ ತಯಾರಿಕೆಗೆ ಮತ್ತು ಫ್ಲೈವುಡ್ ಕಾರ್ಖಾನೆಗಳಲ್ಲಿ ಫ್ಲೋರಿಂಗ್ ಹಡಗು ತಯಾರಿಸಲು ಹಾಗೂ ಕೆಲವು ಸಂಗೀತ ವಾದ್ಯ ತಯಾರಿಸಲು ಉಪಯೋಗಿಸಲಾಗುತ್ತೆ. ಈ ಮರವನ್ನು ವನ ಮಹೋತ್ಸವ ಹಾಗೂ ಅರಣ್ಯೀಕರಣ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಭೂ ಫಲವತ್ತತೆ ಹೆಚ್ಚಿಸಲು ನೆಡಲಾಗುತ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
1: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
0: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
1: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
0: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
2: ಜನಪದ ಸಂಗೀತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬ್ರಹ್ಮೂರು ಬೆಟಗೇರಿಯ ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

0: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಬ್ರಹ್ಮೂರು ಬೆಟಗೇರಿಯ ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:00
1: ವಾಣಿ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಬೆಂಗಳೂರು, ಸಮಯ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್, ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುದ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು

0: ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ ಎರಡು ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್, ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲಾ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆ ಇದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು ಶೇಕಡ 25 ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ

ಸಮರ್ಪಿಸಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟುಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ ಎರಡನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡೂ ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನು ಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮಾಹಿತಿಯೊಂದಿಗೆ ಮನರಂಜನೆಯನ್ನು ನೀಡ್ತಾ ಸಾಗೋ ಕಾರ್ಯಕ್ರಮ ಸಿರಿಗಂಧ.

ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತೀವಿ ಅಂತ ತಿಳಿಯೋದಕ್ಕಿಂತ ಮುಂಚೆ ಈ ಗೀತೆ ನಿಮಗಾಗಿ. ಈಗ ಕೇಳಿ ಕುಳ್ಳ ಕುಳ್ಳಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ ಮಣಿಪುರಂ. ನಿಮ್ಮ

0: ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
2: ಕೇಳುಗರೆ, ಇಂದು ತಿರುವೋಣಂ. ಇದು ಕೇರಳದ ಪ್ರಮುಖ ಸಾಂಪ್ರದಾಯಿಕ ಹಬ್ಬವಾದ ಓಣಂನ ಅತ್ಯಂತ ಪ್ರಮುಖವಾದ ದಿನವಿಂದಾಗಿ ಇದು ಮಹಾಬಲಿ ರಾಜನನ್ನ ಸ್ಮರಿಸುವ ಹಬ್ಬ ಇದಾಗಿದೆ. ಇಂದಿನ ವಿಶೇಷತೆ ಅಂದರೆ ಮನೆ ಮುಂದೆ ಸುಂದರವಾದ ಪೂಕಳಂ ಅಂದರೆ ಹೂವಿನ ರಂಗೋಲಿಯನ್ನು ಹಾಕಲಾಗುತ್ತೆ. ವಿಶೇಷವಾದ ಸಾಂಪ್ರದಾಯಿಕ ಭೋಜನವನ್ನು ಬಾಳೆ ಎಲೆಯಲ್ಲಿ ಬಡಿಸಲಾಗುತ್ತೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯಗಳು ಹಾಗೂ ಆಟಗಳನ್ನು ಆಯೋಜಿಸಿರ್ತಾರೆ. ಇದು ಸಂತೋಷ, ಸಮೃದ್ಧಿ, ಸೌಹಾರ್ದತೆ ಮತ್ತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕೋ ಸಂದೇಶವನ್ನು ನೀಡುವಂಥ ಹಬ್ಬವಾಗಿದೆ. ಈಗ ಕೇಳಿ ಇಬ್ಬನಿ ಕರಗಿತು ಚಿತ್ರದ ಗೀತೆ. ಎಸ್ ಪಿ ಶೈಲಜಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸ್ನೇಹಿತರೆ, ಇಂದಿನ ಮತ್ತೊಂದು ಪ್ರಮುಖ ಹಬ್ಬ ಈದ್ ಮಿಲಾದ್. ಅಂದರೆ ಇಂದು 2026 ಆಗಸ್ಟ್ 26 ತಾರೀಕು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದ್ದಾರೆ. ಈ ಹಬ್ಬ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸುವಂಥ ಹಬ್ಬವಾಗಿದೆ. ಇಂದು ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಧಾರ್ಮಿಕ ಸಭೆಗಳು ನಡೆಯುತ್ತವೆ. ಪ್ರವಾದಿಗಳ ಬೋಧನೆಗಳನ್ನು ಸ್ಮರಿಸೋದು, ಧರ್ಮೋಪದೇಶ ನೀಡೋದು, ಶಾಂತಿಯುತವಾದ ಮೆರವಣಿಗೆಗಳು, ದಾನ ಧರ್ಮ ಮತ್ತು ಕುರಾನ್ ಪಠಣ ಮಾಡಲಾಗುತ್ತೆ. ಈಗ ಕೇಳಿ ಗುರಿ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಈ ದಿನದ ಅಂದರೆ 2026 ಆಗಸ್ಟ್ 26ನೇ ತಾರೀಕಿನ ಮತ್ತೊಂದು ವಿಶೇಷತೆ ಅಂದರೆ ಋಗ್ ಉಪಾಕರ್ಮ ಅಥವಾ ಋಗ್ವೇದ ಉಪಾಕರ್ಮ. ಋಗ್ವೇದ ಉಪಾಕರ್ಮವು ಋಗ್ವೇದಿಗಳು ತಮ್ಮ ವೇದಾಧ್ಯಯನವನ್ನು ಪುನರಾರಂಭಿಸುವ ಹಾಗೂ ಯಜ್ಞೋಪವೀತ ಅಥವಾ ಜನಿವಾರವನ್ನು ಬದಲಾಯಿಸುವಂಥ ಪವಿತ್ರವಾದ ದಿನವಾಗಿದೆ. ಈಗ ಕೇಳಿ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ ಮೂಡಿಬರಲಿದೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಗಳಲ್ಲಿ. ಈ ಗೀತೆಯನ್ನು ಬರೆದಿದ್ದಾರೆ ಶಿಶುನಾಳ ಶರೀಫರು. ಸಂಗೀತ ನೀಡಿರುವರು ಸಿ ಅಶ್ವಥ್.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಹಬ್ಬ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿನದ ಇನ್ನೊಂದು ವಿಶೇಷತೆ ಬಗ್ಗೆ ಹೇಳೋದಾದರೆ, ಇಂದು ಮಹಿಳಾ ಸಮಾನತಾ ದಿನ. ಪ್ರತಿ ವರ್ಷ ಆಗಸ್ಟ್ 26ರಂದು ಮಹಿಳಾ ಸಮಾನತಾ ದಿನವನ್ನು ಆಚರಿಸಲಾಗುತ್ತೆ. ಮಹಿಳೆಯರಿಗೆ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಮುಖ್ಯವಾಗಿ ಮತದಾನದ ಹಕ್ಕನ್ನು ನೆನಪಿಸುವ ದಿನ ಇದಾಗಿದೆ. 1920ರ ಆಗಸ್ಟ್ 26ರಂದು ಅಮೆರಿಕದ ಸಂವಿಧಾನಕ್ಕೆ 19ನೇ ತಿದ್ದುಪಡಿ ತರೋ ಮೂಲಕ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಅಧಿಕೃತವಾಗಿ ನೀಡಲಾಯಿತು. ಇದರ ಸವಿನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಈಗ ಕೇಳಿ ಸ್ತ್ರೀ ಶಕ್ತಿ ಚಿತ್ರದ ಗೀತೆ. ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಮೂಡಿಬರಲಿದೆ. ಅನೀಫ್ ಬಿಎಂ ಅವರ ಸಾಹಿತ್ಯ, ಕೆವಿ ಮನೋಹರ್ ಅವರ ಸಂಗೀತವಿದೆ.

ಮುಂದಿನ ಗೀತೆ ಮುಡಿಬರಲಿದೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಶುಭಮಂಗಳ ಚಿತ್ರದಿಂದ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶಿಕ್ಷಣ, ಉದ್ಯೋಗ, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವುದು ಮತ್ತು ಮಹಿಳೆಯರ ಮೇಲಿನ ತಾರತಮ್ಯವನ್ನು ತಡೆಯೋದು ಈ ಮಹಿಳಾ ಸಮಾನತಾ ದಿನದ ಉದ್ದೇಶವಾದರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಪುರುಷರಷ್ಟೇ ಮಹಿಳೆಯರ ಪಾತ್ರವೂ ಮುಖ್ಯ ಎಂಬುದನ್ನು ತಿಳಿಸಿಕೊಡೋದು ಹಾಗೂ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡೋದು ಈ ಆಚರಣೆಯ ಮಹತ್ವವಾಗಿದೆ. ಮಹಿಳೆಯರ ಹಕ್ಕುಗಳು ಮತ್ತು ಸಮಾನತೆಯ ಕುರಿತು ಜಾಗೃತಿ ಮೂಡಿಸಲು ಈ ಮಹಿಳಾ ಸಮಾನತಾ ದಿನವು ಅತ್ಯಂತ ಪ್ರಮುಖವಾಗಿದೆ. ಈಗ ಕೇಳಿ ಸಿಂಧು ಚಿತ್ರದ ಗೀತೆ, ಚಂದ್ರಿಕಾ ಗುರುರಾಜು ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಎಸ್ ಕೇಶವಮೂರ್ತಿಯವರ ಸಾಹಿತ್ಯಕ್ಕೆ ಸದ್ಗುಣರಾಜ್ ಅವರ ಸಂಗೀತವಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇಂದಿನ ಸಿರ್ಗಂಧ ಕಾರ್ಯಕ್ರಮದಲ್ಲಿ ಮಹಿಳಾ ಸಮಾನತಾ ದಿನದ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಭಾರತದಲ್ಲಿ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ಪುರುಷರು ಮತ್ತು ಮಹಿಳೆಯರಿಗೆ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ಮತದಾನದ ಹಕ್ಕನ್ನು ನೀಡಲಾಯಿತು. ಉದ್ಯೋಗಸ್ಥ ಮಹಿಳೆಯರಿಗೆ ಕೆಲಸ ಮತ್ತು ಕುಟುಂಬ ನಿರ್ವಹಣೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸೋದು, ಡಿಜಿಟಲ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ತರಬೇತಿ ಹಾಗೂ ಅವಕಾಶಗಳನ್ನು ನೀಡೋದು, ಬಾಲ್ಯದಿಂದಲೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಪೋಷಕಾಂಶಯುಕ್ತ ಆಹಾರದ ಲಭ್ಯತೆಯನ್ನು ಖಚಿತಪಡಿಸೋದು ಇವೆಲ್ಲ ಮಹಿಳಾ ಸಮಾನತೆಯ ದಾರಿಯಲ್ಲಿನ ಮುಂದಿನ ಹೆಜ್ಜೆಗಳಾಗಿವೆ. ಈಗ ಕೇಳಿ ವಸಂತ ಲಕ್ಷ್ಮಿ ಚಿತ್ರದ ಗೀತೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬರಲಿದೆ, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ವಿಜಯಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 8:30:25. ಭಾವಗೀತೆಗಳು.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿನ್ನೊಳಗೆ ನೀನಿರು ಮನವೇ, ಹಾಡಿದ್ದಾರೆ MD ಪಲ್ಲವಿ, ರಚನೆ GS ಶಿವರುದ್ರಪ್ಪ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ, HS ವೆಂಕಟೇಶಮೂರ್ತಿ ಅವರ ರಚನೆ, ಹಾಡಿದ್ದಾರೆ SS ಅಪರ್ಣಾ. ಕಣ್ಣೇ ಕನಸಿನ

ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಇದು ಇದರ ತೆರಿಗೆ ಸೌಲಭ್ಯವನ್ನು ರಾಷ್ಟೀಯ ಪ್ರಾಮುಖ್ಯತೆಯ ವಿಷಯವನ್ನಾಗಿ ಮಾಡುತ್ತದೆ. ನಿಯಂತ್ರಣವಿಲ್ಲದ ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವ ತೆರಿಗೆಗಳು ಗಣಿಗಾರಿಕೆಯ ಲಾಭದಾಯಕತೆಯನ್ನು ನಿರಂತರವಾಗಿ ಕುಗ್ಗಿಸುತ್ತಿದ್ದು ಉದ್ಯಮ ಮತ್ತು ಮನೆ ಬಳಕೆಯ ವೆಚ್ಚಗಳನ್ನು ಹೆಚ್ಚಿಸುತ್ತಿವೆ. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ಖನಿಜಗಳ ತೆರಿಗೆ ವಿಧಿಸುವಿಕೆಯಲ್ಲಿ ಮುನ್ಸೂಚನೆ, ಏಕರೂಪತೆ ಮತ್ತು ವೈಚಾರಿಕತೆಯನ್ನು ತರುವ ಮೂಲಕ ಈ ಕಳವಳಗಳನ್ನು ಪರಿಹರಿಸಲು ಶ್ರಮಿಸುತ್ತದೆ. ಹೆಚ್ಚುತ್ತಿರುವ ಜಾಗತಿಕ ಅನಿಶ್ಚಿತತೆಯು ದೇಶೀಯ ಗಣಿಗಾರಿಕಾ ವಲಯವನ್ನು ದೃಢವಾಗಿಸಿರುವುದನ್ನು ಕಡ್ಡಾಯಗೊಳಿಸುತ್ತದೆ. ಬಾಹ್ಯ ಆಘಾತಗಳಿಂದ ಪೂರೈಕೆಯನ್ನು ರಕ್ಷಿಸಲು ಸರ್ಕಾರವು ನಿರ್ಣಾಯಕ ಖನಿಜಗಳಿಗೆ ವಿಶೇಷ ಆದ್ಯತೆ ನೀಡಿದೆ. ಆಮದು ಅವಲಂಬತೆಯನ್ನು ಕಡಿಮೆ ಮಾಡಲು ಕಲ್ಲಿದ್ದಲು ವಲಯವನ್ನು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ತಾಂತ್ರಿಕವಾಗಿ ಮುನ್ನಡೆಸಲಾಗುತ್ತಿದೆ. ಸಮರ್ಥನೀಯ ಮತ್ತು ಮುನ್ಸೂಚಿಸಬಹುದಾದಂತಹ ತೆರಿಗೆ ವ್ಯವಸ್ಥೆಯು ಇವೆರಡಕ್ಕೂ ಪೂರ್ವಾಪೇಕ್ಷಿತವಾಗಿದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆಯ ಮೇಲೆ ಸುಮಾರು 14 ತೆರಿಗೆಗಳು, ಶುಲ್ಕಗಳು ಮತ್ತು ದರಗಳನ್ನು ವಿಧಿಸುತ್ತವೆ. ಇವುಗಳಲ್ಲಿ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಡಿಎಂಎಫ್ ಪಾವತಿಗಳು, ಜಿಎಸ್ಟಿ ಮತ್ತು ಸಾರಿಗೆ ಶುಲ್ಕ ಸೇರಿವೆ. ಕೆಲವು ರಾಜ್ಯಗಳು ಹೆಚ್ಚುವರಿಯಾಗಿ ಖನಿಜಯುಕ್ತ ಭೂಮಿಯ ಮೇಲೆಯೂ ತೆರಿಗೆ ವಿಧಿಸಲು ಪ್ರಾರಂಭಿಸಿವೆ. ಕೆಲವು ಪ್ರಕರಣಗಳಲ್ಲಿ ಇದು ಶೇಕಡ 20% ಹೆಚ್ಚಾಗಿದೆ. ಈ ಕಾಯ್ದೆಯು ಈ ವಲಯದ ಮೇಲಿನ ಸಂಚಿತ ಮತ್ತು ಅಪರಿಮಿತ ಹೊರೆಯನ್ನು ಪರಿಹರಿಸುತ್ತದೆ. ಗ್ರಾಫೈಟ್ನಂತಹ ನಿರ್ಣಾಯಕ ಖನಿಜಗಳು ಮತ್ತು ಯುರೇನಿಯಂನಂತಹ ಪರಮಾಣು ಖನಿಜಗಳ ಮೇಲೆಯೂ ತೆರಿಗೆಗಳು ವಿಸ್ತರಿಸುತ್ತವೆ. ಹೆಚ್ಚಿನ ತೆರಿಗೆಗಳು ಈ ಕಾರ್ಯತಂತ್ರದ ಖನಿಜಗಳನ್ನು ಹೊರತೆಗೆಯುವುದನ್ನು ಲಾಭದಾಯಕವಲ್ಲದ ಉದ್ಯಮವಾಗಿ ಮಾಡುತ್ತವೆ. ರಾಜ್ಯಗಳಾದ್ಯಂತ ಇರುವಂತಹ ವಿಭಿನ್ನ ದರಗಳು ಈ ವಲಯದೊಳಗೆ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ಕಾರ್ಯತಂತ್ರದ ಖನಿಜ ಯೋಜನೆಗಳನ್ನು ವಾಣಿಜ್ಯಿಕವಾಗಿ ಲಾಭದಾಯಕವಾಗಿರಿಸಲು ಸರಳೀಕರಣ ಅಗತ್ಯವಾಗಿದೆ. ಭಾರತೀಯ ಖನಿಜಗಳ ಬೆಲೆ ಆಮದು ಮಾಡಿಕೊಂಡ ಖನಿಜಗಳಿಗಿಂತ ಹೆಚ್ಚಾದಾಗ ಉಕ್ಕಿನಂತಹ ಬಳಕೆದಾರ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತವೆ. ಹಣಕಾಸು ವರ್ಷ 2025-26 ಭಾರತವು 1,12,529 ಕೋಟಿ ರೂಪಾಯಿ ಮೌಲ್ಯದ ಖನಿಜಗಳನ್ನು ಆಮದು ಮಾಡಿಕೊಂಡಿದೆ. ಅದೇ ಸಮಯದಲ್ಲಿ ಹೆಚ್ಚಿನ ಬೆಲೆಯ ದೇಶೀಯ ಖನಿಜಗಳು ರಫ್ತು ಮಾರುಕಟ್ಟೆಗಳಲ್ಲಿ ಹಿನ್ನಡೆ ಅನುಭವಿಸುತ್ತವೆ. ಅಲ್ಲಿ ಕಬ್ಬಿಣದ ಅದಿರು ಒಂದೇ ಹಣಕಾಸು ವರ್ಷ 2025-26 15,136 ಕೋಟಿ ರೂಪಾಯಿ ಗಳಿಸಿತ್ತು. ಖನಿಜ ವಲಯದಲ್ಲಿ ಆತ್ಮನಿರ್ಭರ ಗುರಿಯನ್ನು ತಲುಪಲು ಈ ವೆಚ್ಚದ ಏರಿಕೆಯನ್ನು ತಡೆಯುವುದು ಅತ್ಯಗತ್ಯ. ರಾಜ್ಯಗಳ ಅತ್ಯಂತ ವಿಭಿನ್ನವಾದ ತೆರಿಗೆಗಳು ಪ್ರಾದೇಶಿಕವಾಗಿ ಖನಿಜಗಳ ವೆಚ್ಚದಲ್ಲಿ ತೀವ್ರ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಇಂತಹ ವ್ಯತ್ಯಾಸಗಳು ಪೂರೈಕೆ ಸರಪಳಿಗಳಿಗೆ ಅಡ್ಡಿಪಡಿಸುತ್ತವೆ ಮತ್ತು ಸಾರಿಗೆ ಹಾಗೂ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಹೆಚ್ಚಿಸುತ್ತವೆ. ವಿಭಜಿತ ತೆರಿಗೆ ದರಗಳ ಅಡಿಯಲ್ಲಿ ಏಕೀಕೃತ ರಾಷ್ಟೀಯ ಖನಿಜ ಮಾರುಕಟ್ಟೆಯು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕಾಯ್ದೆಯು ಹೆಚ್ಚಿನ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ರಾಜ್ಯಗಳು ಪ್ರಸ್ತುತ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಜಿಲ್ಲಾ ಖನಿಜ ಪ್ರತಿಷ್ಠಾನಗಳಿಗೆ ಪಾವತಿಗಳು, ಜಿಎಸ್ಟಿ ಮತ್ತು ರವಾನೆ ಶುಲ್ಕಗಳು ಸೇರಿದಂತೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕಗಳು, ದರಗಳು ಮತ್ತು ಇತರ ವಸೂಲಾತಿಗಳನ್ನು ಪೂರೈಸುತ್ತವೆ. ಇದಲ್ಲದೆ ಕೆಲವು ರಾಜ್ಯಗಳು ಖನಿಜವನ್ನು ಹೊಂದಿರುವಂತಹ ಭೂಮಿಯ ಮೇಲೆಯೂ ತೆರಿಗೆಗಳನ್ನು ವಿಧಿಸಿದ್ದು ಇದು ಸರ್ಕಾರಿ ಕಂಪನಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗಲು ಕಾರಣವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಇಂತಹ ತೆರಿಗೆಗಳು ಶೇಕಡ 20% ಹೆಚ್ಚಾಗಿವೆ. ಪ್ರಸ್ತುತ ಗಣಿಗಾರಿಕೆ ವಲಯದಿಂದ ಬರುವ ಆದಾಯದ ಸುಮಾರು ಶೇಕಡ 90% ಭಾಗವು ರಾಜ್ಯಗಳಿಗೆ ಸಿಗುತ್ತಿದೆ. ಕಳೆದ ದಶಕದಲ್ಲಿ ಒಟ್ಟು ಕಲ್ಲಿದ್ದಲು ಮತ್ತು ಕಲ್ಲಿದ್ದೇತರ ಖನಿಜ ಆದಾಯದಲ್ಲಿ ರಾಜ್ಯಗಳ ಪಾಲು ವಾಸ್ತವವಾಗಿ ಸುಮಾರು 28% ಅಂಕಗಳಷ್ಟು ಹೆಚ್ಚಾಗಿದ್ದು 2025-26 ಸುಮಾರು 114,549.28 ಕೋಟಿ ರೂಪಾಯಿಗೆ ತಲುಪಿದೆ. ಈ ಕಾಯ್ದೆಯ ಅಂಗೀಕಾರದೊಂದಿಗೆ ರಾಜ್ಯಗಳಿಗೆ ಬರುವ ಆದಾಯದಲ್ಲಿ ಯಾವುದೇ ಕಡಿತವಾಗಿಲ್ಲ. ಖನಿಜ ಉತ್ಪಾದನೆಯಿಂದ ಬರುವ ಆದಾಯದ ಸುಮಾರು ಶೇಕಡ 90% ರಾಜ್ಯಗಳು ಪಡೆಯುವುದನ್ನು ಮುಂದುವರಿಸುತ್ತದೆ. 2015 ಗಣಿಗಾರಿಕೆ ವಲಯದಲ್ಲಿ ಕೆಲವು ಕ್ರಮಗಳನ್ನು ತರಲಾಗಿದ್ದು ಇದನ್ನು ಪಾರದರ್ಶಕ, ಸ್ಪರ್ಧಾತ್ಮಕ ಮತ್ತು ಭವಿಷ್ಯದ ಬೇಡಿಕೆಗೆ ಉತ್ತಮವಾಗಿ ಸಜ್ಜುಗೊಳಿಸಲಾಗಿದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಗೆ 2015 ತಿದ್ದುಪಡಿ ಮಾಡಲಾಗಿದ್ದು ರಿಯಾಯಿತಿಗಳ ಸ್ವಯಂ ಪ್ರೇರಿತ ಹಂಚಿಕೆಯನ್ನು ಅಂತ್ಯಗೊಳಿಸಿತು. ರಾಷ್ಟೀಯ ನಿರ್ಣಾಯಕ ಖನಿಜ ಮಿಷನ್ಗೆ 2025 ಜನವರಿ 29 16,300 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಅನುಮೋದನೆ ನೀಡಲಾಯಿತು. ಇದರಲ್ಲಿ ಆರ್ಥಿಕ ವರ್ಷ 2030-31 2,600 ಕೋಟಿ ರೂಪಾಯಿ ಬಜೆಟ್ ಬೆಂಬಲವೂ ಸೇರಿದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಮತ್ತು ರಾಷ್ಟೀಯ ಖನಿಜ ಅನ್ವೇಷಣೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಎನ್ಎಂಇಡಿಟಿ 1,200 ನಿರ್ಣಾಯಕ ಖನಿಜ ಯೋಜನೆಗಳತ್ತ ಕೆಲಸ ಮಾಡುತ್ತಿವೆ.
ಎನ್ಎಂಇಡಿಟಿ ಅನುಮೋದಿಸಿದ 3,828.52 ಕೋಟಿ ರೂಪಾಯಿ ಮೌಲ್ಯದ 777 ಯೋಜನೆಗಳಲ್ಲಿ 255 ಯೋಜನೆಗಳು ನಿರ್ಣಾಯಕ ಖನಿಜಗಳಿಗೆ ಸಂಬಂಧಿಸಿವೆ. 2025 ತಿದ್ದುಪಡಿಯು ಎನ್ಎಂ

ಇಡಿಟಿಗೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಬೆಂಬಲಿಸಲು ಅನುಮತಿಸುತ್ತದೆ. ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅರ್ಜೆಂಟೀನಾದಲ್ಲಿ ವಿಶೇಷ ಲಿಥಿಯಂ ಅನ್ವೇಷಣೆ ಹಕ್ಕುಗಳನ್ನು ಪಡೆದುಕೊಂಡಿದೆ. ನಿರ್ಣಾಯಕ ಖನಿಜ ಮರುಬಳಕೆಗಾಗಿ 1,500 ಕೋಟಿ ರೂಪಾಯಿ ಪ್ರೋತ್ಸಾಹ ಯೋಜನೆಯನ್ನು 2025 ಅಕ್ಟೋಬರ್ 2 ಪ್ರಾರಂಭಿಸಲಾಯಿತು. ಆಂಧ್ರಪ್ರದೇಶ, ಗುಜರಾತ್, ಒಡಿಶಾ ಮತ್ತು ಮಹಾರಾಷ್ಟದಲ್ಲಿ ನಿರ್ಣಾಯಕ ಖನಿಜ ಸಂಸ್ಕರಣಾ ಪಾರ್ಕ್ಗಳಿಗೆ 500 ಕೋಟಿ ರೂಪಾಯಿಯೊಂದಿಗೆ ಬೆಂಬಲ ನೀಡಲಾಗುತ್ತಿದೆ. 3 ಸತತ ಬಜೆಟ್ಗಳಲ್ಲಿ ನಿರ್ಣಾಯಕ ಖನಿಜಗಳು, ಲೇಥಿಯಂ, ಅಯಾನ್, ಬ್ಯಾಟರಿ, ತ್ಯಾಜ್ಯ ಮತ್ತು ಸಂಸ್ಕರಣಾ ಬಂಡವಾಳ ಸರಕುಗಳ ಮೇಲಿನ ಮೂಲಭೂತ ಸುಂಕವನ್ನು ತೆಗೆದುಹಾಕಲಾಗಿದೆ. ಮಹಾ ಮಿಷನ್ ಅಡಿಯಲ್ಲಿ 210 ಕೋಟಿ ರೂಪಾಯಿಯೊಂದಿಗೆ 9 ಸಂಸ್ಥೆಗಳನ್ನು ಉತ್ಕೃಷ್ಟತಾ ಕೇಂದ್ರಗಳು ಎಂದು ಹೆಸರಿಸಲಾಗಿದೆ. 2014 ಅನ್ವೇಷಣಾ ಚಟುವಟಿಕೆಯು ಸುಮಾರು 200 ಪಟ್ಟು ಬೆಳೆದಿದ್ದು, ಪ್ರಸ್ತುತ 51 ಖಾಸಗಿ ಏಜೆನ್ಸಿಗಳನ್ನು ಈ ಕೆಲಸಕ್ಕಾಗಿ ಅಧಿಸೂಚಿಸಲಾಗಿದೆ. ಎನ್ಎಂಇಡಿಟಿ ಕೊಡುಗೆಯನ್ನು 3% ಹೆಚ್ಚಿಸಲಾಗಿದೆ ಮತ್ತು ನೇರ ಅನ್ವೇಷಣಾ ವೆಚ್ಚದ 1/2 ಮರುಪಾವತಿಸಲಾಗುತ್ತದೆ. ಅನ್ವೇಷಣಾ ವೆಚ್ಚದ ಮರುಪಾವತಿಯ ಗರಿಷ್ಠ ಮಿತಿಯು ಅನ್ವೇಷಣಾ ಪರವಾನಗಿ ಹೊಂದಿರುವವರಿಗೆ 20 ಕೋಟಿ ರೂಪಾಯಿ ಮತ್ತು ಸಂಯೋಜಿತ ಪರವಾನಗಿ ಹೊಂದಿರುವವರಿಗೆ 8 ಕೋಟಿ ರೂಪಾಯಿಯಾಗಿದೆ. ಜಿಎಸ್ಐ ಫೀಲ್ಡ್ ಸೀಸನ್ 2025-26 457 ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಇದರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳ ಮೇಲಿನ 230 ಯೋಜನೆಗಳು ಸೇರಿವೆ. ಆದರೆ ಎನ್ಎಂಇಡಿಟಿ 2024-25 62 ಮತ್ತು 2025-26 84 ಇಂತಹ ಯೋಜನೆಗಳಿಗೆ ಧನಸಹಾಯ ನೀಡಿದೆ. ಗಣಿಗಾರಿಕೆ ಗುತ್ತಿಗೆಗಳು ಈಗ 10% ಮತ್ತು ಸಂಯೋಜಿತ ಪರವಾನಗಿಗಳು 30% ಒಮ್ಮೆಯ ಪ್ರದೇಶ ವಿಸ್ತರಣೆಯನ್ನು ಪಡೆಯಬಹುದು. ಸ್ವಂತ ಬಳಕೆಯ ಗಣಿಗಳಿಂದ ಖನಿಜ ಮಾರಾಟದ ಮೇಲಿನ ಮಿತಿಯನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ಗುತ್ತಿಗೆಗೆ ನಿರ್ಣಾಯಕ, ಕಾರ್ಯತಂತ್ರದ ಅಥವಾ ಆಳದಲ್ಲಿರುವ ಖನಿಜಗಳನ್ನು ಸೇರಿಸಲು ಹೆಚ್ಚುವರಿ ಪಾವತಿಯನ್ನು ರದ್ದುಗೊಳಿಸಲಾಗಿದೆ. ರಾಜ್ಯಗಳೊಂದಿಗೆ ನಿರ್ಮಿಸಲಾದ ಏಕೀಕೃತ ಗಣಿಗಾರಿಕೆ ಪೋರ್ಟಲ್ ಹರಾಜಿನಿಂದ ಕಾರ್ಯಾಚರಣೆಯವರೆಗಿನ ಸಂಪೂರ್ಣ ಬ್ಲಾಕ್ ಜೀವಿತಾವಧಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳು ನ್ಯಾಯಯುತ ಬೆಲೆ ಶೋಧನೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. 2015 ಕೇಂದ್ರ ಸರ್ಕಾರವು ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರೊಂದಿಗೆ ಗಣಿಗಾರಿಕೆಯ ಪ್ರಯೋಜನವನ್ನು ಹಂಚಿಕೊಳ್ಳಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ಪರಿಕಲ್ಪನೆಯನ್ನು ಪರಿಚಯಿಸಿತು. ಆಕಾಂಕ್ಷಿ ಜಿಲ್ಲೆಗಳಲ್ಲಿನ 106 ಡಿಎಂಎಫ್ಗಳು ಸೇರಿದಂತೆ ಸ್ಥಳೀಯ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮತ್ತು 656 ಜಿಲ್ಲಾ ಖನಿಜ ಪ್ರತಿಷ್ಠಾನಗಳನ್ನು ಸ್ಥಾಪಿಸಲಾಯಿತು. ಡಿಎಂಎಫ್ ಅಡಿಯಲ್ಲಿ ಸಂಗ್ರಹಿಸಲಾದ ಸಂಪೂರ್ಣ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಲಾಗುತ್ತದೆ. ಜಿಲ್ಲಾಡಳಿತವು ಧನಸಹಾಯ ನೀಡಬೇಕಾದ ಪ್ರದೇಶಗಳು ಮತ್ತು ಯೋಜನೆಗಳನ್ನು ನಿರ್ಧರಿಸುತ್ತದೆ. ಈ ಉಪಕ್ರಮಗಳು ರಸ್ತೆ, ಆಸ್ಪತ್ರೆ, ಶಾಲೆ, ಕುಡಿಯುವ ನೀರು ಮತ್ತು ಸುಧಾರಿತ ಜೀವನ ಪರಿಸ್ಥಿತಿಗಳಂತಹ ಅತ್ಯಗತ್ಯ ಮೂಲಸೌಕರ್ಯಗಳ ಮತ್ತು ಸೇವೆಗಳನ್ನು ಬೆಂಬಲಿಸುತ್ತವೆ. ಈ ಕಾಯ್ದೆಯು ದೇಶೀಯ ಆರ್ಥಿಕ ಬೆಳವಣಿಗೆ ಅಥವಾ ಪ್ರಾದೇಶಿಕ ಬೆಳವಣಿಗೆ ಮತ್ತು ರಾಷ್ಟೀಯ ಕಾರ್ಯತಂತ್ರದ ಹಿತಾಸಕ್ತಿಗಳು ಎರಡಕ್ಕೂ ಸ್ಥಿರ ಮತ್ತು ವೈಚಾರಿಕ ತೆರಿಗೆ ರಚನೆಯನ್ನು ಒದಗಿಸುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಖನಿಜಗಳ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕ, ದರ ಮತ್ತು ಇತರ ವಸೂಲಾತಿಗಳನ್ನು ವಿಧಿಸುತ್ತಿವೆ. ಗಣಿಗಾರಿಕೆ ವಲಯದ ಒಟ್ಟು ತೆರಿಗೆಗಳು ಮತ್ತು ಶಾಸನಬದ್ದ ಪಾವತಿಗಳಲ್ಲಿ ಸುಮಾರು 90% ರಾಜ್ಯಗಳಿಗೆ ಹೋಗುತ್ತದೆ ಮತ್ತು ತಿದ್ದುಪಡಿಯ ನಂತರವೂ ಈ ಪರಿಸ್ಥಿತಿ ಮುಂದುವರಿಯುತ್ತದೆ. ಆದ್ದರಿಂದ ಎಂಎಂಡಿಆರ್ ಕಾಯ್ದೆಯಲ್ಲಿನ ಪ್ರಸ್ತುತ ತಿದ್ದುಪಡಿಯ ಕಾರಣದಿಂದಾಗಿ ರಾಜ್ಯಕ್ಕೆ ಯಾವುದೇ ಆದಾಯದ ನಷ್ಟವಾಗುವುದಿಲ್ಲ. ಗಣಿಗಾರಿಕೆ ಯೋಜನೆಗಳಿಗೆ ವರ್ಷಾನುಗಟ್ಟಲೆ ಭಾರೀ ಪ್ರಮಾಣದ ಮುಂಗಡ ಬಂಡವಾಳದ ಅಗತ್ಯ ಇರುವುದರಿಂದ ಈ ಕಾಯ್ದೆಯು ದೀರ್ಘಕಾಲೀನ ರಾಜಸ್ವ ನಿಶ್ಚಿತತೆಯನ್ನು ಸ್ಥಾಪಿಸುತ್ತದೆ. ಈ ಕಾಯ್ದೆಯು ರಾಜ್ಯ ಸರ್ಕಾರದ ಉತ್ಪಾದನೆ ಮತ್ತು ಆದಾಯದಲ್ಲಿ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕಾಯ್ದೆಯು ರಾಜ್ಯಗಳಿಗೆ ಬರುವ ಆದಾಯವನ್ನು ಕಡಿಮೆ ಮಾಡುವುದಿಲ್ಲ. ರಾಜ್ಯಗಳು ರಾಯಲ್ಟಿ, ಹರಾಜು ಪ್ರೀಮಿಯಂ, ಡಿಎಂಎಫ್ ಮತ್ತು ಜಿಎಸ್ಟಿಯಲ್ಲಿನ ತಮ್ಮ ಪಾಲನ್ನು ಪಡೆಯುವುದನ್ನು ಮುಂದುವರಿಸುತ್ತವೆ. 2015 ಹರಾಜು ವ್ಯವಸ್ಥೆಯು ಪ್ರಾರಂಭವಾದಾಗಿನಿಂದ ಕಲ್ಲಿದ್ದಲು ಸೇರಿದಂತೆ ಗಣಿಗಾರಿಕೆ ವಲಯದಿಂದ ರಾಜ್ಯಗಳು 7 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದುಕೊಂಡಿವೆ. ಇಂದು ಗಣಿಗಾರಿಕೆ ವಲಯದ ಆದಾಯದ ಸುಮಾರು 96% ರಾಜ್ಯಗಳಿಗೆ ಲಭ್ಯವಾಗುತ್ತಲಿದೆ. ಆದರೆ ಕೇಂದ್ರವು ಜಿಎಸ್ಟಿ ಮೂಲಕ ಸುಮಾರು 4% ಪಡೆಯುತ್ತದೆ. ಬದಲಾಗಿ ಈ ಕಾಯ್ದೆಯು ಗಣಿಗಾರಿಕೆ ಯೋಜನೆಗಳನ್ನು ಆರ್ಥಿಕವಾಗಿ ಲಾಭದಾಯಕವಾಗಿರಿಸಲು ಶ್ರಮಿಸುತ್ತದೆ. ಇದರಿಂದ ಹೆಚ್ಚಿನ ಉತ್ಪಾದನೆ, ಹೂಡಿಕೆ ಮತ್ತು ನಿರಂತರ ಗಣಿಗಾರಿಕೆ ಚಟುವಟಿಕೆಯು ರಾಜ್ಯಗಳಿಗೆ ಹೆಚ್ಚು ಸುಸ್ಥಿರ ಆದಾಯವನ್ನು ಸೃಷ್ಟಿಸುತ್ತದೆ. ವಾಸ್ತವವಾಗಿ ರಾಜ್ಯದ ಖನಿಜ ಆದಾಯವು ಕಳೆದ ದಶಕದಲ್ಲಿ ಸುಮಾರು 354% ಹೆಚ್ಚಾಗಿದ್ದು 2025-26 ಸುಮಾರು 82,366 ಕೋಟಿ ರೂಪಾಯಿಗೆ ತಲುಪಿದೆ.

0: ಇದೆ. ಮುನ್ಸೂಚಿಸಬಹುದಾದಂತಹ ರಾಜಸ್ವ ವ್ಯವಸ್ಥೆಯನ್ನು ಸೃಷ್ಟಿಸುವ ಮೂಲಕ ದೀರ್ಘಕಾಲೀನ ನೀತಿ ದೃಷ್ಟಿಕೋನವು ದೇಶದಲ್ಲಿ ಹೆಚ್ಚಿನ ಉದ್ಯಮಗಳ ಭಾಗವಹಿಸುವಿಕೆ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಹೂಡಿಕೆದಾರರು ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಮುಂಚಿತವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಕಸಿತ ಭಾರತ 2047ರ ದೃಷ್ಟಿಕೋನವನ್ನು ಸುಗಮಗೊಳಿಸುತ್ತದೆ. ಖನಿಜಗಳು ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ರಾಜ್ಯಗಳು ಗಣಿಗಾರಿಕೆಯ ಹಂತದಲ್ಲೇ ಭಾರೀ ತೆರಿಗೆಗಳನ್ನು ವಿಧಿಸಿದಾಗ ಅದು ತೆರಿಗೆಯ ಮೇಲೆ ತೆರಿಗೆ ಬೀಳುವ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಖನಿಜದ ಇನ್ಪುಟ್ ವ್ಯವಸ್ಥೆಯನ್ನು ಹೆಚ್ಚಿಸಿ ಉತ್ಪಾದನಾ ವೆಚ್ಚವನ್ನು ಏರಿಸುತ್ತದೆ ಮತ್ತು ಅಂತಿಮವಾಗಿ ಸಾಮಾನ್ಯ ನಾಗರಿಕರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ಈ ಕಾಯ್ದೆಯು ಯಾವುದೇ ನಿರ್ದಿಷ್ಟ ಕಾರ್ಪೊರೇಟ್ಗೆ ಪ್ರಯೋಜನ ನೀಡಲು ಉದ್ದೇಶಿಸಿಲ್ಲ. ಇದು ಗಣಿಗಾರಿಕೆ ವಲಯದ ತೆರಿಗೆ ರಚನೆಗೆ ಸ್ಪಷ್ಟನೆ, ನಿಯಂತ್ರಣ ಮತ್ತು ಶಾಸನಬದ್ದ ತಿದ್ದುಪಡಿಯನ್ನು ತರಲು ಉದ್ದೇಶಿಸಿದೆ. ಇಂದು ಖನಿಜ ಬ್ಲಾಕ್ಗಳನ್ನು ಯಾರದೇ ಸ್ವಯಂ ಪ್ರೇರಿತ ನಿರ್ಧಾರದಿಂದ ಹಂಚಿಕೆ ಮಾಡಲಾಗುವುದಿಲ್ಲ. ಎಲ್ಲಾ ಬ್ಲಾಕ್ಗಳನ್ನು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಆಧರಿಸಿ ಶೇಕಡಾ 100ರಷ್ಟು ಪಾರದರ್ಶಕ ಈ ಹರಾಜಿನ ಮೂಲಕ ಹಂಚಿಕೆ ಮಾಡಲಾಗುತ್ತದೆ. 2014ಕ್ಕಿಂತ ಮುಂಚಿತವಾಗಿ ಇದ್ದ ವ್ಯವಸ್ಥೆಯು ಈಗ ಇಲ್ಲ. ಇಂದು ಹಂಚಿಕೆಯು ಕನಿಷ್ಠ ಬಿಡ್ ಆಧಾರಿತವಾಗಿದೆಯೇ ಹೊರತು ವೈಯಕ್ತಿಕ ನಿರ್ಧಾರ ಅಥವಾ ಪ್ರಭಾವದ ಮೇಲಲ್ಲ. ಸುಮಾರು 725 ಖನಿಜ ಬ್ಲಾಕ್ಗಳನ್ನು ಹರಾಜು ಮಾಡಲಾಗಿದ್ದು 105 ಕಾರ್ಯಾಚರಣೆಯಲ್ಲಿದ್ದರೆ 141 ಕಲ್ಲಿದ್ದಲು ಗಣಿಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದ್ದು ಅವುಗಳಲ್ಲಿ 23 ಕಾರ್ಯಾಚರಣೆಯಲ್ಲಿವೆ. ಹರಾಜು ಪ್ರಕ್ರಿಯೆಯು ಪಿಎಸ್ಯುಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ಗಳು, ಭಾರತೀಯ ಕಂಪನಿ ಮತ್ತು ಜಾಗತಿಕ ಕಂಪನಿಗಳಿಗೆ ಸಮಾನ ಅವಕಾಶವನ್ನು ನೀಡುತ್ತದೆ. ಹರಾಜು ಮಾಡಲಾದ 725 ಪ್ರಮುಖ ಖನಿಜ ಬ್ಲಾಕ್ಗಳಲ್ಲಿ 300 ವಿಶಿಷ್ಟ ಬಿಡ್ದಾರರಿದ್ದಾರೆ ಮತ್ತು ದೇಶದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು ಗಣಿಗಳಲ್ಲಿ 337 ವಿಶಿಷ್ಟ ಕಂಪನಿಗಳು ಗಣಿಗಾರಿಕೆ ಗುತ್ತಿಗೆಗಳನ್ನು ಹೊಂದಿವೆ. ಹಳೆಯ ಮತ್ತು ಅನಿಶ್ಚಿತ ತೆರಿಗೆ ಬೇಡಿಕೆಗಳನ್ನು ಪೂರ್ವಾಪರ ಅನ್ವಯವಾಗುವಂತೆ ಅಥವಾ ಒಮ್ಮೆಲೆ ವಿಧಿಸಿದರೆ ಅದು ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ ಮತ್ತು ವಿದ್ಯುತ್ನಂತಹ ವಲಯಗಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಮೂಲಸೌಕರ್ಯ, ವಸತಿ ಮತ್ತು ವಿದ್ಯುತ್ ಹಾಗೂ ಇತರ ಅತ್ಯಗತ್ಯ ಸರಕು ಮತ್ತು ಸೇವೆಗಳ ಹೆಚ್ಚಿನ ವೆಚ್ಚಗಳ ಮೂಲಕ ಇದರ ಪ್ರಭಾವವು ಅಂತಿಮವಾಗಿ ಸಾಮಾನ್ಯ ನಾಗರಿಕರನ್ನು ತಲುಪುತ್ತದೆ. ಈ ಕಾಯ್ದೆಯು ರಾಜ್ಯದ ಖಜಾನೆಯಿಂದ ಯಾವುದೇ ಹಣವನ್ನು ಯಾವುದೇ ಕಾರ್ಪೊರೇಟ್ಗೆ ವರ್ಗಾಯಿಸುವುದಿಲ್ಲ ಮತ್ತು ಯಾರ ಬಾಕಿಯನ್ನು ಮನ್ನಾ ಮಾಡುವುದಿಲ್ಲ. ಇದು ಗಣಿಗಾರಿಕೆ ವಲಯ ಮತ್ತು ವಿಶಾಲ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದಾದಂತಹ ವಸೂಲಾತಿಗಳನ್ನು ನಿಯಂತ್ರಿಸಲು ಸ್ಪಷ್ಟ ಕಾನೂನು ಚೌಕಟ್ಟನ್ನು ಮಾತ್ರ ಒದಗಿಸುತ್ತದೆ. ವ್ಯಾಜ್ಯಗಳನ್ನು ಕಡಿಮೆ ಮಾಡುವುದು, ನೀತಿ ನಿಶ್ಚಿತತೆಯನ್ನು ಒದಗಿಸುವುದು ಮತ್ತು ಸ್ಥಿರ ಹಾಗೂ ಸ್ಪರ್ಧಾತ್ಮಕ ಗಣಿಗಾರಿಕೆ ವಲಯಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಇದರಿಂದ ಉದ್ಯಮ ಮತ್ತು ದೇಶ ಎರಡೂ ಬೆಳೆಯಬಹುದು. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕವಾಗಿ ನಿಯಂತ್ರಿಸಲ್ಪಡುವ ಮತ್ತು ನಿರ್ವಹಿಸಲ್ಪಡುವಂತಹ ಉಪ ಖನಿಜಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
3: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ರಾಣೆಬೆನ್ನೂರಿನ ಜೆಸಿವಾಣಿ ಅರಮನೆಯಲ್ಲಿ ನಡೆಯಿತು. 3 ದಿನಗಳ ಕಾಲ ನಡೆದ ಕ್ಲಾಸಿಕಲ್ ಫೆಡರೇಟೆಡ್ ಟೂರ್ನಮೆಂಟ್ನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 100ಕ್ಕೂ ಹೆಚ್ಚು ಮಹಿಳಾ ಚೆಸ್ ಆಟಗಾರ್ತಿಯರು ಭಾಗವಹಿಸಿದ್ದರು. ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಕರಾದ ಅನುರಾಗ್ ಖನ್ನೂರ್ ಅವರು ಚೆಸ್ ಟೂರ್ನಮೆಂಟ್ ಕುರಿತಾಗಿ ಮಾತನಾಡುತ್ತಾ,
4: ಕರ್ನಾಟಕ ಸ್ಟೇಟ್ ಮಹಿಳೆಯವರದು ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮಾಡ್ತಿದ್ದೇವೆ. ಇದು 150,000 ಕ್ಯಾಶ್ ಪ್ರೈಸ್ ಇದೆ. ಇಷ್ಟು ವರ್ಷ ನಡೆದಿದ್ದು ಮಹಿಳೆಯರ ಚಾಂಪಿಯನ್ಶಿಪ್ ಅಲ್ಲಿ ಅತಿ ಹೆಚ್ಚು

0: ಅದು ಕ್ಯಾಚ್ ಪ್ರೈಸ್ ಟೂರ್ನಮೆಂಟ್ ಇದು 1,50,000 ಟೋಟಲ್ ಇರೋದು. 2016-17 ಯಾವಾಗ ಯಾವಾಗ ಮಹಿಳೆಯರ್ ಚಾಂಪಿಯನ್ಶಿಪ್ ಆಗಿದೆಲ್ಲ ಚೆಸ್, ಬರೀ ಬೆಂಗಳೂರಲ್ಲಿ ಅಷ್ಟೇ ಆಗಿತ್ತು. ಈ ವರ್ಷ ನಾವಾಗೆ ಸ್ಟೇಟ್ ಅಸೋಸಿಯೇಷನ್ ಇದೆಲ್ಲ ಚೆಸ್ ಇಂದು, ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಮ್ ಕೊಡಿ, ಉತ್ತರ ಕನ್ನಡಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಕ್ಕೆ ಅಂತ ಇತ್ತು. ಅದಕ್ಕೆ ಸ್ಟೇಟ್ ಅಸೋಸಿಯೇಷನ್ ಅವರು ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಇವಾಗ 110 ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿದ್ರು. ಸೊ ಇದರಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಿಂದ ಒಂದು 30 ಜನ ಇದ್ದಾರೆ. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಆಗ್ತಿತ್ತಲ್ಲ, ಅಷ್ಟು ಜನ ಇರ್ತಿರ್ಲಿಲ್ಲ. ಇವಾಗ ಬಂದ್ಬಿಟ್ಟು ಕ್ರಮೇಣವಾಗಿ ಜಾಸ್ತಿ ಆಗಿದ್ದಾರೆ ಇಲ್ಲಿ. ಮತ್ತೆ ಲೋಕಲ್ ಪ್ಲೇಯರ್ಸ್ ಒಬ್ರು ಇರ್ಲಿಲ್ಲ 3 ವರ್ಷದಿಂದ ವುಮೆನ್ಸ್, ಬಟ್ ಇವಾಗ ಒಂದು 8-10 ಜನ ಆಡ್ತಿದ್ದಾರೆ ಹಾವೇರಿಯಿಂದ. ಟೋಟಲ್ 8 ರೌಂಡ್ಸ್ ಇತ್ತು. 8 ರೌಂಡ್ಸ್ ಅಲ್ಲಿ 4 ಜನ ಟಾಪ್ ಯಾರು ಇರ್ತಾರಲ್ಲ, ನ್ಯಾಷನಲ್ಸ್ ನ ಅಫಿಷಿಯಲ್ ಆಗಿ ಸ್ಟೇಟ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. 2020 MBBS ಜಾಯ್ನ್ ಆದೆ, ಅವಾಗಿಂದ ನಾನು ಇವೆಂಟ್ ಸ್ಟಾರ್ಟ್ ಮಾಡಕ್ ಶುರು ಮಾಡಿದೆ. ಇನ್ನೂವರೆಗೂ ಒಂದು 43 ಇವೆಂಟ್ಸ್ ಮಾಡಿರ್ಬೇಕು ಚೆಸ್ ಇಂದು. ಉತ್ತರ ಕರ್ನಾಟಕ, ಸೊ ದಾವಣಗೆರೆಯಿಂದ ಈ ಕಡೆ ಪಾರ್ಟ್ ಅಲ್ಲಿ 5 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಸ್ವಲ್ಪ ಚೆಸ್ ಅನ್ನೋದಿದೆ. ಅದು ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಉತ್ತರ ಕನ್ನಡ, ಗುಲ್ಬರ್ಗಾ, ಧಾರವಾಡ ಡಿಸ್ಟ್ರಿಕ್ಟ್, ಬೆಳಗಾಂ ಡಿಸ್ಟ್ರಿಕ್ಟ್. ಬೆಳಗಾಂ ಡಿಸ್ಟ್ರಿಕ್ ಅಲ್ಲಿ ಇದೀಗ ಜಾಸ್ತಿ ಆಗಿದೆ, ಚೆನ್ನಾಗಿದೆ ಡೆವಲಪ್ಮೆಂಟ್. ಅದ್ರ ನೆಕ್ಸ್ಟ್ ಬರದೆ ಹಾವೇರಿ. 3 ವರ್ಷ ಕೆಳಗೆ ಏನು ಇರಲಿಲ್ಲ. ಮುಂಚೆ ಒಂದು 23 ಜನ ಪ್ಲೇಯರ್ಸ್ ರೆಗ್ಯುಲರ್ ಆಗಿ ಆಡ್ತಿದ್ರು ನಮ್ಮಿಂದ. ಇವಾಗ ಎಷ್ಟಾಗಿದೆ, 100-120 ಜನ ಆಗಿದ್ದಾರೆ. ಯಾಕಂದ್ರೆ ಕೋಚಿಂಗ್ ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ದೇವೆ, ಇದು ಹಾವೇರಿಯಲ್ಲಿ ಇದೆ, ನಮ್ಮ ಸ್ಕೂಲಲ್ಲೂ ಇದೆ, ಅದ್ರ ಜೊತೆ ರಾಣೆಬೆನ್ನೂರಲ್ಲೂ ಕೋಚಿಂಗ್ ಸೆಂಟರ್ಸ್ ಇದೆ. ಇಷ್ಟು ಜನ 4 ಪಟ್ಟು ಜಾಸ್ತಿ ಆಗಿದ್ದಾರೆ. ಇನ್ನೊಂದೆರಡು ವರ್ಷದಲ್ಲಿ ಇನ್ನೂ 2 ಪಟ್ಟು ಜಾಸ್ತಿ, 500 ಜನ ಮುಟ್ಟಿಸಬಹುದು. ಇವಾಗ ಹಳ್ಳಿಗಳಿಗೆಲ್ಲ ನಾವು ಫ್ರೀ ಕೋಚಿಂಗ್ ಕೊಡಕ್ಕೆ ರೆಡಿ ಇದ್ದೇವೆ, 2-3 ಡೇಸ್ ಗ್ಯಾಂಪ್ಸ್ ಎಲ್ಲ. ಬಟ್ ಅದಕ್ಕೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ ನಾವಂತೂ ಫಸ್ಟ್ ರೆಡಿ ಇರ್ತೇವೆ. ಅಟ್ ಲೀಸ್ಟ್ ಉತ್ತರ ಕರ್ನಾಟಕ ಭಾಗ ಅಲ್ಲಿ ನಾವು ಅವರಷ್ಟು ಮುಟ್ಟೋಣ ಅಂತ. ಒಂದು ಬೆಂಗಳೂರು, ಇನ್ನೊಂದು ಮೈಸೂರು, ಮಂಗಳೂರು, ಶಿವಮೊಗ್ಗ, ಇಷ್ಟರಲ್ಲಿ ಚೆಸ್ ಚೆನ್ನಾಗಿರೋದು ಸದ್ಯಕ್ಕೆ. ಪ್ರತಿ ವರ್ಷ ಬಿಡ್ ಮಾಡಕ್ಕೆ ಅಂತ ಕೊಡ್ತಾರೆ ಸ್ಟೇಟ್ ಅಸೋಸಿಯೇಷನ್ ಇಂದ, ಯಾವ ಸ್ಟೇಟ್ ಚಾಂಪಿಯನ್ಶಿಪ್ ಹೋಸ್ಟ್ ಮಾಡಕ್ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ ಅವ್ರು ಅಲಾಟ್ ಮಾಡ್ತಾರೆ ಇದಿತ್ತು ತಗೊಳ್ಳಿ ಅಂತ. ಇಷ್ಟು ವರ್ಷ ಬಂದ್ಬಿಟ್ಟು ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಇದ್ದಿದ್ದೆ 75,000 ಇದಕ್ಕಿಂತ ಮುಂಚೆ, ಬಟ್ ಈ ವರ್ಷ ಡಬಲ್ ಮಾಡಿದ್ದೀನಿ, 1,50,000. ಸೊ ಎಂಟ್ರಿ ಫೀಸ್ ಎಲ್ಲ ಸೇಮ್ ಇರುತ್ತೆ. ಮೆನ್ಸ್ ಗೆಲ್ಲ 3-5 ಲಕ್ಷ ಇರುತ್ತೆ ಓಪನ್ ಇದ್ದಾಗ, ಮೆನ್ಸ್ ಅಂದ್ರೆ. ಸೊ ವುಮೆನ್ಸ್ ಯಾಕೆ ಅದೇ ಲೆವೆಲ್ಗೆ ಇದು ಮಾಡಿ ಕ್ಯಾಶ್ ಪ್ರೈಸ್ ಜಾಸ್ತಿ ಇದ್ದಾಗ ಅವ್ರಿಗೂ ಬರುತ್ತೆ ಇಂಟ್ರೆಸ್ಟ್, ಅದ್ರ ಜೊತೆ ನಮ್ ಲೋಕಲ್ ಪ್ಲೇಯರ್ಸ್ಗೂ ಚಾನ್ಸ್ ಸಿಗುತ್ತೆ ಅಪರ್ಚುನಿಟಿ ಮೇನ್ಲಿ. ಸೊ ನಮ್ ಲೋಕಲ್ಸ್ ಅಲ್ಲಿಗೆ ಹೋದ್ರೆ ಒಂದ್ 8,000 ಖರ್ಚಾಗುತ್ತೆ ಬೆಂಗಳೂರು ಅವ್ರಿಗೆ. ಬಟ್ ಬೆಂಗಳೂರು ಯಾರಿದಾರಲ್ಲ ಮೋಸ್ಟ್ ಆಫ್ ದಮ್ ಅಫೋರ್ಡೇಬಲ್ ಇದಾರೆ. ಸೊ ಅವರೆಲ್ಲ ಯೂಶಲಿ ಬಂದು ಆಡ್ತಾರೆ ಹೊರಗಡೆ, ಬಟ್ ನಮ್ಮವರು ಅಲ್ಲಿ ಹೋಗಕ್ ಚಾನ್ಸ್ ಸಿಗಲ್ಲ. 3 ವರ್ಷದಿಂದ ಇಂಡಿಯನ್ ಚೆಸ್ ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿ ಆಗಿದೆ. ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆದ 1ನೇ ಪಾರ್ಟ್, ಇನ್ನೊಂದು ಇಂಡಿಯನ್ ವುಮೆನ್ಸ್ ಟೀಮ್ ಮೆನ್ಸ್ ಟೀಮ್ ಎರಡು ವರ್ಲ್ಡ್ ಒಲಿಂಪಿಯಾಡ್ ಗೆದ್ರು. ಸೊ ಅದು ಒಂದೇ ವರ್ಷ ಎಲ್ಲ ಆಯ್ತು. ಸೊ ಅವಾಗ ಫುಲ್ ಬೂಸ್ಟ್ ಕೊಡ್ತು ಇಂಡಿಯನ್ಗೆ. ಒಂದ್ 100 ಜನ 150 ಜನ ಪಾರ್ಟಿಸಿಪೆಂಟ್ಸ್ ಇದ್ರೆ ಒಂದು 6 ಮಂತ್ಸ್ ಆದ್ಮೇಲೆ 300 ಪಾರ್ಟಿಸಿಪೆಂಟ್ಸ್ ಆಗ್ಬಿಟ್ರೆ ಎಲ್ಲ ಇವೆಂಟ್ ಮಾಡ್ತೇವೆ. ಸೊ ಡಬಲ್ ಡಬಲ್ ಆಯ್ತಲ್ಲ. ಮತ್ತೆ ಕೋಚಿಂಗ್ ಸೆಂಟರ್ಸ್ ಜಾಸ್ತಿ ಆದವು. ಚೆಸ್ ಅಲ್ಲಿ ಕೆರಿಯರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಒಳ್ಳೆ ಪ್ಲೇಯರ್ಸ್ ಇದೆ ಇವಾಗ, ಮುಂಚೆ ಅದು ಕೆರಿಯರ್ ಮಾಡಕ್ ಇರ್ಲಿಲ್ಲ. ಸೊ ಒಂದ್ಸತಿ ಪ್ಲೇಯರ್ ಬರೀ ಖರ್ಚಾಗುತ್ತೆ ಪ್ಲೇಯರ್ ಆಗಿ, ಪ್ಲೇಯರ್ ಆಗಿ ಇನ್ಕಮ್ ಇರಲ್ಲ. ಸೊ ಒನ್ಸ್ ಎರಡು ಬ್ಯಾಲೆನ್ಸ್ ಮಾಡೋಂಗೆ ಇವಾಗ ಅಪರ್ಚುನಿಟಿ ಸಿಕ್ಕಿದೆ. ಕರ್ನಾಟಕ ಅಲ್ಲಿ 2020-25 ಇದೆಲ್ಲ ಇವಾಗ ಒಳ್ಳೆ ಒಳ್ಳೆ ಪ್ಲೇಯರ್ಸ್. ಇವಾಗ Under-9, Under-11 ಅಲ್ಲಿ ಇಂಡಿಯಾ ಒಳಗೆ top 3 ರೇಟೆಡ್ ಪ್ಲೇಯರ್ಸ್ ಇದಾರೆ. ನಕ್ಷತ್ರ ಗುಮ್ಮದೇವಳಿ ಅಂತ ರೀಸೆಂಟ್ ಆಗಿ ಏಷ್ಯನ್ಸ್ ಅಲ್ಲಿ ಗೆದ್ದಿದ್ಲು. ಅಪ್ಕಮಿಂಗ್ ಪ್ಲೇಯರ್ಸ್ ಬಹಳ ಇದಾರೆ Under-11 ಇದೆಲ್ಲ ಕರ್ನಾಟಕ ಏಜ್ ಕ್ಯಾಟಗರಿ, ಅವರು ಆಲ್ಮೋಸ್ಟ್ ಲೈಕ್ ಫ್ಯೂಚರ್ ಅಂತ ಅನ್ಬೋದು.
1: ಸೀನಿಯರ್ ನ್ಯಾಷನಲ್ ಆರ್ಬಿಟರ್ ಕಿರಣ್ ಅವರು ಚೆಸ್ ಚಾಂಪಿಯನ್ಶಿಪ್ ಕುರಿತು ಮಾಹಿತಿ ನೀಡಿದರು.
2: ಟೂರ್ನಮೆಂಟ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಫಿಡಿಯಾ ರೇಟೆಡ್ ಚಾಂಪಿಯನ್ಶಿಪ್ ನಾವು ರಾಣೆಬೆನ್ನೂರಲ್ಲಿ ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಕ್ಲಾಸಿಕಲ್ ವಿಭಾಗ ಇದು, 3 ದಿವಸದ. ಒಟ್ಟು ಪಾರ್ಟಿಸಿಪೆಂಟ್ಸ್ ಬಂದು 105 ಜನ. ಟೋಟಲ್ ನಂಬರ್ ಆಫ್ ರೌಂಡ್ಸ್ 8 ರೌಂಡ್ಸ್ ಇದೆ. ಹಾಗೆ ಪ್ರೈಸ್ ಮನಿ ಬಂದ್ರೆ 1.5 ಲಕ್ಷ ಇದೆ ಕ್ಯಾಶ್ ಪ್ರೈಸ್. ಫಸ್ಟ್ ಪ್ರೈಸ್ ಬಂದವರಿಗೆ 50,000, ಸೆಕೆಂಡ್ ಪ್ರೈಸ್ 30, ಹಾಗೆ ಕ್ರಮೇಣ ಹೋಗ್ತಾ ಇದೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 20th 1,500 ಇದೆ. Under-8, 10, 12, 14, 16 top 5 ಪ್ಲೇಯರ್ಸ್ಗೆ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ನಾವು ಹಾವೇರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇರೋದ್ರಿಂದ top 3 ಹಾವೇರಿ ಡಿಸ್ಟ್ರಿಕ್ಟ್ ಪ್ಲೇಯರ್ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಪೇರೆಂಟ್ಸ್ ಸುಮಾರು ಕಡೆ ಅಂದ್ರೆ ಬೆಂಗಳೂರು, ಮೈಸೂರು, ಹಾಗೆ ಮಂಡ್ಯ, ಬೇರೆ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತಂದು ಆರ್ಗನೈಸರ್ ಕಡೆಯಿಂದ ಬಸ್ ಫೆಸಿಲಿಟಿ, ಬೆಳಿಗ್ಗೆ 2 ಟ್ರಿಪ್, ಹಾಗೆ ಸಂಜೆ ಟೂರ್ನಮೆಂಟ್ ಮುಗಿದ್ಮೇಲೆ 2 ಟ್ರಿಪ್, ಬ್ರೇಕ್ಫಾಸ್ಟ್ ಮತ್ತೆ ಊಟ ಅರೇಂಜ್ ಮಾಡಿದ್ದೀವಿ. ಹಾಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದ್ದೀವಿ. ಇದು ಒಂದ್ ಸ್ವಲ್ಪ ಔಟ್ಸ್ಕರ್ಟ್ಸ್ ಆಗುತ್ತೆ ಲೊಕೇಶನ್, ಹಾಗಾಗಿ ಅರೇಂಜ್ಮೆಂಟ್ಸ್ ಎಲ್ಲ ನಮ್ ಕಡೆ ಅಂತ ಸಾಧ್ಯ ಆದಷ್ಟು ಮಾಡಿಕೊಟ್ಟಿದ್ದೀವಿ. ಪೇರೆಂಟ್ಸ್ ಎಲ್ಲ ಅದಕ್ಕೆ ಸ್ಯಾಟಿಸ್ಫೈ ಆಗಿದ್ದಾರೆ. ಲಾಸ್ಟ್ ಇಯರ್ ನಾವು ಕರ್ನಾಟಕ ಸ್ಟೇಟ್ ಓಪನ್ ಮಾಡಿದ್ವಿ ಇದೇ ಜೆಸಿ ವಾಣಿಯಲ್ಲಿ. April 2025 ಅಲ್ಲಿ Under-9 ಮಾಡಿದ್ವಿ ಓಪನ್ ಕ್ಯಾಟಗರಿ ಕ್ಲಾಸಿಕ್ ಅಲ್ಲಿ. ಇದು ಈಗ ಸ್ಟೇಟ್ ವುಮೆನ್ ಮಾಡಿದ್ವಿ.
1: ಇಂಟರ್ನ್ಯಾಷನಲ್ ಆರ್ಬಿಟರ್ ಸಲೀಂ ಬೇಗ್ ಅವರು ಕರ್ನಾಟಕದ ಮಹಿಳಾ ಚೆಸ್ ಸ್ಥಿತಿಗತಿಯ ಕುರಿತು ಮಾತನಾಡಿದರು.
3: ಚೆಸ್ ಸ್ಪೆಕ್ಟೇಟರ್ ಫ್ರೆಂಡ್ಲಿ ಗೇಮ್ ಅಲ್ಲ. ಆಮೇಲೆ 6 ಅವರ್ಸ್ 7 ಅವರ್ಸ್ ಸೈಲೆಂಟ್ ವಾತಾವರಣ

ಅದಕ್ಕೆ ಕ್ರಿಕೆಟ್ಗೆ ನಿಮಗೆ ಒಂದು ಫೋರ್ ಹೊಡೆದ್ರೆ ಜನ ಕ್ಲಾಪ್ ಮಾಡೋರು ಖುಷಿ ಪಡೋರು ಇರ್ತಾರೆ. ಇಲ್ಲಿ ಒಂದು ಪೀಸ್ ಕ್ಯಾಪ್ಚರ್ ಆಯ್ತು, ನಾನು ಪೀಸ್ ಅಪ್ ಆದ ಪ್ಲೇಯರ್ ಸೆಲೆಬ್ರೇಟ್ ಮಾಡಂಗಿಲ್ಲ. ಆರ್ಗನೈಸರ್ಸ್ ಗೆ ಸ್ಪಾನ್ಸರ್ಶಿಪ್ ಇಸ್ ಬಿಗ್ ಪ್ರಾಬ್ಲಮ್. 5 ದಿನ ನಿಮಗೆ ಒಂದು ದೊಡ್ಡ ಸ್ಪೇಸ್, ಪೇರೆಂಟ್ಸ್ ಕುತ್ಕೊಳ್ಳಿಕ್ಕೂ ಬೇಕು, ಪ್ಲೇಯರ್ಸ್ಗೂ ಬೇಕು, ಆಮೇಲೆ ಫೆಸಿಲಿಟೀಸ್ ಬೇಕು. ಇದೆಲ್ಲ ನೋಡಿದ್ರೆ ಆರ್ಗನೈಸರ್ಸ್ 5 ಡೇಸ್ ಮಾಡೋಕೆ ಸ್ವಲ್ಪ ಹೆದರ್ತಾ ಇದಾರೆ. ಇತ್ತೀಚೆಗೆ ಆಫ್ಟರ್ ಕೋವಿಡ್ ಏನಾಗಿದೆ, ಆನ್ಲೈನ್ ಶುರು ಆಯ್ತು. ಎಲ್ಲಿ ಹಾಳಾಯ್ತು ಸ್ವಲ್ಪ ಅಂತಂದ್ರೆ, ಆನ್ಲೈನ್ ಶುರು ಆಯ್ತಲ್ವಾ ಕೋವಿಡ್ ಟೈಮಲ್ಲಿ. ಸೊ ಜನ ಏನ್ ಮಾಡಿದ್ರು, ಇದೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ ಮಾಡ್ಕೊಂಡು ಹೋದ್ರು. ಆಮೇಲೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಆರ್ ವರ್ಕಿಂಗ್ ಪೇರೆಂಟ್ಸ್, ಅವ್ರು ಏನ್ ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ರಜಾ ಇದೆ, ಸೊ ವೀಕೆಂಡ್ ಅಲ್ಲಿ ಒಂದು ಟೂರ್ನಮೆಂಟ್ ಆಡೋಣ, ರಾಪಿಡ್ ಆಡೋಣ, ಬ್ಲಿಟ್ಸ್ ಆಡೋಣ. ಕ್ಲಾಸಿಕಲ್ 5 ಡೇಸ್ ಯಾರು ಆಡ್ತಾರೆ, ಖರ್ಚು ವೆಚ್ಚನೂ ಜಾಸ್ತಿ ಬರುತ್ತೆ, ಅಕಾಮಡೇಷನ್, ಊಟ ತಿಂಡಿ, ಲಾಡ್ಜಿಂಗ್. ಅದರಲ್ಲೂ ಈಗ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಕ್ಲಾಸಿಕಲ್ ಇವೆಂಟ್ಸ್ ಕೊರತೆ ಇದೆ ಆಫ್ಟರ್ ಕೋವಿಡ್. ಅಸೋಸಿಯೇಷನ್ ಬಹಳಷ್ಟು ಸ್ಟೆಪ್ಸ್ ತಗೊಳ್ತಾ ಇದೆ, ಆರ್ಗನೈಸರ್ಸ್ ಮುಂದೆ ಬರ್ತಾ ಇಲ್ಲ, ಭಯ ಬೀಳ್ತಾ ಇದಾರೆ. ಎಸ್ಪೆಷಲಿ ಈಗ ಜಾಸ್ತಿ ಪ್ಲೇಯರ್ಸ್ ಇರೋದು, ನಮಗೆ ಸ್ಟ್ರೆಂತ್ ಇರೋದು ಬೆಂಗಳೂರಲ್ಲಿದೆ, ಅದು ಬಿಟ್ರೆ ನಿಮಗೆ ಮಂಗಳೂರು ಮೈಸೂರು ಸ್ವಲ್ಪ ಸ್ಟ್ರೆಂತ್ ಇದೆ. ಮೇ ಬಿ ಅವರಿಗೆ ರಾಪಿಡ್ 1 ಡೇ ಸ್ಕೂಲ್ ರಜೆ ಇಲ್ಲ, ಪೇರೆಂಟ್ಸ್ಗೂ ಒಳ್ಳೇದು. ಈ ಸೆಟಪ್ ಈಗ ಸೆಟ್ ಆಗ್ಬಿಟ್ಟಿದ್ದಾರೆ. ನಮಗೆ ಕ್ಲಾಸಿಕಲ್ ಅಲ್ಲಿ ಚೆಸ್ ಬೆಳಿಬೇಕು, ನಮ್ದ್ರಲ್ಲಿ GMs ಆಗ್ಬೇಕು, IMs ಆಗ್ಬೇಕು ಅನ್ನೋ ಆಸೆ ನಮ್ದಿದೆ. ಅಸೋಸಿಯೇಷನ್ ಆಗ್ಲಿ, ಆರ್ಬಿಟರ್ಸ್ ಆಗ್ಲಿ, ಚೆಸ್ ಲವರ್

ಅಸೋಸಿಯೇಷನ್ ಬಹಳಷ್ಟು ಸ್ಟೆಪ್ಸ್ ತಗೊಳ್ತಾ ಇದೆ. ಆರ್ಗನೈಸರ್ಸ್ ಮುಂದೆ ಬರ್ತಾ ಇಲ್ಲ, ಭಯ ಬೀಳ್ತಾ ಇದಾರೆ. ಎಸ್ಪೆಷಲಿ ಈಗ ಜಾಸ್ತಿ ಪ್ಲೇಯರ್ಸ್ ಇರೋದು ನಮಗೆ ಸ್ಟ್ರೆಂತ್ ಇರೋದು ಬೆಂಗಳೂರಲ್ಲಿ ಇದೆ. ಅದು ಬಿಟ್ರೆ ನಿಮಗೆ ಮಂಗಳೂರು ಮೈಸೂರು ಸ್ವಲ್ಪ ಸ್ಟ್ರೆಂತ್ ಇದೆ. ಮೇ ಬಿ ಅವರಿಗೆ ರ್ಯಾಪಿಡ್ ಒನ್ ಡೇ ಸ್ಕೂಲ್ ರಜೆ ಇಲ್ಲ, ಪೇರೆಂಟ್ಸ್ಗೂ ಒಳ್ಳೇದು. ಈ ಸೆಟಪ್ ಈಗ ಸೆಟ್ ಆಗ್ಬಿಟ್ಟಿದ್ದಾರೆ. ನಮಗೆ ಕ್ಲಾಸಿಕಲ್ ಅಲ್ಲಿ ಚೆಸ್ ಬೆಳಿಬೇಕು, ನಮ್ದಲ್ಲಿ GMs ಆಗ್ಬೇಕು, IMs ಆಗ್ಬೇಕು ಅನ್ನೋ ಆಸೆ ನಮ್ದು ಇದೆ. ಅಸೋಸಿಯೇಷನ್ ಆಗ್ಲಿ, ಆರ್ಬಿಟರ್ಸ್ ಆಗ್ಲಿ, ಚೆಸ್ ಲವರ್ದಾಗ್ಲಿ ಇದೆ. ಇದನ್ನ ಎಲ್ಲೋ ಸ್ವಲ್ಪ ಹಿಂದೆ ಆಗ್ತಾ ಇದೀವಲ್ಲ, ನಮ್ಮ ಪ್ಲೇಯರ್ಸ್ ಹೊರಗಡೆ ಹೋಗಿ ಆಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನಮ್ಮಲ್ಲೇ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ನಾವು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಇದು ಚೆಸ್ ಏನಿತ್ತು ಮೊದ್ಲೇ, ಯಾರು ನೋಡಂಗಿಲ್ಲ, ಮಾತಾಡಂಗಿಲ್ಲ, ಚಪ್ಪಾಳೆ ತಟ್ಟಂಗಿಲ್ಲ, ಇಂಥ ಗೇಮು ಗಂಟೆಗಟ್ಟಲೆ ಕೂತ್ಕೊಂಡಿರ್ತಾರೆ, ಮೂನೆ ಆಡಲ್ವಲ್ಲಪ್ಪ ಇವರು ಅಂತ ಹೇಳಿ ಜನಕ್ಕೆ ಇದೊಂದಿತ್ತು. ಸೊ ಫೆಡರೇಷನ್ಗಳು ಏನ್ ಮಾಡ್ತು, ಮೇ ಬಿ ಒಲಿಂಪಿಕ್ ಅಲ್ಲಿ ಇದನ್ನ ನಾಟ್ ರಿಸಲ್ಟ್ ಓರಿಯೆಂಟೆಡ್ ಗೇಮ್, ಯಾಕಂದ್ರೆ ಅಷ್ಟೊತ್ತಾಡಿ ಡ್ರಾ ಮಾಡ್ಕೊಂಡು ಹೋಗ್ತಾರಲ್ಲ, ಸೊ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಒಲಿಂಪಿಕ್ಸ್ ಇನ್ಕ್ಲೂಡ್ ಮಾಡ್ಲಿಕ್ಕೆ ರ್ಯಾಪಿಡ್ ಬ್ಲಿಟ್ಸ್ ಬಂತು. ಆ ಬಂದಿದ್ಯೇನಪ್ಪ ಅಂತಂದ್ರೆ ಅದು ಒಲಿಂಪಿಕ್ ಅಲ್ಲೂ ಸೇರ್ತಾ ಇಲ್ಲ, ಗೇಮ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ ಆಗ್ತದೆ. ಗ್ರ್ಯಾಂಡ್ ಮಾಸ್ಟರ್ IM ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಒಬ್ಬ ಮಗು ಚೆಸ್ ಆಡ್ತಾ ಇದೆ ಅನ್ಕೊಳ್ಳಿ, ಗೆಲ್ಲಿ ಸೋಲ್ಲಿ, ಹೈಯೆಸ್ಟ್ ಪೊಸಿಷನ್ ಬರ್ಲಿ ಬಲದೇ ಇರ್ಲಿ, ಅವನು ಒಂದ್ ಕಡೆ ಕೂತ್ಕೊಳ್ಳ ಫೋಕಸ್, ಪೇಶನ್ಸ್, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಇವತ್ತು ನೋಡಿ ನೀವು, ಮಕ್ಕಳು ರಿಸಲ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸುಸೈಡ್ ಮಾಡ್ಕೊಳ್ಳೋದು, ಫಿಕಲ್ ಮೈಂಡ್ ಮೆಂಟಾಲಿಟಿ ಇದೆ. ಇಲ್ಲಿ ಯು ಹ್ಯಾವ್ ದಿ ಆಲ್ವೇಸ್ ನೆಕ್ಸ್ಟ್ ಮೂವ್ ಏನು, ನಾನು ಇಲ್ಲಿ ಸ್ಟ್ರಕ್ ಆಗಿದ್ದೀನಿ, ವಾಟ್ ಇಸ್ ದಿ ಆಲ್ಟರ್ನೇಟ್ ವೇ. ಸೊ ಇದನ್ನ ಫೈಂಡ್ ಮಾಡ್ತಾ ಮಾಡ್ತಾ ಅವ್ರ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ಇಸ್ ಎ ಡೆಡ್ ಬ್ಲಾಕ್, ಇಟ್ ನಾಟ್ ದಿ ಎಂಡ್ ಆಫ್ ದಿ ಗೇಮ್, ಐ ಕಮ್ ಔಟ್ ವಿತ್ ಒನ್ ಮೋರ್ ಪ್ಲಾನ್ ಅನ್ನೋ ಒಂದು ಮೈಂಡ್ ಸೆಟ್ ರೆಡಿ ಆಗುತ್ತಲ್ಲ. ಸೊ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾರೆ. ವಾಟ್ ಇಸ್ ಇಂಪಾರ್ಟೆಂಟ್, ಇವತ್ತಿನ ಮಕ್ಕಳ ಜನರೇಷನ್ ಅಲ್ಲಿ ಎನರ್ಜಿ ಜಾಸ್ತಿ ಇದೆ, ಅಟ್ ದಿ ಸೇಮ್ ಟೈಮ್ ದೇ ಆರ್ ವೆರಿ ಹೈಪರ್. ಆ ಹೈಪರ್ ಸೆನ್ಸಿಟಿವಿಟಿನ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ಬೇಕಂತಂದ್ರೆ ಇಟ್ ಇಸ್ ಓನ್ಲಿ ಪಾಸಿಬಲ್ ಇನ್ ಟೂ ವೇಸ್, ಒನ್ ಇಸ್ ಚೆಸ್, ದಿ ಅದರ್ ಇಸ್ ಯೋಗ. ಒಂದು 50 ಜನ ಟಾಪರ್ಸ್ ಇದಾರೆ ಅಂತಂದ್ರೆ ಅದ್ರಲ್ಲಿ 25 ಜನ 30 ಜನ ಚೆಸ್ ಅವರು ಇರ್ತಾರೆ. ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕು, ಸೊ ಪೇರೆಂಟ್ ಬರಲೇಬೇಕು. ಸೊ ಆ ಪ್ರಾಬ್ಲಮ್ಸ್ ಇಂದ ಸ್ವಲ್ಪ ಕಡಿಮೆ ಆಗ್ತಾರೆ. ನಿಮಗೆ ಜೆಂಡರ್ ಡಿಸ್ಪಾರಿಟಿ ಏನಿಲ್ಲ, ಈಕ್ವಲ್ ಪ್ರೈಸಸ್, ಈಕ್ವಲ್ ಎಲ್ಲ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಟ್ರೆಮೆಂಡಸ್ ಥಿಂಗ್ ಏನಪ್ಪಾ ಅಂದ್ರೆ ಚೆಸ್ ಅಲ್ಲಿ ಇಟ್ ಇಸ್ ಅಬೌಟ್ ಎ ಮೈಂಡ್ ಗೇಮ್. ಎ ಚೈಲ್ಡ್ ಈಸ್ ಅಬೌಟ್ 10 years, ಹಿ ಇಸ್ ಈಕ್ವಲ್ ಟು ಎನಿಬಡಿ, ವೆದರ್ ಇಟ್ ಇಸ್ ಮೇಲ್ ಫಿಮೇಲ್ ಏಜ್ಡ್. ಪರ್ಟಿಕ್ಯುಲರ್ ಟೂರ್ನಮೆಂಟ್ ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಬಂದಿದ್ರು, ಬಹಳ ಖುಷಿ ಪಟ್ರು, 85-year-old ಇಸ್ ಪ್ಲೇಯಿಂಗ್ ವಿತ್ ಎ 6-year-old ಚೈಲ್ಡ್. ಸೊ ದಟ್ ಇಸ್ ಗ್ರೇಟ್ ಸ್ಪೆಕ್ಟಕಲ್ ನಮಗೆ ನೋಡಕ್ಕೆ. ಏನಪ್ಪ ಮೊಮ್ಮಗ ಅಥವಾ ಮರಿ ಮೊಮ್ಮಗ ಇರ್ಬೋದು, ಫೈನಲ್ ಇಟ್ ಇಸ್ ಹೌ ಕ್ಯಾಲ್ಕುಲೇಟಿವ್ ಯು ಆರ್, ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಏನ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ಜೆಂಡರ್ ಬಗ್ಗೆ ಏನು ಬರಲ್ಲ, ಬಟ್ ಆದ್ರೂ ಹೆಣ್ಮಕ್ಳು ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ತಮಿಳ್ನಾಡು ಕೇರಳದಲ್ಲಿ ಹೆಣ್ಮಕ್ಳು ಜಾಸ್ತಿ ಇದಾರೆ, ಕರ್ನಾಟಕದಲ್ಲಿ 3rd place ಅಲ್ಲಿ ನಾವು ಇದೀವಿ ಹೆಣ್ಮಕ್ಳ ಪ್ರಮೋಷನ್ ಅಲ್ಲಿ. ಈಗ ಇದು 2nd ವರ್ಷ ನಾವು ರೇಟಿಂಗ್ ಟೂರ್ನಮೆಂಟ್ ಮಾಡ್ತಾ ಇರೋದು ಹೆಣ್ಮಕ್ಳಿಗಾಗಿ. ಏನಾದ್ರೆ ಹೆಣ್ಮಕ್ಳು ಅಯ್ಯೋ 40 ಜನ ಬರ್ತಾರೆ ಬಿಡ್ರಿ, ಯಾಕೆ ರೇಟಿಂಗ್ ಮಾಡೋದು, ಈ ತರ ಆರ್ಗನೈಸರ್ಸ್ ಇದ್ರು. ಈ ಅನುರಾಗ್ ಕಣ್ಣೂರ್ ಅವ್ರು ಏನ್ ಮಾಡಿದ್ರು, ನಾನ್ ರೇಟಿಂಗ್ ಮಾಡ್ತೀನಿ ಬರ್ಲಿ, ಕ್ಯಾಶ್ ಪ್ರೈಸ್ ಜಾಸ್ತಿ ಮಾಡ್ತೀನಿ, ಹೆಣ್ಮಕ್ಳಿಗೆ ಸಿಗ್ಲಿ ಅಂತಂದ್ರು. ರಿಮೋಟ್ ಪ್ಲೇಸ್ ಅಲ್ಲಿ ಮಾಡಿದ್ರು, ಇವರಲ್ಲಿ ನಮಗೆ 105 ಜನ ಬಂದಿದ್ದಾರೆ. ಪ್ರಮೋಷನ್ ಚೆನ್ನಾಗಿ ಆಗ್ತಾ ಇದೆ ಕರ್ನಾಟಕದಲ್ಲಿ, ಪೊಸಿಷನ್ ಚೆನ್ನಾಗಿದೆ ವರ್ಲ್ಡ್ ಸ್ಟೇಜ್ ಅಲ್ಲಿ. ಚಾರ್ವಿ ಏನೋ ಒಂದು ಹುಡುಗಿ ಇದ್ದಾಳೆ ನಮ್ಮಲ್ಲಿ, ಅವಳು ಏಜ್ ಕ್ಯಾಟಗರಿಲಿ ವರ್ಲ್ಡ್ ಅಲ್ಲಿ ನಂಬರ್ 1 ಇದೆ ಅವಳು. ಈಗ ರೀಸೆಂಟ್ ಆಗಿ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿರೋದಂದ್ರೆ ನಕ್ಷತ್ರ ಗುಮ್ಮಡಿಬಳ್ಳಿ ಮತ್ತೆ ಪ್ರತಿತಿ ಬಡ್ಲಯ್ಯನ್ನು. ಇಬ್ರು ಹೆಣ್ಮಕ್ಳು ಯಾವ ಚಾಂಪಿಯನ್ಶಿಪ್ ಅಲ್ಲಿ ಹೋದ್ರು ಪೋಡಿಯಂ ಫಿನಿಶ್ ಮಾಡ್ತಿದ್ದಾರೆ, ಇದ್ರ ಗೋಲ್ಡ್ ಸಿಲ್ವರ್ ಆರ್ ಬ್ರಾಂಜ್ ಏನೋ ಒಂದು ತಗೊಂಡ್ ಬರ್ತಾ ಇದಾರೆ. ಹೆಣ್ಮಕ್ಳು ಒಂದು ಏಜ್ ವರ್ಗ ಆಡಾದ್ಮೇಲೆ ಐದರ್ ಕರಿಯರ್ ಆರ್ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಮೇಲೆ ಅವರಿಗೆ ಕಷ್ಟ ಕಾನ್ಸಂಟ್ರೇಟ್ ಮಾಡಕ್ಕೆ, ಡಿವೈಡ್ ಆಗ್ಬಿಡ್ತಾರೆ. ಸೀರಿಯಸ್ ಆಗಿ ಚೆಸ್ ಪರ್ಸ್ಯೂ ಮಾಡಿ ನಾನು ಇದರಲ್ಲಿ ಟೈಟಲ್ ಬೇಕು, ನನಗೆ ನಾನು ಇದ್ರಲ್ಲಿ ಹೆಸರು ಮಾಡಬೇಕು ಅನ್ನೋ ಮೆಂಟಾಲಿಟಿ ನಮ್ಮ ಕರ್ನಾಟಕದಲ್ಲಿ ಪ್ಲೇಯರ್ಸ್ ಅಲ್ಲಿ ಬಹಳ ಕಡಿಮೆ. ಕಂಪೇರಿಟಿವ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಸ್ಟ್ರೆಂತ್ ನೋಡಿದ್ರೆ 1:2, ಇಬ್ರು ಗಂಡ್ ಮಕ್ಳಿಗೆ ಒಂದ್ ಹೆಣ್ಮಗು ಪಾರ್ಟಿಸಿಪೇಷನ್ ಇರುತ್ತೆ. ಪುಷಪ್ ಮಾಡಕ್ಕೆ ಈಗ ಇನಿಷಿಯೇಟಿವ್ ತಗೊಂಡಿದ್ದಾರೆ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅವರು, ಹೆಣ್ಮಕ್ಳಿಗೆ ಫ್ರೀ ಕೋಚಿಂಗ್ ನಡೆಸೋಣ ಅಸೋಸಿಯೇಷನ್ ವತಿಯಿಂದ ಅಂತ ಹೇಳೋದೊಂದು ಸ್ಟೆಪ್ ತಗೊಂಡಿದ್ದಾರೆ. ಆಮೇಲೆ ಈ ಟೂರ್ನಮೆಂಟ್ ಗೆ ಆರ್ಗನೈಸರ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು 75,000 ರೂಪಾಯಿ ಫಂಡ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಎ ಬಿಗ್ ಥಿಂಗ್, ಅಸೋಸಿಯೇಷನ್ಸ್ ಬಂದು ಆರ್ಗನೈಸರ್ ಗೆ ಸಪೋರ್ಟ್ ಮಾಡೋದಂದ್ರೆ ಕಷ್ಟ. ನಾವು ಬರೀ ದುಡ್ಡು ತಗೊಳ್ಳೋದು ನೋಡ್ತಾ ಇರ್ತಾರೆ, ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಾ ಇದೆ. ಇಶಾ ಶರ್ಮಾ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್, ಇಲ್ಲಿ ಮಾನಸಾಕಿ ಅಂತ ಹೇಳಿ ಆಡ್ತಾ ಇದ್ದಾಳೆ ಹುಡುಗಿ. ಆ ಹುಡುಗಿ ನಾನ್ ನೋಡ್ದಂಗೆ 2012 ಅಲ್ಲಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ, ಟಾಪ್ ಪೊಸಿಷನ್ ಅಲ್ಲಿ ಇದ್ದು. ಆಮೇಲೆ ಕರಿಯರು ಆಮೇಲೆ ಬೇರೆ ಬೇರೆ ಇದ್ರಲ್ಲಿ ಹೋಗಿ ಈಗ ಸ್ಟಿಲ್ ಶಿ ಹ್ಯಾಸ್ ಕಮ್ ಪ್ಯಾಷನ್ ಇಂದ ಬಂದು ಇಲ್ಲಿ ಆಡಕ್ ಬಂದಿದ್ದಾಳೆ. ಮೇನ್ ನಾವೇನ್ ಹೇಳ್ತಿದೀವಿ ಅಂತಂದ್ರೆ, ಪೇರೆಂಟ್ಸ್ ಸ್ವಲ್ಪ ಸಪೋರ್ಟಿವ್ ಆಗಿ ಮಕ್ಕಳನ್ನ ಎನ್ಕರೇಜ್ ಮಾಡಿ, ಎಸ್ಪೆಷಲಿ ಫಿಮೇಲ್ ಚೈಲ್ಡ್, ಯಾಕಂದ್ರೆ ಅವ್ರು ಮೆಂಟಲಿ ಟಫ್ ಇದ್ರೆ ಇಡೀ ಫ್ಯಾಮಿಲಿ ಮೆಂಟಲಿ ಟಫ್ ಇರುತ್ತೆ. ಹೆಣ್ಮಕ್ಳು ವೀಕ್ ಆದ್ರೆ ಮನೆನೇ ವೀಕ್ ಆಗ್ಬಿಡುದು. ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಾಗ್ಲಿ ಅಥವಾ ಪ್ರೈವೇಟ್ ಸ್ಕೂಲ್ಸ್, ಯಾವುದೇ ಶಾಲೆಯಲ್ಲಿ ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಗೊತ್ತಿರೋದು ಫಿಸಿಕಲ್ ಗೇಮ್ ಗೊತ್ತಿದೆ, ಔಟ್ಡೋರ್ ಗೇಮ್ಸ್ ಗೊತ್ತಿದೆ. ಈ ಇಂಡೋರ್ ಗೇಮ್ ಇದು ಒಂದು ಗೇಮು, ಇದರಲ್ಲೂ ನಾವು ಏನಾದ್ರೂ ಚೂರು ಕಲಿತು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಅವ್ರು ಮಾಡಿದಾಗ ಮಕ್ಕಳು ಆಸಕ್ತಿ ತೋರಿಸ್ತಾರೆ. ಅದಾದ್ಮೇಲೆ ಅವರಿಗೆ ಯಾರೋ ಒಬ್ರು ಕೋಚ್ ಸಿಗ್ತಾರೆ. ಇವತ್ತಿನ ಕಾಲದಲ್ಲಿ ಆನ್ಲೈನ್ ಎಲ್ಲ ಇದೆ, ಚೆಸ್ ಕೋಚಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಡಿಪೆಂಡಿಂಗ್ ಆನ್ ಅವ್ರ ಫೈನಾನ್ಶಿಯಲ್ ಕಂಡೀಷನ್ ಮೇಲೆ. ಅಲ್ಲಿ ಲೋಕ

0: ಅಲ್ಲಿ 100 ಗ್ರ್ಯಾಂಡ್ ಮಾಸ್ಟರ್ ಇದ್ರೆ 50 ಮೇಲೆ ಅಲ್ಲಿ ಇದ್ದಾರೆ. ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಅದರ್ ಸ್ಟೇಟ್ಸ್ ಅಂಡ್ ತಮಿಳುನಾಡು. ಸೊ ಇಲ್ಲೂ ನೀವು ಚೆಸ್ ಇಂಟ್ರೊಡ್ಯೂಸ್ ಮಾಡಿ, ನೀಡ್ ನಾಟ್ ಪ್ರೊಡ್ಯೂಸ್ ಗ್ರ್ಯಾಂಡ್ ಮಾಸ್ಟರ್ಸ್. ಚದುರಂಗ ಅಂತ ಹೇಳಿ ನಮ್ಮ ದೇಶದಿಂದ ಬಂದಿರೋದು, ಇದರಲ್ಲಿ ನಮ್ಮವರು 5 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕ್ರಿಕೆಟ್ ಗಿರೋ ಕ್ರೇಜ್ ನಮಗೆ 10% ಚೆಸ್ ಗೇಮ್ ಗೂ ತೋರಿಸಿ, ಬೇರೆ ಎಲ್ಲಾ ಗೇಮ್ಗೂ ಇವನ್ ಆಗಿ ಡಿವೈಡ್ ಆಗ್ಲಿ. ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಫ್ರಮ್ ದಿ ಗವರ್ಮೆಂಟ್, ಫ್ರಮ್ ದಿ ಪಬ್ಲಿಕ್. ಅವಾಗ ನಾವು ಏನಾದ್ರೂ ಇಂಪ್ರೂವ್ ಮಾಡಬಹುದು. ಪ್ರತಿ ಇಯರ್ ನಾವೇ ಚಾಂಪಿಯನ್ ಆಗ್ಬಹುದು ವರ್ಲ್ಡ್ ಅಲ್ಲಿ. ನಮ್ಮಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ. ಗ್ರಾಸ್ ರೂಟ್ ಲೆವೆಲ್, ಇನ್ಫ್ರಾಸ್ಟ್ರಕ್ಚರ್, ಫಂಡ್ಸ್, ಇದು ಬಂದ್ರೆ ಎಲ್ಲವೂ ಚೆನ್ನಾಗಾಗುತ್ತೆ.
1: ಚೆಸ್ ಆಟಗಾರ್ತಿಯರು ಚಾಂಪಿಯನ್ಶಿಪ್ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು.
2: ನನ್ನ ಹೆಸರು ವೃತ್ತಿ ಜೈನ್ ಅಂತ. ಮಿಡಲ್ ಬ್ಲೈಂಡ್ ಮ್ಯಾಮ್, ರೆಟಿನೋಪ್ಲಾಸ್ಟಮಾ ಅಂತ ಆಗಿತ್ತು, ಟೈಪ್ ಆಫ್ ಐ ಕ್ಯಾನ್ಸರ್. ಸೊ ಒನ್ ಐ ಅಲ್ಲಿ ಪ್ರಾಬ್ಲಮ್ ಇತ್ತು, ಇನ್ನು ಬಾಡಿಗೆಲ್ಲ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಸೊ ಇನ್ನೊಂದು ಐನ ರಿಮೂವ್ ಮಾಡೋಯ್ತು. ನಾನು 14 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಕಲಿಯೋಕೆ ಚೆಸ್ನ. ಚೆಸ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ, ನಾನು ಬೇರೆ ಏನು ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಫಸ್ಟ್ ಮ್ಯೂಸಿಕ್ ಕಲಿತಾ ಇದ್ದೆ, ಮ್ಯೂಸಿಕ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಚೆಸ್ ಅಲ್ಲಿ ನನ್ನ ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಆ ಟೈಪ್ ಆಫ್ ಮೆಂಟಲ್ ಜಿಮ್ ಅಂತ ಹೇಳ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರ್ಗೂ ನಾನು ಶಿವಮೊಗ್ಗ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದೆ. DVS ಇಂಡಿಪೆಂಡೆಂಟ್ ಕಾಲೇಜ್ ಅಂತ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ 11th-12th ಓದ್ಕೊಂಡೆ. ಅಂಡ್ ಡಿಗ್ರಿ ಕೂಡ DVS ಅಲ್ಲೇ ಮುಗಿಸಿದೀನಿ ಮ್ಯಾಮ್. 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಉಡ್ಪ ಸರ್ ಅಂತ ಇದಾರೆ, ಅವರು ಹೇಳ್ಕೊಡ್ತಾ ಇದ್ದಾರೆ. ಪ್ರೆಸೆಂಟ್ ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವ್ರ ಹತ್ರ ಕೋಚಿಂಗ್ ತಗೊಳ್ತಾ ಇದ್ದೀನಿ. ಬ್ಲೈಂಡ್ಸ್ಗೋಸ್ಕರ ಚೆಸ್ ಬೋರ್ಡ್ ಸಪರೇಟ್ ಆಗಿ ಬರುತ್ತೆ, ಅದರಲ್ಲಿ ಸ್ಕ್ವೇರ್ಸ್ ಅಷ್ಟೇ, ಬ್ಲಾಕ್ ಮೇಲ್ ಇರುತ್ತೆ, ವೈಟ್ ಟಚ್ ಮಾಡಿದಾಗ ಸ್ವಲ್ಪ ಡೌನ್ ಇರುತ್ತೆ. ಅಂಡ್ ಪೀಸಸ್ ಅಲ್ಲಿ ಬ್ಲಾಕ್ ಪೀಸಸ್ ಗೆ ಮೇಲೆ ಡಾಟ್ ಇರುತ್ತೆ, ಚುಕ್ಕಿ ಇರುತ್ತೆ ಒಂದು. ಸೊ ಅದು ಟಚ್ ಮಾಡಿದ ತಕ್ಷಣ ಬ್ಲಾಕ್ ಅಂತ ಗೊತ್ತಾಗುತ್ತೆ, ವೈಟ್ ಗೆ ಪ್ಲೇನ್ ಇರುತ್ತೆ, ಚುಕ್ಕಿ ಇರೋದಿಲ್ಲ. ಹಾಗೆ ಅದರ ಶೇಪ್ಸ್ ನೆಂಪಿಟ್ಕೊಂಡಿರ್ತೀವಿ, ಬಿಷಪ್ ಯಾವ ಶೇಪ್ ಇರುತ್ತೆ, ನೈಟ್ ಏನ್ ಶೇಪ್ ಇರುತ್ತೆ, ಕಿಂಗ್, ರುಕ್, ಕ್ವೀನ್, ಎಲ್ಲಾ ಶೇಪ್ಸ್ ನೆಂಪಿಟ್ಕೊಂಡಿರ್ತೀವಿ. ಅಂಡ್ ಡಾಟ್ ಇದ್ರೆ ಬ್ಲಾಕ್, ಡಾಟ್ ಇಲ್ಲ ಅಂದ್ರೆ ವೈಟ್. ಅವರು ನನ್ನ ಚೆಸ್ ಬೋರ್ಡಲ್ಲೂ ಆಡ್ಬೋದು, ಅವ್ರ ಬೋರ್ಡಲ್ಲೂ ಆಡ್ಬೋದು. ಅವರು ಮೂವ್ ಪ್ರೊನೌನ್ಸ್ ಮಾಡಬೇಕು, ಏನ್ ಮೂವ್ ಮಾಡ್ತಾರಲ್ಲ ಅದನ್ನ ಅನೌನ್ಸ್ ಮಾಡಬೇಕು. ನೊಟೇಷನ್ ಅಂತ ಇರುತ್ತೆ ಚೆಸ್ ಅಲ್ಲಿ, ಪ್ರತಿ ಸ್ಕ್ವೇರ್ಗೂ ಒಂದು ಆಲ್ಫಾಬೆಟ್ ಇರುತ್ತೆ, ಒಂದು ನಂಬರ್ ಇರುತ್ತೆ, A-H-1-8. ಸೊ ಯಾವ ಸ್ಕ್ವೇರ್ ಅಲ್ಲಿ ಇಟ್ಟಿದ್ದಾರೆ ಆ ನಂಬರ್ ಮತ್ತೆ ಆಲ್ಫಾಬೆಟ್ ಹೇಳಿದಾಗ ನಾವು ಈಸಿಲಿ ಅದನ್ನ ಟಚ್ ಮಾಡಿ ಕೂಡ ನೋಡಬಹುದು. ನಮ್ದು ಲೈನ್ಸ್ ಅಲ್ಲಿ ಲಿಫ್ಟ್ ಅಂಡ್ ಮೂವ್ ಅಂತ ಇರುತ್ತೆ. ಸೈಟೆಡ್ ಸಾಮಾನ್ಯ ಪ್ಲೇಯರ್ಸ್ಗೆ ಈಗ ಅವರು ಏನಾದ್ರೂ ಪೀಸ್ ಟಚ್ ಮಾಡಿದ್ರು ಅಂದ್ರೆ ಅದನ್ನೇ ಮೂವ್ ಮಾಡ್ಬೇಕು. ಬಟ್ ನಾವು ಪೀಸಸ್ ನ ಸ್ಕ್ವೇರ್ ಅಲ್ಲಿ ಫಿಕ್ಸ್ ಮಾಡ್ತೀವಿ. ಲಿಫ್ಟ್ ಮಾಡಿದ್ರೆ ಅದನ್ನ ಎತ್ತಿದ್ರೆ ಅದನ್ನೇ ಮೂವ್ ಮಾಡ್ಬೇಕು, ಯಾಕಂದ್ರೆ ನಮ್ದು ಟಚ್ ಇಂಪಾರ್ಟೆಂಟ್. ಎಲ್ಲಾ ಪೀಸಸ್ ನ ಟಚ್ ಮಾಡ್ತೀವಿ, ಆದ್ರೆ ಯಾವ್ದಾದ್ರು ಲಿಫ್ಟ್ ಮಾಡಿದ್ರೆ ಎತ್ತಿದ್ರೆ ಅದನ್ನೇ ಮೂವ್ ಮಾಡ್ಬೇಕು. ಸೊ ಲಿಫ್ಟ್ ಅಂಡ್ ಮೂವ್ ಅಂತ ಅಷ್ಟೇ ರೂಲ್ ಡಿಫ್ರೆನ್ಸ್ ಬಿಟ್ರೆ ಇನ್ನೆಲ್ಲಾ ರೂಲ್ಸ್ ಸೇಮ್, ಟೈಮಿಂಗ್ಸ್ ಸೇಮ್ ಇರುತ್ತೆ, ಎಲ್ಲಾ ರೂಲ್ಸ್ ಸೇಮ್ ಅಪ್ಲೈ ಆಗುತ್ತೆ. ನನ್ಗೆ ಕೆಲವೊಂದ್ಸತಿ ಟ್ಯಾಕ್ಟಿಕಲ್ ಮೂವ್ಸ್ ಅಂತ ಇರುತ್ತೆ, ಅದು ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಲೈಕ್ ನಾವು ಬೆಳೀತಾ ಹೋಗ್ತೀವಿ. ಅದರಲ್ಲಿ ಟ್ಯಾಕ್ಟಿಕಲ್ ಮೂವ್ ಏನೋ ನಾನು ಪ್ಲಾನಿಂಗ್ ಲೈಕ್ ಪ್ರೊಸೆಸ್ ಅಲ್ಲಿ ಇದೀನಿ, ಡೆವಲಪ್ ಆಗ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಹೊಸೂರಲ್ಲಿ ಚೆಸ್ ಟೂರ್ನಮೆಂಟ್ ಇತ್ತು ಫೆಬ್ರವರಿಯಲ್ಲಿ 2026 ಅಲ್ಲಿ, ಅದು ಸೈಟೆಡ್ ಟೂರ್ನಮೆಂಟ್, ಅಲ್ಲಿ ಆಡಿದ್ದೀನಿ. ಹಾಗೆ ಜಾನ್ವರಿಯಲ್ಲಿ ಶಿವಮೊಗ್ಗದಲ್ಲೇ ನಡೆದಿತ್ತು, ಅದಾದ್ಮೇಲೆ ಚಂಡೀಗಢ ಅಲ್ಲಿ ಟೂರ್ನಮೆಂಟ್ ಆಡಿದ್ದೆ, ಚೈನಾದಲ್ಲೂ ಟೂರ್ನಮೆಂಟ್ ಆಡಿದ್ದೆ ನಾನು ಇಂಟರ್ನ್ಯಾಷನಲ್ ಚೆಸ್ ಅಲ್ಲಿ. ಏಷ್ಯನ್ ಪ್ಯಾರಾಗೇಮ್ಸ್ ನ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ನಾನು. ಕ್ಲಾಸಿಕಲ್ ಟೂರ್ನಮೆಂಟ್ಸ್ ಜಾಸ್ತಿ ಆಡ್ತೀನಿ, ರಾಪಿಡ್ ಆಡೋದಿಲ್ಲ. ಮತ್ತೆ ಬ್ಲಿಡ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಿಡ್ಸ್ ಅಲ್ಲಿ 3 ಮಿನಿಟ್ಸ್ ಅಷ್ಟೇ ಇರುತ್ತೆ, ಮತ್ತೆ 2 seconds ಅಷ್ಟೇ ಇನ್ಕ್ರಿಮೆಂಟ್ ಇರುತ್ತೆ. ಸೊ ನಾವು ಬೋರ್ಡ್ ಟಚ್ ಮಾಡಿ ಆಡೋಷ್ಟೊತ್ತಿಗೆ ಸೆಕೆಂಡ್ಸ್ ಎಲ್ಲ ಹೋಗಿರುತ್ತೆ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಲಿಡ್ಸ್. ಬ್ಲೈಂಡ್ ಅಲ್ಲಿ ವಿಮೆನ್ ಚೆಸ್ ಚಾಂಪಿಯನ್ಶಿಪ್ ಅಂತ ಆಗಿತ್ತು ಚಂಡೀಗಢ ಅಲ್ಲಿ 2023 ಅಲ್ಲಿ. 3 totally blind, 3 partially blind ಅಂತ ಅವ್ರ ಸೆಲೆಕ್ಷನ್ ಕ್ರೈಟೀರಿಯಾ ಇತ್ತು. ನಾನು 2nd place ಆದೆ ಟೋಟಲಿ ಬ್ಲೈಂಡ್ ಟೀಮ್ ಅಲ್ಲಿ, ಅದರಿಂದ ನಾನು ಸೆಲೆಕ್ಷನ್ ಆಗಿ ದೆನ್ ಚೈನಾದಲ್ಲಿ ಟೂರ್ನಮೆಂಟ್ ಆಡಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನನಗೆ ಟೀಮ್ ಬ್ರಾಂಜ್ ಮೆಡಲ್ ಆಯ್ತು. ಏಷ್ಯನ್ ಪ್ಯಾರಾ ಗೇಮ್ಸ್ಗೋಸ್ಕರ ಫುಲ್ ಒಂದು ವಿಲೇಜ್ ನ ರೆಡಿ ಮಾಡಿದ್ರು, ಎಲ್ಲಾ ಸ್ಪೋರ್ಟ್ಸ್ಗೆ ಇಂಡಿಯನ್ ಪ್ಲೇಯರ್ಸ್ಗೆ ಒಂದು ಬಿಲ್ಡಿಂಗ್ ಕೊಟ್ಟಿದ್ರು. ಅಲ್ಲಿ ಫುಲ್ ಲೈಕ್ ಇಂಡಿಯಾ ರೆಕಗ್ನೈಸ್ ಮಾಡ್ಬೇಕಂದ್ರೆ ಅಲ್ಲಿ ಇಂಡಿಯನ್ ಫ್ಲಾಗ್ ಹಾಕಿರ್ತಾರೆ, ಈವನ್ ಲಿಫ್ಟ್ ಅಲ್ಲಿ ಫ್ಲಾಗ್ ಹಾಕಿದ್ರು. ಸೊ ಅದು ತುಂಬಾ ಚೆನ್ನಾಗಿತ್ತು, ಪ್ರೌಡ್ ಮೂಮೆಂಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಚೆಸ್ ಆಡಿದ್ದು. ಸೊ ನಮ್ಗೆ ಮೆಡಲ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ಗೆ ಮೆಡಲ್ ಬಂತಲ್ಲ, ಅದರಿಂದ ನಂಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಜೊತೆಗೂ ಮೀಟ್ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ತುಂಬಾ ಸರ್ಪ್ರೈಸಿಂಗ್ ಅಂಡ್ ತುಂಬಾ ಚೆನ್ನಾಗಿತ್ತು, ಹ್ಯಾಪಿ ಮೂಮೆಂಟ್. ಬ್ಲೈಂಡ್ ಚೆಸ್ ಅಲ್ಲಿ ಫಸ್ಟ್ ಬರ್ಬೇಕು, ವಿಮೆನ್ ಟಾಪ್ 5 ಅಲ್ಲಿ ಬರ್ಬೇಕು ಅಂತ ಆಸೆ ಇದೆ. ಅಟ್ ಪ್ರೆಸೆಂಟ್ ಟಾಪ್ 10 ಅಲ್ಲಿ ಬರ್ತೀನಿ. ಚೆಸ್ ಅಲ್ಲಿ ಟಾಪ್ 3 ಅಲ್ಲಿ ಫಸ್ಟ್ ಇಲ್ಲ ಸೆಕೆಂಡ್ ಬರ್ಬೇಕು ಅಂತ ಒಂದಿದೆ. ಹಾಗೆ ರೇಟಿಂಗ್ ಇನ್ಕ್ರಿಮೆಂಟ್ ಮಾಡ್ಬೇಕು, ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಜಾಸ್ತಿ. ಚೆಸ್ ನೀವು ಆಡಿದ್ರೆ ಒಂದು ತುಂಬಾ ಚೆನ್ನಾಗಿ

0: ಎಕ್ಸ್ಪೀರಿಯನ್ಸ್ ಸಿಗತ್ತೆ, ಅದರಿಂದ ಬೇರೆ ಬೇರೆ ಲೈಫ್ ಲೆಸನ್ಸ್ ಸಿಗತ್ತೆ, ತಾಳ್ಮೆ ಕಲಿಯಕ್ ಸಿಗತ್ತೆ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀವಿ. ಸೊ ಈ ತರ ತುಂಬಾ ಲೈಫ್ ಸ್ಕಿಲ್ಸ್ ನ ಚೆಸ್ ಹೇಳ್ಕೊಡತ್ತೆ. ಲೈಫ್ ನ ನಾವು ಚೆಸ್ ನ ರೀತಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ಚೆಸ್ ಕಲಿಬೇಕು ಅಂದ್ರೆ ನೀವು AICFB ಇದೆ, ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ಬ್ಲೈಂಡ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆಸ್ ಬೋರ್ಡ್ ಅಂಡ್ ಕೋಚಿಂಗ್ ಎಲ್ಲ ಎಲ್ಲಿ ತಗೊಳ್ಳೋದು ಅಂತ ಟ್ರೈ ಮಾಡ್ಬೋದು. ಇಲ್ಲ ಬೇರೆ ಸ್ಪೋರ್ಟ್ಸ್ ಕೂಡ ಇದೆ, ನಾವು ಬ್ಲೈಂಡ್ ಅಂತ ಏನು ಆಡಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೋಬಾರ್ದು. ಯಾಕಂದ್ರೆ ತುಂಬಾ ಜನ ಸ್ಪೆಷಲಿ ಏಬಲ್ಡ್ ಪೀಪಲ್ ತುಂಬಾ ಅಚೀವ್ ಮಾಡಿದ್ದಾರೆ, ಇನ್ನೂ ಅಚೀವ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಲಿಮಿಟ್ ಮಾಡ್ಕೋಬಾರ್ದು. ಸೊ ಯು ಆರ್ ಲಿಮಿಟ್ಲೆಸ್ ಅಂತ ಅನ್ಕೊಂಡು ಯಾವ ಗೇಮ್ ನಿಮಗೆ ಇಷ್ಟ ಆಗತ್ತೆ ಅದನ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ.
1: Hi, my name is Arushi Severin Helen De Silva. I'm from Mangalore and I played in the recent Karnataka State Women's Chess Championship and I secured second place. The tournament itself was conducted very nicely by the guidance of Anurag Sir and other orbiters. The food was given on time, the pairings were scheduled and the bus details were given every single day. The parents' waiting hall was very clean and tidied. All the orbiters and the volunteers were very kind. Throughout the tournament, I felt nervous and excited both at the same time. Few of my games were hard, especially the draw ones, but somehow I managed to convert it either into a win or into free draw. Tournament, the first place cash prize 50,000. ಇಷ್ಟು ದೊಡ್ಡ ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಬಹಳ ಅಪರೂಪ. ಊಟ ಚೆನ್ನಾಗಿತ್ತು, ಒಳ್ಳೆ ವಾತಾವರಣ, ಚೆಸ್ ಆಡ್ಲಿಕ್ಕೆ ಸೂಕ್ತ ಸ್ಥಳ. ಅನುರಾಗ್ ಸರ್ ಅವರು ಈ ತರ ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ನಾನು ಖಂಡಿತ ಭಾಗವಹಿಸುತ್ತೇನೆ.
2: ಪಾಲಕರು ತಮ್ಮ ಮಕ್ಕಳ ಚೆಸ್ ಸಾಧನೆಯ ಕುರಿತಾಗಿ ಅಭಿಮಾನದಿಂದ ಮಾತನಾಡುತ್ತಾ,
3: ನನ್ನ ಹೆಸರು ಜಗನ್ಲಾಲ್ ಜೈನ್ ಅಂತ, ನನ್ನ ಮಗಳು ಹೆಸರು ವೃತ್ತಿ ಜೈನ್ ಅಂತ, ಅವಳು ಡಿಸೇಬಲ್ಡ್ ಇದ್ದಾಳೆ. ಕೃಷ್ಣ ಉಡುಪ ಸರ್ ಅಂತ ಇದ್ದಾರೆ, ಅವರು ಟೋಟಲ್ ಬ್ಲೈಂಡ್ ಇದ್ದಾರೆ. ಅವರು ಇವಳಿಗೆ ಪ್ರಮೋಟ್ ಮಾಡಿರೋದು, ನೀನ್ ಚೆಸ್ ಕಲಿಬೇಕು, 2019 ಅಲ್ಲೇ ಹೇಳಿದ್ರು, 2022 ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬರುತ್ತೆ, ನೀನ್ ಅಲ್ಲಿ ಹೋಗಿ ದೇಶಕ್ಕೋಸ್ಕರ ಗೋಲ್ಡ್ ಮೆಡಲ್ ತರಬೇಕು ಅಂತ ಹೇಳಿದ್ರು. ಅವಾಗಿಂದಾನೇ ಅವಳು ಪ್ರಮೋಟ್ ಆಗಿತ್ತು. ಆ ಟೈಮಲ್ಲಿ ಕೊರೋನಾ ಇತ್ತು, ಕೊರೋನಾ ಟೈಮಲ್ಲಿ ಫುಲ್ ಡೇ ಚೆಸ್, ಫುಲ್ ಡೇ ಚೆಸ್ ನಾನು ಅವಳಿಗೆ ಹೆಲ್ಪ್ ಮಾಡಿದ್ನಿ. ಅವಳು ಪೂರ ಅದರಲ್ಲಿ ಇರ್ತಿದ್ಲು. ಚಂಡೀಗಢ ಹೋಗಿ ನ್ಯಾಷನಲ್ಸ್ ಇತ್ತು, ಅಲ್ಲಿ ಸೆಲೆಕ್ಷನ್ ಆಯ್ತು. ಅವಳು ಸೆಲೆಕ್ಷನ್ ಆಗಿ 2022 ನಲ್ಲಿ ಚೈನಾದಲ್ಲಿ ಅಲ್ಲಿಗೆ ಅವಳು ಸೆಲೆಕ್ಷನ್ ಆಯ್ತು. ಅವಳ ಟೀಮ್ ಅಲ್ಲಿ ಜೊತೆಗೆ ಅವ್ರು ಹೋಗಿದ್ಲು, ಅಲ್ಲಿ ನಮ್ಮ ದೇಶಕ್ಕೋಸ್ಕರ ಬ್ರಾಂಜ್ ಮೆಡಲ್ ವಿನ್ ಆಗಿ ಬಂದಿದ್ರು. ಈಗ ನಮ್ಮ AICFB ಇಂದ ಇದೆ, ಅದರಿಂದಾನೇ ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಇಂದ ತರಬೇತಿ ಕೊಡ್ತಿದ್ದಾರೆ ಆಲ್ರೆಡಿ. ಈಗ ಇನ್ನು ಮುಂದೆ ಹೋಗ್ಲಿಕ್ಕೆ ಅವ್ರ ಸರ್ರು ಸಹ ಪ್ರಮೋಟ್ ಮಾಡ್ತಾರೆ. ಇನ್ನೊಬ್ರು ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವರು ಈ ತರ ಡಿಸೇಬಲ್ಡ್ ಮಕ್ಕಳಿಗಂತಾನೆ ಅವರು ಸ್ಪೆಷಲ್ ಆಗಿ ಕೋಚಿಂಗ್ ಕೊಡ್ತಾರೆ. ಅದಕ್ಕೇನು ಅವ್ರು ಚಾರ್ಜ್ ಮಾಡ್ತಾ ಇಲ್ಲ, ಹೋಗ್ ಬರೋ ಚಾರ್ಜಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗತ್ತೆ. ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂತ ಇಷ್ಟ ಮಾಡ್ತಾ ಇದ್ದೀವಿ. ಅವಳಿಗೂ ಇಷ್ಟ ಇರೋದು IPS ಆಗ್ಬೇಕು ಅಂತ ಇದ್ದಾಳೆ, ನೋಡ್ಬೇಕು ಈಗ ಮುಂದೆ ಏನಾಗುತ್ತೆ ನೋಡೋದು.
4: ನಾವು ಮಂಗಳೂರಿಂದ, ಮಗಳು ಮಾನಸ, ಬೆಂಗಳೂರಲ್ಲಿ ರೀಸೆಂಟ್ಲಿ ವರ್ಕಿಂಗ್ ಆರಂಭ ಮಾಡಿದ್ದು ಒಂದು 10th ವರ್ಷಕ್ಕೆ. ಸ್ವಲ್ಪ ಬಿಗಿನಿಂಗ್ ಅವಳ ತಂದೆ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಸೆಲ್ಫ್ ಸ್ಟಡಿ ಮಾಡಿ ಮನೆಯಲ್ಲಿ. ಅಂದರೆ ಅವಳ ತಂದೆಗೆ ಇಂಟ್ರೆಸ್ಟ್ ಇತ್ತು, ಈ ರೈನಿ ಸೀಸನಲ್ಲಿ ಔಟ್ಸೈಡ್ ಆಡಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಆ ಟೈಮಲ್ಲಿ ಅಪ್ಪನೊಟ್ಟಿಗೆ ಕೂತ್ಕೊಂಡು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇಂಟ್ರೆಸ್ಟ್ ಬಂತು. ಮಂಗಳೂರಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇತ್ತು, ಈ ಡೈರೆಕ್ಟ್ ಚೆಸ್ ಸ್ಕೂಲ್ನವರೆಲ್ಲ ಕಂಡಕ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವಳನ್ನು ಫಸ್ಟ್ ಕರ್ಕೊಂಡು ಹೋಗಿದ್ದು. ಫಸ್ಟ್ ಟೂರ್ನಮೆಂಟಲ್ಲೇ 2 or 3 ಪಾಯಿಂಟ್ಸ್ ಮಾಡಿದ್ಲು, ಅಲ್ಲಿಂದ ಸ್ಟಾರ್ಟ್ ಆಯಿತು. ನ್ಯಾಷನಲ್ಸಿಗೂ ಸಿಲೆಕ್ಟ್ ಆಗಿದ್ಲು, ಚೆನ್ನೈಗೆ ಕರ್ಕೊಂಡು ಬಂದಿದ್ವಿ. ಸ್ವಲ್ಪ ಏಜ್ ಕ್ಯಾಟಗರಿಯಲ್ಲೆಲ್ಲ ಅವಳು ಚಾಂಪಿಯನ್ ಆಗಿದ್ದಾಳೆ. ಸ್ಕೂಲ್ ಗೇಮ್ಸಲ್ಲಿ ಅವಳು 2 times ಗೋಲ್ಡ್ ಮೆಡಲಿಸ್ಟ್ ಅವರ ಟೀಮ್, ಆಮೇಲೆ 1 time ಸಿಲ್ವರ್ ಮೆಡಲ್. ಶಿ ಸಿಲೆಕ್ಟೆಡ್ ಟು ಏಷ್ಯನ್ ಗೇಮ್ಸ್, ನ್ಯಾಷನಲ್ ಲೆವೆಲಲ್ಲಿ 4th ಬಂದಿದ್ಲು. ಅಲ್ಲಿಂದ ಸಿಲೆಕ್ಟ್ ಆಗಿದ್ದು, ಅದು ಟೆಹರಾನಲ್ಲಿ ಆಗಿದ್ದು. ಆಮೇಲೆ ಡೆಲ್ಲಿಯಲ್ಲಿ ಎಲ್ಲ ಆಗಿತ್ತು ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್, ಆಗಲ್ಲ ಆಡಿದ್ಲು. ಆದರೆ ಅವಳು ಅದನ್ನೇ ಕಂಪ್ಲೀಟ್ ಅದಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೈನ್ಸ್ ತಗೊಂಡು MSc ಮಾಡಿ PhD ಮಾಡಿದ್ದಾಳೆ ಅವಳು. ಚೆಸ್ಸನ್ನು ಅವಳಿಗೆ ಹಾಬಿಯಾಗಿ ಯಾವಾಗಲೂ ಪರ್ಮನೆಂಟ್ ಆಡಲಿಕ್ಕೆ ಇಂಟ್ರೆಸ್ಟ್.
5: ನನ್ನ ಹೆಸರು ಶಿಲ್ಪಾ ಅಂತ, ನಾನು ದೀಕ್ಷಿತಾ ಹೆಚ್ಚರಾಜ್ ಅನ್ನ ಪೇರೆಂಟು. ಆಕ್ಚುಲಿ ಅವಳು U17 ಕರ್ನಾಟಕ ಸ್ಟೇಟಿಂದ ಸೆಲೆಕ್ಟ್ ಆಗಿದ್ಲು ನ್ಯಾಷನಲ್ಸ್ ಆಡೋದ್ಲು. ನಂತರದಲ್ಲಿ ಅವಳಿಗೆ ಫಿಡೆ ರೇಟಿಂಗ್ ಇದೆ, ಕ್ಲಾಸಿಕಲಿ 1436 ಇದೆ, ರ್ಯಾಪಿಡ್ 1448 ಇದೆ. ಈ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಕೂಡ. ವುಮೆನ್ಸ್ಗೆ ಇರೋದ್ರಿಂದ ಅದೊಂದು ಬೆನಿಫಿಟ್, ಯಾಕೆ ಅಂದ್ರೆ ಓಪನ್ಸ್ ಅಲ್ಲೆಲ್ಲ ಆಡೋದೆಲ್ಲ

0: ತುಂಬಾ ಕಷ್ಟ ಆಗತ್ತೆ ಗರ್ಲ್ಸ್ ಗೆ. ಸೊ ಬರೀ ವುಮೆನ್ ಕೆಟಗರಿನಲ್ಲೇ ಆಡ್ಸೋದ್ರಿಂದ ಮಕ್ಕಳ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ಏನಾದ್ರೂ ಅಚೀವ್ಮೆಂಟ್ ಮಾಡ್ಲಿಕ್ಕೂ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಮತ್ತೆ ಮಕ್ಕಳಿಗೂ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಚೆನ್ನಾಗಿ ಪೇರೆಂಟಿಗೂ ಮಾಡಿದ್ದಾರೆ, ಹಾಗೆ ಪೇರೆಂಟ್ ಗಳನ್ನ ಪಿಕಪ್ ಡ್ರಾಪ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ, ಟೋಟಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ನನ್ ಮಗ್ಳಿಗೆ ಬಂದಿವಾಗ 9 ಇಯರ್ಸ್, ಅಂಡರ್ 9 ಕೆಟಗರಿನಲ್ಲಿ ಬರ್ತಾಳೆ. ನಾವು ಪೇರೆಂಟ್ ಆಗಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕೆಂದ್ರೆ ಮಕ್ಕಳಿಗೆ ಯಾವ್ದನ್ನೇ ಆ ಓನ್ ಇಂಟ್ರೆಸ್ಟ್ ಇಂದ ಕಲಿಯೋ ತನಕ ನಾವು ಬಿಡಬೇಕಾಗತ್ತೆ. ಹಾಗಾಗಿ ನಾವು ಓಕೆ ಅನ್ಕೊಂಡು ಇವಾಗ ಬಿಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓವರ್ ಆಲ್ ಚೆನ್ನಾಗಿದೆ. ಸುಮ್ನೆ ಮನೆ ಹತ್ರ ಒಂದು ಅಕಾಡೆಮಿ ಇತ್ತು, ಪ್ರಾಕ್ಟೀಸ್ ಹೋಗ್ಲಿ ಅಂತ ಬಿಟ್ಟೆ. ಆಮೇಲೆ ಅವ್ರ ಸರ್ ತ್ಯಾಗರಾಜ್ ಅಂತ ಇದಾರೆ ಹಾಸನಲ್ಲಿ, ಅವರು ಇಲ್ಲ ಮೇಡಮ್ ಟೂರ್ನಮೆಂಟ್ಸ್ ಗಳೆಲ್ಲ ಇರತ್ತೆ, ಚೆನ್ನಾಗಿ ಆಡ್ತಾಳೆ, ನೀವು ಕರ್ಕೊಂಡು ಹೋಗಿ ಆಡಿಸಿ ಅಂತ ಅವ್ರು ಸ್ವಲ್ಪ ನನ್ಗೆ ತುಂಬಾ ಸಜೆಸ್ಟನ್ಸ್ ಕೊಟ್ರು. ಹಾಗಾಗಿ ನಾನು ಎಲ್ಲ ಕಡೆ ಕರ್ಕೊಂಡೋಗಿ ಸ್ವಲ್ಪ ಆಡಿಸಿ ಆಡಿಸಿ ಒಂದ್ ಲೆವೆಲ್ಗೆ ಬಂದ್ಲು. ಆಮೇಲೆ ಅಂಡರ್ 7 ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ರು ಕೂಡ, ಅವ್ರಿಗೆ ಹೇಗಿರತ್ತೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಐಡಿಯಾಸ್ ನ ತ್ಯಾಗರಾಜ್ ಅನ್ನೋರು ಕೊಟ್ರು. ಫಸ್ಟ್ ಡೇ 1 ಪಾಯಿಂಟ್ ಅಷ್ಟೇ ಮಾಡಿದ್ಲು, ಬಿಕಾಸ್ ಇದು ಓಪನ್ ಆಗಿರೋದ್ರಿಂದ ಅಂಡರ್ 19 ಅಲ್ಲಿ 1.6-1.5 ಅನ್ನೋ ರೇಟಿಂಗ್ ಬಂದಿದ್ರು, ಅವರಿಬ್ರ ಜೊತೆ ಹೋಯ್ತು.
1: ಆನಂದ್ ಡಿಸಿಲ್ವಾ ನನ್ನ ಹೆಸರು, ನಾನು ಮಂಗಳೂರಿಂದ ಬಂದಿದ್ದೀನಿ. ನನ್ನ ಮಗಳು ಆರುಷಿ ಡಿಸಿಲ್ವಾ ಅಂತ, ಈಗ ಫಸ್ಟ್ PUC ಮಂಗಳೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಲಿಕ್ಕೆ ಅವಳಿಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅವಳು ಇತ್ತೀಚಿನ ಕರ್ನಾಟಕ ರಾಜ್ಯ ಅಂಡರ್ 19 ಮತ್ತೆ ಅಂಡರ್ 17 ಅಲ್ಲಿ ಪ್ರಥಮ ಸ್ಥಾನ ಗೆದ್ದಿದ್ದಾಳೆ. ಚೆಸ್ ಸಾಧಾರಣ ಮೊದಲನೇ ತರಗತಿಯಲ್ಲೇ ಕಲ್ತಿದ್ಲು ಅವಳು. ಆಗ ಡೆರಿಕ್ ಶಾಲೆ ಅಂತ ಮಂಗಳೂರಲ್ಲಿ ಒಂದು ಶಾಲೆ ಇದೆ, ಅದು ಚೆಸ್ ಕಲಿಸುವುದು. ನಾವು ಅಲ್ಲಿ ಅವಳನ್ನು ಕಳಿಸಿದ್ದು, ಮತ್ತೆ ಪ್ರತಿದಿನ ಎಂಬಂತೆ ನಾವು ಅಲ್ಲಿ ಕಳಿಸ್ತಿದ್ದೆವು. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಆ ಮುಂಚಿನ ತುಂಬಾ ವರ್ಷಗಳಲ್ಲಿ ಅವಳಿಗೆ ಬೇರೆ ಏನು ಹೊರಗಡೆ ಟೂರ್ನಮೆಂಟ್ ಕರ್ಕೊಂಡು ಹೋಗಿಲ್ಲ. ಇತ್ತೀಚೆಗಂತೂ ಕಳೆದ 5 ವರ್ಷಗಳಲ್ಲಿ ಬೇರೆ ಬೇರೆ ಟೂರ್ನಮೆಂಟ್ಗೆಲ್ಲ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಕಳೆದ ವರ್ಷ SLC ಇದ್ದದ್ರಿಂದ ಅವಳನ್ನು ನಾವು ಜಾಸ್ತಿ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗಿಲ್ಲ. ಆದ್ರೆ ಅವಳು ಒಳ್ಳೆ ಆಡ್ತಾಳೆ, ಹೆಚ್ಚಾಗಿ ಕರ್ನಾಟಕ ಒಳಗಡೆ ಎಲ್ಲ ಆಡ್ತಿದ್ಲು. ಅವಳದು 1924 ಇದೆ ಈಗ, ಮತ್ತೆ ರಾಪಿಡ್ ಅಲ್ಲಿ ಸ್ವಲ್ಪ 1800 ಇದೆ, ಬ್ಲಿಟ್ಸ್ ಅಲ್ಲಿ 1700 ಏನ ಇದೆ. ಕ್ಲಾಸಿಕಲ್ ಇಂಟ್ರೆಸ್ಟ್ ಜಾಸ್ತಿ, ಮತ್ತೆ ಅವಳು ಈಗ ಫಸ್ಟ್ PUC ಸೈನ್ಸ್ ತಗೊಂಡಿದ್ದಾಳೆ. ಆದ್ದರಿಂದ ಎರಡು ಬ್ಯಾಲೆನ್ಸ್ ಮಾಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಕಳಿಸುಕ್ಕಿಂತ ಸ್ವಲ್ಪ ವಿದೇಶಕ್ಕೆ ಹೋಗಿ ಒಂದ್ಸಲ ಪ್ರಯತ್ನ ಮಾಡುವ ಅಂತ ಬರೋ ತಿಂಗಳಲ್ಲಿ ಅವಳಿಗೆ ಯುರೋಪ್ ದೇಶಗಳಿಗೆಲ್ಲ ಕಳಿಸುವ ಆಲೋಚನೆ ಇದೆ. ಕಳೆದ ವರ್ಷ ಸಹ ವಿಮೆನ್ಸ್ ರನ್ನಿಂಗ್ ಚಾಂಪಿಯನ್ ಅವಳು ಈ ಟೂರ್ನಮೆಂಟ್ ಇದು. ಚೆಸ್ ಅಲ್ಲಿ ಮತ್ತೆ ವಿದ್ಯಾಭ್ಯಾಸ ಎರಡು ಜೊತೆ ಜೊತೆಗೆ ನಾವು ಚೆಸ್ಸು ಬಿಡುವುದಿಲ್ಲ, ವಿದ್ಯಾಭ್ಯಾಸ ಸಹ ಬಿಡುವುದಿಲ್ಲ, ಎರಡು ಒಟ್ಟಾಗಿ ಮುಂದುವರಿಸ್ತೇವೆ ಅಂತ ಹೇಳಿದ್ದೇವೆ.
2: ನನ್ನ ಹೆಸರು ಸುಜಾತ, ನನ್ನ ಮಗಳು ಶರದಿ ಶಾಸ್ತ್ರಿ ಅಂತ, 18 ಇಯರ್ಸ್ ಅವಳು. ಫಸ್ಟ್ ಸ್ಟ್ಯಾಂಡರ್ಡ್ಲಿ ಇರಬೇಕಾದ್ರೆ ಚೆಸ್ ಕ್ಲಾಸಿಗೆ ಅಂತ ಹಾಕಿದ್ದು ಸುರೇಶ್ ಸರ್ ಅವಳಿಗೆ ಫಸ್ಟ್ ಕೋಚ್. ತುಂಬ ಚೆನ್ನಾಗಿ ಬೇಸಿಕ್ಸ್ ಎಲ್ಲ ರೆಡಿ ಮಾಡಿ, ಆವಾಗ ಚೆಸ್ ಅಂದರೆ ಇಂಟ್ರೆಸ್ಟ್ ಬರೋಕ್ಕೆ ರೀಸನೇ ಸುರೇಶ್ ಸರ್. ತುಂಬ ಸೀರಿಯಸ್ ಆಗಿ ಅಂತ ನಾವು ತಗೊಂಡಿರಲಿಲ್ಲ, ಯಾಕೆಂದರೆ ಜಸ್ಟ್ ಮಕ್ಕಳೆಲ್ಲ ಮೊಬೈಲ್ಗೆ ತುಂಬ ಎಡಿಕ್ಟ್ ಆಗಿದ್ರಲ್ಲ. ಸೊ ಆ ಟೈಮಲ್ಲಿ ಏನಂದರೆ ಒಳ್ಳೆ ಹಾಬಿ ಒಂದು ಡೆವಲಪ್ ಆಗಲಿ ಮಕ್ಕಳಿಗೆ ಅಂತ ಚೆಸ್ಗೆ ಹಾಕಿದ್ವಿ. ಸೊ ಎವ್ರಿ ವೀಕೆಂಡ್ ಟೂರ್ನಮೆಂಟ್ ಹೋಗೋದು ಬರೋದು, ನ್ಯಾಷನಲ್ಸ್ ಹೋಗೋದು ಬರೋದು ಮಾಡ್ತೀವಿ. ತುಂಬ ಅಚೀವ್ ಮಾಡಿರೋದು ಆ ಥರ ಎಲ್ಲ ಅಲ್ಲ, ಜಸ್ಟ್ ಮೊಬೈಲ್ ಅಡಿಕ್ಷನ್ ಅಂತ ತಪ್ಸೋಕ್ಕೆ ಒಳ್ಳೆ ಹಾಬಿ ಅಂದ್ಕೊಂಡು ಸೆಲೆಕ್ಟ್ ಮಾಡಿರೋದು. ನಾವು ಕೋವಿಡ್ ಟೈಮ್ ಅವರೆಲ್ಲ ಕರೆಕ್ಟ್ ಆಡೋ ಟೈಮಿಗೆ 13-15 ಇಯರ್ಸ್ಗೆ ಆಗುವಾಗ ನಮ್ಗದು ಸಿಗಲೇ ಇಲ್ಲ, ಯಾಕೆಂದರೆ ಕೋವಿಡ್ ಟೈಮಲ್ಲಿ ಕ್ಲೋಸ್ ಆಯಿತು. ಆಮೇಲೆ ಓಪನ್ ಆದಾಗ ಇವರು 9th-10th standard ಬಂದಿದ್ರು, ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಈಗ PUC ಮುಗಿಸಿದ್ಲು, ಜಸ್ಟ್ ಈಗ ಟೂರ್ನಮೆಂಟ್ ಆಡೋಣ ಅಂತ ಶುರು ಮಾಡಿದ್ದಾಳೆ. ಕೋಚಿಂಗ್ ಬಿಟ್ಟೆ 4 ವರ್ಷ ಆಯಿತು. ತೇಜ್ ಕುಮಾರ್ ಸರ್ ಮತ್ತೆ ಪುತ್ತೂರು ಕೋಟೆ ಸರ್ ಕೋಚ್ ಮಾಡ್ತಾ ಇದ್ರು ಅವಳಿಗೆ. ಸೊ ಕ್ಲಾಸ್ ಬಿಟ್ಟು 4 ವರ್ಷ ಆಯಿತು, ಬಟ್ ಈಗ ಹಳೆಯ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಏನೋ ಆಡ್ತಾ ಇದ್ದಾರೆ ಖುಷೀಲಿ ಅಷ್ಟೇ. ಟೂರ್ನಮೆಂಟ್ ಹೇಳೋದಾದ್ರೆ ನಿಜವಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಸ್ಪೆಷಲಿ ವೆನ್ಯೂ ತುಂಬ ದೂರ ಇದೆ ಸಿಟಿಯಿಂದ, ಆದರೆ ತುಂಬ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಆಮೇಲೆ ಗ್ರೂಪ್ ಮಾಡಿ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿತ್ತು ಅವ್ರದ್ದು, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾ ಇದ್ರು. ಬಸ್ ನಂಬರು, ಡ್ರೈವರ್ಸು, ಎಕ್ಸ್ಟ್ರಾ ಆಟೋ, ಆಮೇಲೆ ಆಟೋ ಫೇರ್ ಕೂಡ ಫಿಕ್ಸ್ ಮಾಡಿ ಹಾಕಿದ್ರು. ಫುಡ್ ಅರೇಂಜ್ಮೆಂಟು ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಅವಳು 1.597 ರೇಟಿಂಗ್ ಇವಾಗ. ಫೀಲ್ಡ್ಗೆ ಬಂದ ತಕ್ಷಣ ನಮಗೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ರಿಸಲ್ಟ್ ಬರಬೇಕು ಅಂದರೆ ಕೋಚಿಂಗ್ ಹೋಗಲೇಬೇಕು. ಸೊ ಕೋಚಿಂಗ್ ಹೋದಾಗ ನಾವು ದುಡ್ಡು ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ಅದು ಯಾಕೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಂಟ್ರಿ ಫೀಸು ಬೇರೆ ಸ್ಟೇಟಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಯಾಕೆ ಫಿಡೆ ಎಲ್ಲ ಅಷ್ಟು ಜಾಸ್ತಿ ಎಂಟ್ರಿ ಫೀಸ್ ಇಟ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಬೇಕಿದ್ರೆ ಪ್ರೈಸ್ ಮನಿ ಕಮ್ಮಿನೇ ಇಡಲಿ, ತೊಂದರೆ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ಫಿಡೆ ಸಿಗಬೇಕು. ಈಗ ರೇಟಿಂಗ್ ಇನ್ಕ್ರೀಸ್ ಆಗಬೇಕಂದ್ರೆ ಫಿಡೆ ಸಿಗಬೇಕು. ಇವ್ರು ಪ್ರತಿ ಸರ್ತಿ ಟೂರ್ನಮೆಂಟ್ ಫೀ ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಆಡೋಕ್ಕಾಗಲ್ಲ. ಸೊ ಮೇಯ್ನ್ ಎಲ್ರಿಗೂ ಏನಾಗಬೇಕಾಗಿರೋದು

0: ಫೆಡರೇಟಿಂಗ್ ಜಾಸ್ತಿ ಮಾಡ್ಕೋಬೇಕಾಗಿರೋದು. ತುಂಬಾ ಜನ ಪೇರೆಂಟ್ಸ್ ಹತ್ರ ಪ್ರೈಸ್ ಬೇಡ, ಫೆಡರೇಟಿಂಗ್ ಹೆಚ್ಚು ಮಾಡ್ಕೊಳ್ಳೋಣ ಅಂದ್ರೆ ಎಂಟ್ರಿ ಫೀಸ್ ಕೊಡ್ಬೇಕಲ್ಲ, ಅದೇ ಸಾಮಾನ್ಯ ಜನಕ್ಕೆ ಸಿಗೋ ತರಕ್ಕೆ ಅವ್ರಿಗೂ ಲಾಸ್ ಮಾಡ್ಕೊಳ್ಳದಂಗೆ ಈಚೆ ನಮಗೂ ಬರ್ಡನ್ ಆಗದೆ ಇರೋದು ಮಾಡ್ಕೊಂಡ್ರೆ ಒಳ್ಳೇದು. ಚೆಸ್ ಆಡಕ್ಕೆ ತುಂಬಾ ಕಷ್ಟ ಇದೆ ಅನ್ಕೋತೀನಿ, ಯಾಕೆಂದ್ರೆ ಮೆಂಟಲಿ ಒಂದು ಮಗು ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ರಿಯಲ್ಲಿ ತುಂಬಾ ಕಷ್ಟ ಇದೆ. ಸೋಲು ಗೆಲುವು ಎರಡನ್ನು ತಗೊಳ್ಳೋದಿದೆಯಲ್ಲ, ಜೊತೆಗೆ ಬೋರ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಇನ್ನೇನು ಗೆಲ್ತೀವಿ ಅನ್ನೋ ಮ್ಯಾಚ್ ಸೋತ್ಕೊಂಡ್ ಬಂದಾಗ ಅದನ್ನ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ ಇದೆ. ನಾವು ಈವನ್ ಇಷ್ಟು ದೊಡ್ಡವರಿಗೆ ನಮ್ಗೆ ಬೇಜಾರಾಗುತ್ತೆ, ಮಕ್ಕಳಿಗೆ ತುಂಬಾ ಫೀಲ್ ಮಾಡ್ಕೊತಾರೆ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಆಡಕ್ಕೆ ತುಂಬಾ ಕಷ್ಟ ಇದೆ ಚೆಸ್.
1: ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಾಲ್ವರು ಮಹಿಳಾ ಚೆಸ್ ಆಟಗಾರ್ತಿಯರು ಅತ್ಯುತ್ತಮ ಪ್ರದರ್ಶನ ನೀಡಿ ಮೊದಲ ನಾಲ್ಕು ಸ್ಥಾನ ಗಳಿಸುವುದರೊಂದಿಗೆ ರಾಷ್ಟೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ಗೆ ರಾಜ್ಯ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪಾಲ್ಗೊಂಡಿದ್ದ ಚೆಸ್ ಆಟಗಾರ್ತಿಯರ ಪೈಕಿ ಶ್ರೇಯಾ ರಾಜೇಶ್ ಪ್ರಥಮ, ಆರುಷಿ ಸೆವರಿನ್ ಹೆಲೆನ್ ಡಿಸೆಲ್ವಾ ದ್ವಿತೀಯ ಸ್ಥಾನ, ಸಿಮ್ರಾ ನದಾಪ್ ಅವರು 6 ಅಂಕಗಳೊಂದಿಗೆ ತೃತೀಯ ಸ್ಥಾನ ಮತ್ತು ಹರ್ಷಿಣಿ ಎ ಅವರು 4 ಸ್ಥಾನ ಪಡೆದು ರಾಷ್ಟೀಯ ಪಂದ್ಯಾವಳಿಗೆ ಅರ್ಹತೆ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 10:06. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಯಮನ್, ತಬಲಾ ಸಾತ್ ಆದರ್ಶ್ ಶೆಣೈ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳಿದಿರಿ. ರಾಗ್ ಯಮನ್, ತಬಲಾ ಸಾಥ್ ನೀಡಿದವರು ಆದರ್ಶ ಶೆಣೈ.

0: ಆಕಾಶವಾಣಿ ಬೆಂಗಳೂರು, ಸಮಯ 10:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಹಳೆಯ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 555 ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಗೀತಪ್ರಿಯ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

0: कभी तो हंसाए।
1: ಗೀತ ಚಂದ್ರಿಕೆಯ ಮುಂದಿನ ಗೀತೆ ಭಲೆ ಜೋಡಿ ಚಿತ್ರದಿಂದ ಮೂಡಿಬರಲಿದೆ. ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರತ್ನ ಆರ್ ಅವರ ಸಂಗೀತ.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಕೇಳಿ ಗೀತ್ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿಯವರ ಸಂಗೀತ.

ರಾಷ್ಟ್ರಕವಿ ಕುವೆಂಪುರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ಅನಿರೀಕ್ಷಿತ ಚಿತ್ರದಿಂದ ಮೂಡಿಬರಲಿದೆ.

ಮುಂದಿನ ಗೀತೆ ಗರ್ ಗರ್ ಕಿ ಕಹಾನಿ ಚಿತ್ರದ್ದು, ಹಾಡಿದ್ದಾರೆ ಕಿಶೋರ್ ಕುಮಾರ್. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿಯವರ ಸಂಗೀತ.

ಗೀತ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಭಲೆ ಕಿಲಾಡಿ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ ಅವರ ಧ್ವನಿಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಗೀತಚಂದ್ರಿಕೆ. ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.